0: ருக் ஜெகத்சிங்பூர் கேவுஞ்சர் கேந்திரப்படா அண்ட் மயூர்பஞ்ச் ஆர் அண்டர் ஆரஞ்ச் வார்னிங் பிரகாஷ் தாஸ் ஃபார் ஆகாஷ்வாணி நியூஸ் புவனேஸ்வர்
1: அண்ட் இன் ஸ்போர்ட்ஸ் India's Willavan Senthilkumar won the PSA Budapest Squash Open title in Hungary after defeating home favourite Bulaj Farkas 3-0 in the final. He had an impressive run to the title, beating world number 18 and Asian Games gold medalist Yao Yao Ing 3-0 in the quarterfinals before overcoming fellow Indian Veer Chotarani 3-2 in a thrilling semi-final. Senthilkumar capped his remarkable week with a dominant performance in the final. Vice President C.P. Radhakrishnan has extended his greetings on the occasion of National Sports Day today. In a social media post, Mr. Radhakrishnan paid tribute to Indian hockey legend Major Dhyanchand and said that the spirit of determination, discipline and excellence defines Bharat's sporting culture. He noted that the nation's growing sports ecosystem reflects the commitment to nurturing talent at every level. And now for a look at today's newspapers, it's over to Sarabjit Kaur.
2: Thank you, Anuja. The rising number of missing people in Nepal flash flood disaster captures the headlines in all the dailies today. India mounts a major tracing and relief operation while Nepal allows foreign experts to join search operation, writes the Pioneer. As New Delhi pushes for reform of global institutions including UN, IMF and World Bank, a headline in the Economic Times says BRICS set to adopt framework for supply chain cooperation. The Times of India headline states, junk food will soon have labels warning of high salt, sugar and fat with red hexagonal warnings on the front of food packages. India signs javelin procurement deal with US, boosts defense cooperation, writes the Hindu. And finally, after Norway crown, Pragananda overcomes odds to become first Indian to win the coveted Grand Chess Tour, writes Hindustan Times and all the other dailies. And with that, it's back to you, Anuja.
1: Thank you, Sarabjit. And now, before we end the bulletin, the headlines once again. Prime Minister Narendra Modi to embark on a four-day visit to Uzbekistan and Kyrgyz Republic beginning today to enhance economic and defense cooperation. India signs deal with United States to procure Javelin anti-tank guided missile systems. Death toll in Nepal flash floods rises to 579, while 1,924 people still missing. India steps up humanitarian assistance to neighboring country. Government to introduce fortnightly sugar allocation system from next month to ensure availability of sugar in market on time. And India's Willavan Senthilkumar wins PSA Budapest Squash Open title, beating Bulaj Farkas of Hungary. And with that, we end the morning news. Have a nice day.
3: ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
4: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
5: ಕೇಳುಗರೆಲ್ಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜಶೇಖರ್ ಚ ಹೊಸಮನಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ತಾಲೂಕು ಆಸ್ಪತ್ರೆ ಬೇಡಗಿ, ಜಿಲ್ಲಾ ಹಾವೇರಿ, ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಂದು ತಮಗೆಲ್ಲ ಸಂಧಿವಾತ ಅಥವಾ ಅರ್ಥೈಟಿಸ್ ಬಗ್ಗೆ ತಿಳಿಸುತ್ತೇನೆ ಮತ್ತು ಅದಕ್ಕೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇರುವ ಬಗ್ಗೆ ಕೂಡ ತಿಳಿಸುತ್ತೇನೆ. ನಾವು ಏಕೆ ಸಂಧಿವಾತ ಅಥವಾ ಅರ್ಥೈಟಿಸ್ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಅದನ್ನು ಯಾಕೆ ಉಪೇಕ್ಷೆ ಮಾಡಬಾರ್ದು ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ರೂಮಟಾಯ್ಡ್ ಅರ್ಥರೈಟಿಸ್ ಮತ್ತು ಅದರ್ ಅರ್ಥರೈಟಿಸ್ ಸಮಿತಿಯ ಸಮೀಕ್ಷೆ ಪ್ರಕಾರ ನಮ್ಮ ದೇಶದ ಜನಸಂಖ್ಯೆಯ 20% ಅಂದರೆ 15 ಕೋಟಿ ಜನ ಸಂಧಿವಾತದಿಂದ ಬಳಲುತ್ತಿದ್ದಾರೆ. ಯಾರಂದರೆ ಅದರಲ್ಲಿ ಕುಟುಂಬಕ್ಕೆ ಆದಾಯ ತರುವ ವ್ಯಕ್ತಿ ಮತ್ತು ಮಹಿಳೆಯರಲ್ಲಿ ಅದರಲ್ಲಿ ಸಂತಾನೋತ್ಪತ್ತಿ ವಯಸ್ಸಿನ 15-49 ವಯಸ್ಸಿನ ಗುಂಪಿನವರು ಬಳಲುತ್ತಿದ್ದಾರೆ. ಹಾಗೂ ಬರಲಿರುವ ಮುಂದಿನ ದಿನಗಳಲ್ಲಿ ಈ ಸಂಧಿವಾತ ಕಾಯಿಲೆಗಳು ಅಸಾಂಕ್ರಾಮಿಕ ಕಾಯಿಲೆಗಳು ಅಂದರೆ ಎನ್ಸಿಡಿಗಳನ್ನು ಕೂಡ ಮೀರಿಸುತ್ತದೆ ಎಂಬುದು ತಜ್ಞರ ಅಭಿಪ್ರಾಯ. ಇನ್ನು ಈ ಸಂಧಿವಾತದಿಂದ ಬಳಲುವ ಪ್ರತಿ ವ್ಯಕ್ತಿಯ ಜೀವನದ ಮಟ್ಟ, ಜೀವಿತ ಅವಧಿ ಮತ್ತು ಆತನ ದುಡಿಯುವ ಸಾಮರ್ಥ್ಯ ಕೂಡ ಕುಂಠಿತಗೊಳ್ಳುತ್ತದೆ. ಆದ್ದರಿಂದ ಈ ಸಂಧಿವಾತವನ್ನು ಉಪೇಕ್ಷೆ ಮಾಡದೆ ಚಿಕಿತ್ಸೆ ಪಡಿಬೇಕು. ಇನ್ನು ಈ ಸಂಧಿವಾತ ಅಥವಾ ಅರ್ಥರೈಟಿಸ್ ಎಂದರೆ ಎರಡು ಮೂಳೆಗಳು ಸಂಧಿಸುವ ಜಾಗ, ಅದಕ್ಕೆ ಜಾಯಿಂಟ್ ಅಂತ ಕರಿತೀವಿ. ಈ ಸಂಧಿವಾತದಲ್ಲಿ ಸಂಧುಗಳಲ್ಲಿ ನೋವು, ಬಾವು, ಕೆಂಪುಗಾಗುವುದು, ಬಿಗಿತ ಕೂಡ ಇರುತ್ತದೆ ಮತ್ತು ಆ ಸಂಧಿನ ಚಲನವಲ್ಲ ಕಡಿಮೆ ಆಗ್ತದೆ. ಒಮ್ಮೊಮ್ಮೆ ಜ್ವರ ಕೂಡ ಬರುತ್ತದೆ. ಹಾಗಾದರೆ ಈ ಸಂಧಿವಾತ ಅಥವಾ ಅರ್ಥರೈಟಿಸ್ ಪ್ರಕಾರಗಳು ಯಾವುವು ಅಂದರೆ, ಒಂದು ಆಸ್ಟಿಯೋ ಅರ್ಥರೈಟಿಸ್ ಅಂದರೆ ಅಸ್ಥಿ ಸಂಧಿವಾತ, ಸಂಧುಗಳಲ್ಲಿನ ಸವಕಳಿಯಿಂದ ಬರುವ ಕಾಯಿಲೆ. ಅದು ಎಲ್ಲೆಲ್ಲಿ ಆಗುತ್ತೆ ಅಂದರೆ ಮುಖ್ಯವಾಗಿ

0: ಇದ ಭಾರ ಬೀಳುವ ಸಂಧಿಗಳು ಅಂದರೆ ಮೊಣಕಾಲು, ಪಾದದ ಸಂಧಿಗಳು, ಬೆನ್ನಿನ ಸಂಧಿಗಳು. ಎರಡನೇದು ಇನ್ಫ್ಲಮೇಟರಿ ಅರ್ಥರೈಟಿಸ್, ಅಂದರೆ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಏರುಪೇರಾಗಿ ಅದರ ಪರಿಣಾಮ ಸಂಧಿಗಳ ಮೇಲೆ ಆಗುತ್ತದೆ, ಆಗ ಬರುವ ಕಾಯಿಲೆ. ದೇಹದ ಎರಡು ಭಾಗಗಳಲ್ಲಿ ಸಣ್ಣ ಸಂಧಿಗಳಲ್ಲಿ ಪ್ರಾರಂಭವಾಗಿ ದೊಡ್ಡ ಸಂಧಿಗಳಿಗೆ ಹರಡುತ್ತದೆ. ಇದು ವಯಸ್ಕರಲ್ಲಿ ಹಾಗೂ ಬಾಲ್ಯದಲ್ಲಿಯೂ ಬರುತ್ತದೆ. ಉದಾಹರಣೆ ಟೈಪ್ 1 ರೊಮಾಟಾಯ್ಡ್ ಪಾಸಿಟಿವ್, ರೊಮಾಟಾಯ್ಡ್ ನೆಗೆಟಿವ್, ಟೈಪ್ 2 ಆಂಕಿಲಾಂಜಿಕ್ ಸ್ಪಾಂಡಲೈಟಿಸ್. ಮೂರನೇದು ಇನ್ಫೆಕ್ಟಿವ್ ಅರ್ಥರೈಟಿಸ್, ದೇಹದ ಯಾವುದಾದರೂ ಭಾಗದಲ್ಲಿ ಸೂಕ್ಷ್ಮ ರೋಗಗಳಿಂದ ರೋಗ ಆದಾಗ ಅದು ಸಂಧಿಗಳಿಗೆ ಹರಡಿ ಅಲ್ಲಿ ತೊಂದರೆ ಉಂಟು ಮಾಡುತ್ತದೆ. ಉದಾಹರಣೆಗೆ ಸೆಪ್ಟಿಕ್ ಅರ್ಥರೈಟಿಸ್, ಟ್ಯೂಬರ್ಕ್ಯುಲರ್ ಅರ್ಥರೈಟಿಸ್. ನಾಲ್ಕನೇದು ಮೆಟಾಬೋಲಿಕ್ ಅರ್ಥರೈಟಿಸ್, ಅಂದರೆ ದೇಹದಲ್ಲಿ ರಾಸಾಯನಿಕಗಳು ಏರುಪೇರಾದಾಗ ಬರುವ ಸಂಧಿವಾತ. ಉದಾಹರಣೆಗೆ ಯೂರಿಕ್ ಆಸಿಡ್ ಹೆಚ್ಚಳ ಆಗ್ತದೆ. ಗೌಟು ಮತ್ತು ನಾನ್ ಗೌಟು ಇದರ ಉದಾಹರಣೆಗಳು. ಐದನೇದು ನಾನ್ ಸ್ಪೆಸಿಫಿಕ್ ಅರ್ಥರೈಟಿಸ್. ಆರನೇದು ಇತರೆ ಅಂದರೆ ರೇರ್ದು, ಹಿಮೋಪೆಲಿಕ್ ಅರ್ಥರೈಟಿಸ್, ಸೋರಿಯಾಟಿಕ್ ಅರ್ಥರೈಟಿಸ್ ಮತ್ತು ಸೈಕೊಲಾಜಿಕಲ್ ಅರ್ಥರೈಟಿಸ್. ಇನ್ನು ಈ ಸಂಧಿವಾತಗಳಿಗೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆಯಾ? ಖಂಡಿತ ಇದೆ. ಪರಿಪೂರ್ಣವಾದ ಮತ್ತು ಅಡ್ಡ ಪರಿಣಾಮ ಇಲ್ಲದ ಸರಳ ಚಿಕಿತ್ಸೆ ಲಭ್ಯ ಇರುತ್ತದೆ. ಅದು ನಿಮ್ಮ ಆರೋಗ್ಯವನ್ನು ಸಹಜ ಸ್ಥಿತಿಗೆ ತರಲು ಖಂಡಿತ ಸಹಾಯ ಮಾಡುತ್ತದೆ ಮತ್ತು ಅದರ ವೆಚ್ಚ ಕೂಡ ಕಡಿಮೆ. ಈ ಸಂಧಿವಾತದ ರೋಗಿಯು ಹೋಮಿಯೋಪತಿ ವೈದ್ಯರಲ್ಲಿ ಚಿಕಿತ್ಸೆಗೆ ಬಂದಾಗ ಏನು ಮಾಡುತ್ತಾರೆ ಎಂದರೆ, ಅವರು ರೋಗಿಯ ಕಾಯಿಲೆಗಳ ಲಕ್ಷಣಗಳು ಮತ್ತು ಸಂಬಂಧಪಟ್ಟ ವಿಶೇಷ ಪರೀಕ್ಷೆಗಳನ್ನು ಮಾಡಿದ್ದರೆ ಅವುಗಳ ಫಲಿತಾಂಶಗಳು ಮತ್ತು ಮುಖ್ಯವಾಗಿ ರೋಗಿಯ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ಮತ್ತು ರೋಗಿಯ ವೈದ್ಯಕೀಯ ಇತಿಹಾಸ ಅವನ್ನೆಲ್ಲ ಒಳಗೊಂಡಂತಹ ಹೋಮಿಯೋಪತಿ ಔಷಧಿ ನಿರ್ಧರಿಸಿ ಸರಿಯಾದ ಪ್ರಮಾಣದಲ್ಲಿ ಕೊಡುತ್ತಾರೆ. ಇನ್ನು ಸಂಧಿವಾತಕ್ಕೆ ಹೋಮಿಯೋಪತಿಯಲ್ಲಿರುವ ಕೆಲವು ಔಷಧಿಗಳೆಂದರೆ ಅರ್ನಿಕ, ಬ್ರಯೋನಿಯ, ಕಾಸ್ಟಿಕ ಮತ್ತು ಇನ್ನೂ ಅನೇಕ. ಒಂದು ವಿಶೇಷ ಸೂಚನೆ ಏನೆಂದರೆ, ಮುಖ್ಯವಾಗಿ ರೋಗಿಯು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕಾಗುತ್ತದೆ. ಉದಾಹರಣೆ, ಒಂದೇ ಜಾಗದಲ್ಲಿ ಕೂರಬಾರ್ದು, ಜಂಕ್ ಫುಡ್ ಸೇವಿಸಬಾರ್ದು ಮತ್ತು ಸಕ್ಕರೆ ಕಾಯಿಲೆ ಅಥವಾ ಅತಿಯಾದ ತೂಕ ಇದ್ದರೆ ಅದರ ನಿಯಂತ್ರಣ ಅತಿ ಅವಶ್ಯ. ಪ್ರತಿದಿನ ನಿಯಮಿತವಾದ ಲಘು ವ್ಯಾಯಾಮ, ಯೋಗ, ಧ್ಯಾನ, ಮುಂಜಾನೆ 30-40 ನಿಮಿಷ ಸೂರ್ಯನ ಬೆಳಕಿನಲ್ಲಿ ನಡಿಗೆ, ಸಾಧ್ಯವಾದಲ್ಲಿ ಸೈಕ್ಲಿಂಗ್ ಮತ್ತು ಈಜುವುದು ಒಳ್ಳೆಯದು. ನಿಮಗೂ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಧಿವಾತ ಲಕ್ಷಣಗಳೇನಾದರೂ ಇದ್ದಲ್ಲಿ ಆತಂಕ ಮತ್ತು ಭಯ ಪಡದೆ ಹತ್ತಿರದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ, ಉಚಿತ ಸಲಹೆ ಮತ್ತು ಚಿಕಿತ್ಸೆ ಪಡೆದು ಗುಣಮುಖರಾಗಿ. ಈ ಮಾಹಿತಿಯು ತಮ್ಮೆಲ್ಲರಿಗೂ ಉಪಯುಕ್ತವಾಗುತ್ತದೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದಗಳೊಂದಿಗೆ ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆರ್ಥ್ರೈಟಿಸ್ ಅಥವಾ ಸಂಧಿವಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ತಿಳಿಸಿದವರು ಡಾಕ್ಟರ್ ರಾಜಶೇಖರ್ ಸಿ ಹೊಸಮನಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ಬ್ಯಾಡಗಿ ತಾಲೂಕು ಆಸ್ಪತ್ರೆ, ಹಾವೇರಿ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 8:35 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಚಿತ್ರಗೀತೆಗಳು.
3: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
4: ಏ ಸರಿ ಬೇ, ಸರಿ ಬೇ,
5: ಯಾರ ಅಯ್ಯಪ್ಪ ಎಂತಾಪ್ರಿ ದೂಗಿಸ್ತೀಯ? ಅಯ್ಯಕತ್ತೀಯ
4: ಏನವ ಹಾರ್ನ್ ಹಾಕೋದು ಕೇಳ್ಸಲ್ಲೇನು?
5: ಅಯ್ಯ ಕೇಳ್ಸಾಕತ್ತೈತ ಕರೆ, ಇಲ್ಲ ನಾನು ಹಿಂದೆ ಬಂದ್ಬಿಟ್ಟೈತಲ್ಲೋ ಅಯ್ಯಪ್ಪ, ಇದು ಗಾಡಿ
4: ಶಿವಮ್ ಎನ್ ನೀನು?
5: ನೀ ಯಾರು ಕೂನ್ ಸಿಗಾಕತ್ತಿ ಕರೆ? ಮತ್ತ ಕೂನ್ ಸಿಗೋಲಾಗಿಲ್ಲ ಅಯ್ಯಪ್ಪ.
4: ನಾ ರಾಘು ಇದ್ದೀನಿ.
5: ರಾಘುನ ಎರಡು ದೊಡ್ಡವಾಗಿಪ್ಪ, ಏನು ಸುದ್ದಿ? ಚೋಟ್ ಅಂಗಿ ಹಾಕೊಂಡು ಇದ್ದಿ? ಅಲ್ಲಲ್ಲಲ್ಲಲ್ಲಲ್ಲಿ ಹೌದಪ್ಪ, ಯಾನ್ ಕೆಲಸ ಮಾಡಾಕತ್ತಿ?
4: ಏನಿಲ್ಲ ನೋಡವ್ವ, ಆಫೀಸ್ ಕೊಂಡೀನಿ.
5: ಆಯ್ತಪ್ಪ,
4: ಮತ್ತೆ ನೀ ಅಂತರು ಸರಿಯಲ್ಲಾಗಿದಿ.
5: ಓ ನಿಂದ ಗಾಡಿ ಅನ್ನೋದು ನನಗೇನು ಗೊತ್ತಪ್ಪ, ಆಗಳ ಒಂದೆರಡು ಬಂದು ಹಿಂದೆ ಬುರ್ ಬುರ್ರ ತೊಯ್ತಾವ್. ಅಲ್ಲೋ ತಮ್ಮ, ಅಲ್ಲ ಮುದುಕರು ತದುಕರು ಸಣ್ಣವರು ವಯಸ್ಸಾದವರು ಹೋಗ್ತಾರ ಅನ್ನೋದು ಅವ್ರಿಗೆ ಒಂದಿಟ್ಟು ಎತ್ತಿ ಬೇಡ ಏನಪ್ಪ ರಾಘು.
4: ಐತೆವಾ ಐತಿ, ಹಾರ್ನ್ ಹಾಕಾಕತ್ತೀನಿ, ನೀ ಸರದಿಲ್ಲ.
5: ಹಾಂ ನೋಡಪ್ಪ, ಒಂದೆರಡು ಹೆಜ್ಜೆ ಈ ಕಡೆ ಆ ಕಡೆ ಹಾಕ್ತಾವ, ಅದಕ್ಕೇನು ಸಂಬಂಧ ಪಡ್ತೈತಿ? ಅಲ್ಲೇ ನಡಿಬೇಕು, ಇಲ್ಲೇ ನಡಿಬೇಕು ಅಂತೇನು ರೂಲ್ಸ್ ಅದಾವೇನು?
4: ಅದಾವ ಬೇ, ಅದಾವ.
5: ಹೌದಾ, ಅವ್ಯಾವ ಅಯ್ಯಪ್ಪ?
4: ನೋಡು, ದ್ವಿಚಕ್ರ ವಾಹನ ಓಡಿಸುವಾಗ ಸವಾರ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕು. ಹೌದು, ಮತ್ತ ಕಾರ್ ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಕೋಬೇಕ.
5: ಅಲ್ಲ ತಮ್ಮ, ಪ್ಯಾಂಟಿಗೆ ಬೆಲ್ಟ್ ಹಾಕೊಂಡು ನೋಡಿನಿ, ಮತ್ತೆಲ್ಲ ಹಾಕೋಬೇಕು ಅಯ್ಯಪ್ಪ.
4: ಏ ಅಲ್ಲವೇ ವಾ, ಏನ್ ಮಾಡಿರ್ತಾರ ಗೊತ್ತೇನು? ಅಲ್ಲಿ ಸೀಟ್ ಬೆಲ್ಟ್ ಇರ್ತೈತಿ ಕಾರ್ನಾಗ, ಅದನ್ನ ಹಾಕೊಂಡು ಕಂಪಲ್ಸರಿ ಎಲ್ಲರೂ ವಾಹನ ಚಲಾವಣೆ ಮಾಡ್ಬೇಕು. ಈಗ ಬ್ರೇಕ್ ಹಾಕಿದಾಗ ಏನಾಗ್ತದೆ?

0: ಕೊಡ್ತದ ಗೊತ್ತೇನು, ಅದನ್ನ ನಮ್ಮನ್ನ ಸಾವಿನ ದೌಡೆಯಿಂದ ಸಂರಕ್ಷಣೆ ನೀಡ್ತೈತೆ. ಅದು
1: ಮತ್ ಯಾವ್ದಪ್ಪ
0: ಮತ್ ನೋಡವ, ಮತ್ತ ಈ ಪಾದಾಚಾರಿಗಳು ಇರ್ತಾರಲ್ಲ, ನೀವ್ ಹೊಂಟಿದ್ಯಲ್ಲ
1: ನಡ್ಕೊಂತ,
0: ನಿಮಗ ನಾವು ಆದ್ಯತೆ ನೀಡ್ಬೇಕು. ಮತ್ತ ಸಂಚಾರ ಒಳಗ ಸಿಗ್ನಲ್ ನಿಯಮಗಳು ಬರ್ತಾವ,
1: ಕೆಂಪು ಲೈಟ್ ಹಸಿರು ಲೈಟ್ ಅಷ್ಟೋತಮ್ಮ ಅವ್ ಯಾಕೆ ಹತ್ತಾವು?
0: ಅದನ್ನ ನಮ್ ಸಲುವಾಗಿ ಇರ್ತಾವು. ಈಗ ಕೆಂಪು ಲೈಟ್ ಅಂದ್ರ ಹಚ್ಚಿರ್ತಾರಲ್ಲ, ಹಚ್ಚಿದಾಗ ನಾವು ವಾಹನಗಳನ್ನ ಚಲಾವಣೆ ಮಾಡದೇ ಇರುವುದು
1: ನಿಂದ್ರಿಸಬೇಕು,
0: ನಿಂದ್ರಿಸಬೇಕು. ಮತ್ತ ವಾಹನ ಚಲಾಯಿಸುವಾಗ ಮೊಬೈಲ್ ಮಾತ್ರ ಬಳಸಬಾರ್ದು ನೋಡಕ್ಕ.
1: ಹೌದಪ್ಪ, ಮೊನ್ನೆ ನಮ್ಮ ಮನಿ ಬಾಜುಕ ಶಂಕರಿ ಅದನಲ್ಲ, ಮೊಬೈಲ್ದಾಗ ಮಾತಾಡ್ಕೊತ ಹೋಗ್ಯ ಅಂತ ಹುಚ್ಚ ಗಾಡಿ ಎಲ್ಲ ದನ ಬಂದ್ ಗುದ್ದೈತಿ, ಮೈಯ ಕೈಯ ಕಾಲ ಮೊಣಕಾಲ ಎಲ್ಲಾ ಮುರ್ಕೊಂಡಾನ.
0: ಹಾ ನೋಡು, ಹಿಂಗ ಆಗ್ತಿರ್ತಾವ. ಮತ್ತ ಅತಿ ವೇಗವಾಗಿ ಗಾಡಿನ ಹೊಡಿಬಾರ್ದು ಶಿವಕ್ಕ,
1: ಜೋರೇ
0: ಜೋರ್ಲಿ ಹೊಡೆಯಬಾರ್ದು. ಅದಕ್ಕೆ ಆಗಿರ್ತಕ್ಕಂತ ಸ್ಪೀಡ್ ಇರ್ತೈತಿ, ಆ ಸ್ಪೀಡ್ ನೊಳಗ ಅದ ರೇಂಜ್ ನೋಗ್ ಇರ್ಬೇಕು. ಹೌದಾ, ಅದಕ್ಕೆ ಇವತ್ತ ಬಗ್ಗೆ ಮಾತಾಡಕತ್ತಿದ್ ಗೊತ್ತೇನು, ಇವತ್ತ ಆಗಸ್ಟ್ 28 ರಸ್ತೆ ಸುರಕ್ಷತಾ ಸಪ್ತಾಹ ದಿನ ಇವತ್ತ.
1: ಅಪ್ಪ ನನಗೆಲ್ಲ ಮುದುಕ್ ಮನುಷ್ಯ ಗೊತ್ತಾಗ್ಬೇಕು ಅವೆಲ್ಲ ಅಂದ್ರೆ ಏನ್ ಮಾಡಿದ್ರು, ಇವತ್ತ ಯಾರು ಇವತ್ತ ಅಟ್ಟೆ ಅಡ್ಡಾಡಬಾರ್ದತ್ತು, ಏನ್ ದಿನಾನು ಅಡ್ಡಾಡಬಾರ್ದತ್ತು.
0: ಇಲ್ಲ ಅಡ್ಡಾಡಲಿ, ಆದ್ರ ನಿಯಮಗಳನ್ನ ಪಾಲಿಸಿಕೊಂಡು ಅಡ್ಡಾಡ್ಬೇಕಂತ. ನಾವು ನೋಡು ಪ್ರತಿದಿನ ರಸ್ತೆ ಒಳಗೆ ಸಂಚರಿಸ್ತೀವಿ, ಆದ್ರ ಒಂದು ಕ್ಷಣದ ನಿರ್ಲಕ್ಷ್ಯ ನಮ್ಮ ಜೀವಮಾನವೇ ಏನಾಗ್ಬಿಡ್ತದ, ತೆಗೆದು ಬಿಡ್ತದ. ಶಿವಕ್ಕ ಇದು ಗೊತ್ತಿರಲಿ ನಿಮ್ಗೆ ಮಾತ, ರಸ್ತೆ ಸುರಕ್ಷತೆ ಎಂಬುದು ಬರೀ ಕೇವಲ ನಿಯಮ ಅಲ್ಲಿದ, ನಮ್ಮ ನಮ್ಮ ಜೀವನದ ಒಂದು ಜವಾಬ್ದಾರಿ ಅದ. ಮತ್ತ ದ್ವಿಚಕ್ರ ವಾಹನದೊಳಗ ಪ್ರಯಾಣಿಸುವಾಗ ಹೆಲ್ಮೆಟ್ ಧರಿಸ್ಬೇಕಾದದ್ದು ಇದು ನಮ್ಮ ಆದ್ಯ ಕರ್ತವ್ಯ ಅದ. ಯಾಕಪ್ಪ ಅಂತಂದ್ರ ನಮಗಾಗಿ ನಮ್ಮ ಹೆಂಡ್ರು ಮಕ್ಕಳು ಎಲ್ಲ ನಂಬಿ ಕೂತಿರ್ತಾರ.
1: ಹೌದಪ್ಪ, ಜವಾಬ್ದಾರಿ ದ್ವಾಡದಿರ್ತೈತಿ.
0: ಹಾ, ಮತ್ತ ನಾವ ಬಂದು ಹೋಗುದು ಅಲ್ಲಿ ಎಲ್ಲ ನಮ್ಮ ಮನೆ ಸದಸ್ಯರನ್ನು ಕೂಡ
1: ಪರದೇಶ ಮಾಡಿ ಹೋದಂಗ
0: ಆತದ ಶಿವಕ್ಕ. ಹಾ ನೋಡು, ಅದಕ್ಕೆ ಏನಪ್ಪ ಅಂತಂದ್ರ ಗಾಡಿ ಹಿಂದ ಮುಂದ ಬರ್ದಿರ್ತಾರ, ರಸ್ತೆ ನಿಯಮ ಪಾಲಿಸಿ ಸುರಕ್ಷಿತ ಜೀವನ ನಡೆಸಿ ಅಂತ. ಹೌದಾ, ಎತ್ತರಿಕೆಯಿಂದ ವಾಹನ ಚಲಾಯಿಸ್ರಿ, ಸುರಕ್ಷಿತವಾಗಿ ಮನೆ ತಲುಪಿ, ಮತ್ತ ಒಂದು ವಾಹನದಿಂದ ಮತ್ತೊಂದು ವಾಹನಕ್ಕ ಅಂತರವಿರ್ಲಿ.
1: ಅಂತರವಿರ್ಲಿ ಅಂದ್ರೆ ಎಂತಮ್ಮ, ಅವ್ರೊಂದ್ ಸ್ವಲ್ಪ ದೂರ ಇವ್ರೊಂದ್ ಸ್ವಲ್ಪ ದೂರ ಏನಪ್ಪ?
0: ಹಾ ಹಂಗಲ್ಲವ, ಸಂಚಾರ ನಿಯಮ ಏನಪ್ಪ ಅಂತಂದ್ರ ಒಂದು ವಾಹನದಿಂದ ಮತ್ತೊಂದು ವಾಹನ ಅಂತರವಿರ್ಲಿ ಅಂತ.
1: ನಡುವ ಸ್ವಲ್ಪ ಕುಲ್ಲಾ ಕುಲ್ಲಾ ಇರ್ಬೇಕು,
0: ಗ್ಯಾಪ್ ಇರ್ಬೇಕು. ಸಂಚಾರ ನಿಯಮಗಳನ್ನ ನಾವು ಪಾಲಿಸ್ಬೇಕು. ನೋಡವ, ನಾವೆಲ್ಲ ಏನಪ್ಪ ಅಂತಂದ್ರೆ ಗಾಡಿ ಓಡಿಸೋರು, ನಾವೆಲ್ಲ ಈ ನಿಯಮಗಳನ್ನ ತಿಳ್ಕೊಬೇಕು. ಆದ್ರೆ ನಿಮಗೂ ಪಾದಾಚಾರಿಗಳು ನೇಮ್ ಇರ್ತಾವ, ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವಾಗ ಸಿಗ್ನಲ್ ಕೊಟ್ಟಿರ್ತಾರಲ್ಲ ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ನೀವು ಜಂಪ್ ಆಗ್ಬೇಕು. ಅಯಿಂದ ಫುಟ್ಪಾತ್ ಇರ್ತದ, ಆ ಫುಟ್ಪಾತ್ ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ನೀವು ನಡ್ಕೊಂಡು ಸರಾಗವಾಗಿ ಹೋಗ್ಬೇಕು.
1: ಅದು ನಮಗಾಕೆ ಮಾಡಿರ್ತಾರ ಬಿಡ್ಪ,
0: ಮತ್ತ
1: ಗೊತ್ತೈತಿ. ಆಯ್ತಪ್ಪ, ಇನ್ ಮ್ಯಾಗ ಏನ್ ಮಾಡಿದೆ ನಾನು, ಒಂದ್ ಸ್ವಲ್ಪ ಸ್ವಲ್ಪ ಕೆಲಸ ಅವಸರ ಐತತ್ ಹೇಳಿ ಅದನ್ನ ಬಿಟ್ಟು ಕಡೆ ಬಂದೆ ನೋಡಪ್ಪ. ನೀ ಅದಿ ಎತ್ತಿ ಉಳಿದೇನ
0: ನೋಡಕ್ಕ, ಜೀವ ಅಮೂಲ್ಯ. ಅದಕ್ಕ ಒಂದು ಸಣ್ಣ ತಪ್ಪು ಅನೇಕ ಜೀವಗಳನ್ನ ಬಲಿ ಪಡಿಬಹುದು. ಆದ್ರಿಂದ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರ ದಾರಿ ಹೋಗ್ರು ಬಹಳಷ್ಟು ಎಚ್ಚರದಿಂದ ದಾರಿ ಮೇಲೆ ಹೋಗ್ಬೇಕು, ಹಂಗೆ ವಾಹನ ಕೂಡ ಚಾಲನೆ ಮಾಡ್ಬೇಕು. ತಿಳಿತಿಲಕ
1: ಯಪ್ಪ, ತಿಳಿತು ಯಪ್ಪ, ರಾಗು ತಿಳಿತು, ಬೇಷಾಯ್ತು. ಈಗ ಹಂಗು ಹಿಂಗು ಒಂದಿಟ್ಟ ಸರಿಯಾಗಿ ಹೋಗಿ ಕೈ ಕೆತ್ತೈತಿ, ಹಂಗು ಈ ಗಾಡಿ ಮ್ಯಾಗ ನನ್ ಒಯ್ದು ಒಂದಿಟ್ಟ ಮನಿಗೆ ಹಚ್ಚ ಯಪ್ಪ.
0: ನಡಿ ನಡಿ ಅಕ್ಕ
1: ನಡಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
0: ಭಾರತೀ ಸುಣಗಾರ್,
1: ಪಿಬಿ ಡೊಳ್ಳಿ,

ಶ್ರೋತೃಗಳೇ ನಮಸ್ಕಾರ. ನೀತಿ ಕಥೆಗೆ ಸ್ವಾಗತ. ಹಿಂದೆ ಒಂದೂರಲ್ಲಿ ಒಂದು ಗುರುಕುಲವಿತ್ತು. ಅಲ್ಲಿ ಬಹಳಷ್ಟು ಮಕ್ಕಳು ಜ್ಞಾನಾರ್ಜನೆಗಾಗಿ ಬಂದು ಉಳ್ಕೊಂಡಿದ್ರು. ಹೀಗೆ ಜ್ಞಾನಾರ್ಜನೆಯ ಸಮಯ ಮುಗಿದ ನಂತರ ಆಟಕ್ಕೆ ಬಿಟ್ಟ ಸಮಯದಲ್ಲಿ ಎಲ್ಲ ಮಕ್ಕಳು ಆಟ ಆಡೋದ್ರಲ್ಲಿ ಮಗ್ನರಾಗಿರ್ತಾ ಇದ್ರು. ಅದರಲ್ಲಿ ಒಬ್ಬ ಹುಡುಗ ಮಾತ್ರ ಹತ್ತಿರದಲ್ಲೇ ಇದ್ದ ತೋಟಗಳಿಗೆ ನುಗ್ಗಿ ಹಣ್ಣು ಹಂಪಲಗಳನ್ನ ಮನ ಬಂದಂತೆ ಕಿತ್ತು ತಿಂದು ಬರೋದಲ್ಲದೆ ಇರೋ ಬರೋ ಬೆಳೆಯನ್ನೆಲ್ಲ ಕಿತ್ತು ನಾಶ ಮಾಡಿ ಬರ್ತಾ ಇದ್ದ. ಇದು ಹೀಗೆ ಕೆಲವು ದಿನಗಳವರೆಗೆ ನಡೀತು. ಕೊನೆಗೊಮ್ಮೆ ಆ ಹುಡುಗ ತೋಟದ ಮಾಲೀಕನ ಕೈಗೆ ಸಿಕ್ಬಿದ್ದ. ಗುರುಗಳ ಬಳಿ ಆತನನ್ನ ಆ ತೋಟದ ಮಾಲೀಕ ಕರೆತಂದ. ಗುರುಗಳು ಆತನಿಗೆ ಒಂದೆರಡು ದಿನ ಊಟ ಕೊಡದೆ ಚಡಿ ಏಟಿನಿಂದ ದಂಡಿಸಿದ್ರು. ಮುಂದೆ ಗುರುಕುಲದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಂದ ಇಂತಹ ತಪ್ಪುಗಳು ನಡೆಯಲಿಲ್ಲ. ವಿದ್ಯೆ ಮುಗಿಸಿ ಎಲ್ಲರೂ ಕೂಡ ಒಂದಿನ ತಮ್ಮ ಊರಿನ ಹಾದಿ ಹಿಡಿದ್ರು. ವಿದ್ಯಾರ್ಥಿಗಳಲ್ಲಿ ಕೆಲವರು ರಾಜರಾದ್ರು, ಇನ್ನೂ ಕೆಲವರು ಸೈನ್ಯದ ಮುಖ್ಯಸ್ಥರಾದ್ರು, ಕೆಲವರು ಮಂತ್ರಿಗಳಾಗಿ ಜೀವನ ಸಾಗಿಸ್ತಾ ಇದ್ರು. ಹೀಗೆ ಒಮ್ಮೆ ಶಿಷ್ಯರನ್ನ

ಭೇಟಿಯಾಗಿ ಬರೋಣ ಅಂತ ಗುರುಗಳು ಶಿಷ್ಯಂದಿರ ಬಳಿ ಬಂದ್ರು. ಅದರಲ್ಲಿ ರಾಜನಾಗಿ ರಾಜ್ಯವನ್ನ ಆಳುತ್ತಿದ್ದ ಶಿಷ್ಯನಲ್ಲಿಗೆ ಬಂದಾಗ ಆ ಶಿಷ್ಯ ಬೇರೆ ಯಾರೂ ಆಗಿರಲಿಲ್ಲ, ಮಾಡಿದ ತಪ್ಪಿಗೆ ಗುರುಗಳಿಂದ ಶಿಕ್ಷೆ ಅನುಭವಿಸಿದ್ದ ವಿದ್ಯಾರ್ಥಿ ಆಗಿದ್ದ. ಇದೇ ಸರಿಯಾದ ಸಮಯ ಅಂತ ಹೇಳಿ ರಾಜ ಒಂದು ಉಪಾಯ ಮಾಡ್ದ. ಗುರುಗಳನ್ನ ರಾಜ್ಯಸಭೆಯಲ್ಲಿಯೇ ನಿಲ್ಲಿಸಿ ನೆರೆದ ಮಂತ್ರಿಸಭೆಯಲ್ಲಿ ರಾಜ ಪ್ರಶ್ನೆ ಮಾಡ್ದ. ಮಂತ್ರಿಗಳೇ, ಈಗ ಹೇಳಿ, ರಾಜನಿಗೆ ಚಡಿಯೇಟು ನೀಡಿದವರಿಗೆ ಯಾವ ಶಿಕ್ಷೆ ವಿಧಿಸಬೇಕು? ಆಗ ಒಂದೇ ಧ್ವನಿಯಲ್ಲಿ ಎಲ್ಲರಿಂದಲೂ ಬಂದ ಉತ್ತರ, ಅನ್ನ ನೀರು ಕೊಡದೆ ಸೆರೆವಾಸಕ್ಕೆ ತಳ್ಳಬೇಕು ಎಂದು. ಗುರುಗಳಿಗೆ ಅರ್ಥವಾಯಿತು. ಆಗ ರಾಜರೇ, ತಾವು ಮಂತ್ರಿಸಭೆಗೆ ನಿಮಗೆ ಚಡಿಯೇಟಿನ ಶಿಕ್ಷೆ ದೊರೆಯಲು ಕಾರಣವೇನೆಂಬುದು ತಿಳಿಸಿಲ್ಲ. ಅದಕ್ಕಾಗಿ ಅವರು ನಿಮಗೆ ಚಡಿಯೇಟು ನೀಡಿದವರನ್ನ ಕಠಿಣವಾಗಿ ಶಿಕ್ಷೆಗೆ ಗುರಿಪಡಿಸಿ ಅಂತ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ ನಾನು ನಿಮಗೆ ಅಂದು ಚಡಿಯೇಟಿನ ಶಿಕ್ಷೆ ನೀಡದಿದ್ದಿದ್ರೆ ರೈತರ ತೋಟದ ಹಣ್ಣು ಹಂಪಲ ತಿಂದು ಬೆಳೆದ ತರಕಾರಿ ನಾಶ ಮಾಡುತ್ತಿದ್ದ ನೀವು ಅಂದು ಮಾಡುತ್ತಿದ್ದ ತಪ್ಪಿನ ಬಗ್ಗೆ ತಿಳಿಸಿ ವಿದ್ಯಾದಾನ ಮಾಡಿಲ್ದಿದ್ರೆ ಇಂದು ತಾವು ರಾಜನಾಗುತ್ತಿರಲಿಲ್ಲ, ಒಬ್ಬ ದೊಡ್ಡ ದರೋಡೆಕೋರನಾಗುತ್ತಿದ್ರೆ. ಹೀಗೆ ಗುರುಗಳು ಹೇಳಿದಾಗ ಸಭೆಯಲ್ಲಿ ನೆರೆದ ಮಂತ್ರಿಗಳೆಲ್ಲರೂ ಚಪ್ಪಾಳೆಯ ಮಳೆಯನ್ನ ಸುರಿಸಿದ್ರು. ರಾಜರೇ, ಗುರುಗಳದ್ದು ಏನೂ ತಪ್ಪಿಲ್ಲ, ಇಂತಹ ಗುರುಗಳಿಗೆ ರಾಜಮರ್ಯಾದೆಗಳಿಂದ ಸನ್ಮಾನಿಸಬೇಕು ಎಂದು ಜಯಘೋಷ ಹಾಕತೊಡಗಿದ್ರು. ಇದನ್ನ ಆಲಿಸಿದ ರಾಜನಿಗೆ ತನ್ನ ತಪ್ಪ

ಗುರುಗಳಲ್ಲಿ ವಂದಿಸಿ ಕ್ಷಮೆ ಕೋರಿ ರಾಜ ಗುರುಗಳಿಗೆ ಸಕಲ ಮರ್ಯಾದೆಗಳಿಂದ ಸನ್ಮಾನಿಸಿದ. ಶ್ರೋತೃಗಳೇ, ಕೇಳಿದ್ರಲ್ಲ ಇಂದಿನ ನೀತಿ ಕಥೆಯನ್ನ. ಕಥೆಯ ನೀತಿ ಹೀಗಿದೆ: ನಮ್ಮ ಜೀವನದಲ್ಲಿ ನಾವು ಮಾಡೋ ತಪ್ಪಿನಿಂದಾಗಿ ನಮ್ಮ ಗುರು ಹಿರಿಯರಿಂದ ಶಿಕ್ಷೆ ಆಗಿರಬಹುದು. ಅವರು ಶಿಕ್ಷೆ ನೀಡಿರುವ ಉದ್ದೇಶ ಬೇರೆ ಏನು ಇರಲ್ಲ, ಅದರಲ್ಲಿ ನಮ್ಮ ಭವಿಷ್ಯದ ಏಳಿಗೆ ಅಡಕವಾಗಿರ್ತದೆ ಅನ್ನೋದನ್ನ ಅರಿತು ನಡೆಯಬೇಕು. ಶ್ರೋತೃಗಳೇ, ಕೇಳಿದ್ರಲ್ಲ ನೀತಿ ಕಥೆಯನ್ನ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
5: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣ ಶಿಬಿರವನ್ನು ಆಯೋಜಿಸಲಾಗಿದೆ.
4: ಈ ಶಿಬಿರವು ಭಾನುವಾರ ದಿನಾಂಕ 30 August 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
5: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
4: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
5: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
4: ಈ ಸುವರ್ಣ ಅವಕಾಶವನ್ನು ತಪ್ಪದೇ ಉಪಯೋಗಿಸಿಕೊಳ್ಳಿ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
4: ನೆನಪಿರಲಿ, ಭಾನುವಾರ 30 August 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
6: ಸ್ನೇಹಿತರೆ, ಈಗ ಕೇಳಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕೋಟಿಗೊಬ್ಬ ಚಿತ್ರದಿಂದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರೂಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ತಾಯಿಯ ಮಡಿಲು ಚಿತ್ರದಾಯದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್.

0: ಇದೀಗ ಆರಂಭ ಆಕಾಶವಾಣಿ.
1: ಬೆಂಗಳೂರು ಆಕಾಶವಾಣಿ ಕೇಳುಗರೆಲ್ರಿಗೂ ನಮಸ್ಕಾರ.

0: ಪ್ರತಿ ವರ್ಷ ಆಗಸ್ಟ್ 29ನೇ ತಾರೀಕು ನಾವು ಭಾರತೀಯರಿಗೆ ಎರಡು ವಿಶೇಷವಾದ ಸಂದರ್ಭ ಅಂತ ಹೇಳಬಹುದು. ಆದ್ರೆ 2019ನೇ ಇಸ್ವಿಯಿಂದ ನಾವು ಒಂದು ಅಭಿಯಾನನ ಆರಂಭ ಮಾಡಿದೀವಿ, ಫಿಟ್ ಇಂಡಿಯಾ ಮೂವ್ಮೆಂಟ್ ಅಂತ. ಫಿಟ್ ಇಂಡಿಯಾ ಅಭಿಯಾನ ಆರಂಭ ಮಾಡಿದೀವಿ 2019ನೇ ಇಸ್ವಿಯಿಂದ ಆರಂಭ ಆಗಿ. ಇದು ಒಂದಷ್ಟು ಕೆಲಸಗಳನ್ನ ರಾಷ್ಟ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ದೈಹಿಕ ಚಟುವಟಿಕೆಗಳನ್ನ ಉತ್ತೇಜಿಸೋದು, ದೇಶೀಯ ಕ್ರೀಡೆಗಳನ್ನ ಪ್ರೋತ್ಸಾಹಿಸೋದು, ಭಾರತದ ಮೂಲೆ ಮೂಲೆಗೂ ದೈಹಿಕ ಕ್ಷಮತೆಯ ಮಹತ್ವವನ್ನ ತಿಳಿಸೋದು, ಹಾಗೂ ಈ ಕ್ಷೇತ್ರದಲ್ಲಿ ವೈಯಕ್ತಿಕ ಸಾಧನೆ ಮೈಲಿಗಲ್ಲು ಸಾಧಿಸಿದವರಿಗೆ ತಮ್ಮ ಅನುಭವಗಳನ್ನ ಇತರ ನಾಗರಿಕರ ಜೊತೆ ಹಂಚಿಕೊಳ್ಳೋಕೆ ಅಂತಲೇ ಈ ದಿನವನ್ನ ಮೀಸಲಾಗಿ ಇಡಲಾಗಿದೆ. ಆ ನಿಟ್ಟಿನಲ್ಲಿ ವಿಶೇಷ ಅತಿಥಿಯೊಬ್ರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿ ಇದ್ದಾರೆ. ನಗರ ಪ್ರದೇಶದಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ಕಾಡ್ತಾ ಇರುವಂತಹ ಬೊಜ್ಜಿನ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿನ ಇವರು ಹಂಚಿಕೊಳ್ತಾರೆ. ಕುತೂಹಲ ಆಗ್ತಿದ್ಯಾ ಯಾರಿದ್ದಾರೆ ಸ್ಟುಡಿಯೋನಲ್ಲಿ ಅಂತ? ಇವರು ವ್ಯಾಸಂಗ ಮಾಡಿರೋದು ಎಂಜಿನಿಯರಿಂಗ್, ಪ್ರಸಿದ್ಧ ಕಸರತ್ತು ಶಾಲೆಗಳ ಸಂಸ್ಥೆಯ ಮಾಲೀಕರು ಇವರು, ಒಫಿಷಿಯಲ್ ಬಾಡಿ ಬಿಲ್ಡಿಂಗ್ ಫೆಡರೇಷನ್ನ ಅಧ್ಯಕ್ಷರು, ಸರ್ಟಿಫೈಡ್ ಪರ್ಸನಲ್ ಟ್ರೈನರ್, ಪ್ರೆಪ್ ಕೋಚ್ ಆಗಿ ತಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ದೈಹಿಕ ಆರೋಗ್ಯದ ಕುರಿತು ಕಾಂಟೆಂಟ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಯಾರಿವರು ಅಂದ್ರೆ ನಮ್ಮ ನಾಡಿನ ಹೆಮ್ಮೆಯ ಖ್ಯಾತ ದೇಹದಾರ್ಢ್ಯ ಪಟು ಶ್ರೀ ಸಿದ್ದು ಯಾದವ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮ್ಗೆ.
1: ತುಂಬಾ ಥ್ಯಾಂಕ್ಸ್ ಈ ಪ್ರೋಗ್ರಾಮ್ ಇನ್ವೈಟ್ ಮಾಡಿದ್ದಕ್ಕೆ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್. ತಡ ಮಾಡದೆ ಕಾರ್ಯಕ್ರಮನ ಆರಂಭ ಮಾಡೇ ಬಿಡೋಣ. ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗಿರೋದು ಅಮೂಲ್ಯ ಪ್ರಮೋದ್. ಸಿದ್ದು ಅವರೇ, ಅರ್ಬನ್ ಏರಿಯಾನಲ್ಲಿ ಅಂದ್ರೆ ನಗರ ಪ್ರದೇಶಗಳಲ್ಲಿ ನಾವು ನಮ್ಮ ಜೀವನನ ತುಂಬಾ ಆಧುನಿಕ ರೀತಿಯಲ್ಲಿ ಕಳೀತಾ ಇರ್ತೀವಿ, ಮತ್ತೆ ನಗರದಲ್ಲಿ ಇರೋರೆ ತುಂಬಾ ಚಟುವಟಿಕೆಯಿಂದ ಇರ್ತೀವಿ ಅನ್ನೋ ಒಂದು ನಂಬಿಕೆನೂ ಇರುತ್ತೆ. ಬೆಳಗ್ಗೆ ಬೇಗ ಹೇಳ್ತೀವಿ, ಅಡುಗೆ ತಿಂಡಿ ಎಲ್ಲಾ ಮಾಡ್ತೀವಿ, ಮೆಟ್ರೋ ಬಸ್ಸು ಎಲ್ಲ ಹತ್ತೀವಿ, ಆಫೀಸ್ಗೆ ಹೋಗ್ತೀವಿ, ಗಂಟೆಗಟ್ಟಲೆ ನಿಂತ್ಕೊಂಡು ಪ್ರಯಾಣ ಮಾಡ್ತೀವಿ, ವಾಪಸ್ ಬರುವಾಗ್ಲೂ ಅದೇನೆ. ಚಟುವಟಿಕೆಯಿಂದ ಇದ್ದವರಿಗೂ ಕೂಡ ಬೊಜ್ಜು ಕಾಡೋದು ಯಾಕೆ ಅನ್ಸುತ್ತೆ ನಿಮ್ಗೆ ನಗರ ಪ್ರದೇಶದಲ್ಲಿ?
1: ಬೇಸಿಕಲಿ ಏನಾಗ್ತದೆ ಅಂದ್ರೆ, ಈಗಿನ ಲೈಫ್ ಸ್ಟೈಲ್ಗೆ ನಮ್ಮ ಮನೇಲಿರೋ ಮಗುಗಾಗ್ಲಿ ಮಗನ್ಗಾಗ್ಲಿ ಅತ್ತೆ ಮಾವಂದಿರ್ಗಾಗ್ಲಿ ನಾನು ಏನ್ ಕುಕ್ ಮಾಡ್ತಾ ಇದೀನಿ ಅಥವಾ ಅವರಿಗೆ ಏನ್ ನಾವು ಪ್ರಿಪೇರ್ ಮಾಡಿ ಕೊಟ್ಟು ಹೋಗ್ತಾ ಇದೀವಿ ಅನ್ನೋ ಗಮನ ಇರೋದಿಲ್ಲ. ಯಾವ್ದೋ ಒಂದು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಫಾಸ್ಟ್ ಫುಡ್ ತರ ಮಾಡ್ಬಿಟ್ಟು ಹೋಗ್ಬಿಡ್ಬೇಕು ಆಫೀಸ್ಗೆ, ಹಾಗೆ ಅವ್ರು ಕ್ಯಾರಿ ಮಾಡುವಂತ ಫುಡ್ ಅದೇ ಇರುತ್ತೆ. ನಾವು ನ್ಯೂಟ್ರಿಷನ್ ಮೇಲೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರೋದು. ಫಸ್ಟ್ ನಿಮ್ಮ ಫುಡ್ ಆಹಾರ ಪದ್ಧತಿ, ಹಾಗೆ ವರ್ಕೌಟ್ ವ್ಯಾಯಾಮ ಅನ್ನೋದನ್ನ ನೀವು ಅಳವಡಿಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಆದಷ್ಟು ಬೇಗ ತಂದೆ ತಾಯಿ ಆದವರು ಕೂಡ 30-40 ವಯಸ್ಸಿಗೆನೆ ನೀವು ಯಾವ್ದೋ ಒಂದು ಬೇಡದೇ ಇರುವಂತ ಕಾಯಿಲೆಗಳನ್ನ ಹತ್ತಿಸ್ಕೊಳ್ತೀರಾ. ಹಾಗೆ ಈಗಿನ ಜನರೇಷನ್ ಮಕ್ಕಳು ನಾವೇನೋ ಆಗೆಲ್ಲ ಒಂದು 20-25 ವರ್ಷದಿಂದ ಸುಮಾರು ಫಿಸಿಕಲ್ ಆಕ್ಟಿವಿಟಿ ಇರ್ತಿತ್ತು, ನಾವೇನೋ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನಾವು ವಾಕ್ ಮಾಡ್ಕೊಂಡು ಹೋಗಿ ಬಸ್ಸಿಂದ ಇಳಿದು ಹತ್ತು ಇದೆಲ್ಲ ಇರ್ತಿತ್ತು. ಇವತ್ತೇನಾಗಿದೆ, ಮನೆ ಹತ್ರನೇ ಕ್ಯಾಬ್ ಆಟೋ ಬರುತ್ತೆ, ಇಳಿಯೋದು ಆಫೀಸ್ ಹತ್ರ, ತಿರ್ಗಾ ಲಿಫ್ಟ್ ಅಲ್ಲಿ ಮೇಲೆ ಹೋಗ್ತೀರಾ. ಫಿಸಿಕಲ್ ಆಕ್ಟಿವಿಟಿ ಟೋಟಲಿ ನಿಲ್ಲಾಗಿದೆ. ಈಗಿನ ಜನರೇಷನ್ ಮಕ್ಳಿಗಂತೂ ಇನ್ನೂ ಅಧ್ವಾನ, ಅವ್ರಂದ್ರೆ ಡೇ ಒನ್ ಇಂದಾನೆ ಅವ್ರೀಗ ಲೇಸಿಗಳಾಗ್ಬಿಟ್ಟಿದ್ದಾರೆ. ನಾವ್ ಏನ್ ಹೇಳಿದ್ರು ತಗೊಳೋದು ಇಲ್ಲ ಮನೆಯಲ್ಲಿ, ಏನಾದ್ರು ಹೇಳಿದ್ರೆ ಹೋಗಮ್ಮ ಹೋಗಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ ಹೋಗ್ತಾರೆ.

ನೀವೇ ಒಂದು ರಾಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಮಕ್ಕಳು ಹೇಗೆ ಅದನ್ನ ಕಲಿತಾರೆ? ಒಬೆಸಿಟಿ ಅನ್ನೋದು ಆಟೋಮೆಟಿಕಲಿ ಬಂದೇ ಬರುತ್ತೆ. ಒಂದ್ ಸಲ ಒಬೆಸಿಟಿ ಬಂತು ಅಂದ್ರೆ ಇಟ್ ಇಸ್ ಲೈಕ್ ಚೈನ್ ಲಿಂಕ್ ತರ, ಎಲ್ಲಾ ತರ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಡಯಾಬಿಟಿಸ್ ಬರ್ಬೋದು, ಅದರಿಂದ ಇನ್ನೊಂದು ಕಾನ್ಸಿಕ್ವೆನ್ಸಸ್, ಅದರಿಂದ ಇನ್ನೊಂದೇನೋ ಕಾಂಪ್ಲಿಕೇಶನ್ಸ್. ಈ ತರ ಕ್ಯಾರಿ ಮಾಡ್ಕೊಂಡು ಹೋದ್ರೆ ಈಗಿನ ಜನರೇಷನ್ ಮಕ್ಕಳು ಹಾರ್ಡ್ಲಿ 30-40 ವಯಸ್ಸಿಗೆ ಐ ಥಿಂಕ್ ಮೋಸ್ಟ್ ಆಫ್ ದಿ ಡಿಸೀಸಸ್ ಅವ್ರ ಬಾಡಿನ ಹಿಡ್ಕೊಂಡು ಬದುಕಬೇಕಾಗತ್ತೆ. ಲೈಫ್ ಟೈಮ್ ಬರೀ ಮೆಡಿಸಿನ್ ತಗೊಂಡೇ ಇರಬೇಕಾಗತ್ತೆ.

0: ಈತರ ಮಕ್ಕಳಲ್ಲಿ ಬೊಜ್ಜು ಬಂದ್ರೆ ಮುಂದೆ ಏನಾಗ್ಬೋದು ಅಂತ ಕೇಳಿನೆ ಸ್ವಲ್ಪ ಆತಂಕ ಆಗ್ತಿದೆ. ಹೇಗೆ ಗುರುತಿಸೋದು ಮಗು ಗುಂಡು ಗುಂಡಿಗಿದೆ ಕ್ಯೂಟ್ ಆಗಿದೆ ಅಂತ ಹೇಳೋ ಮಗುಗೂ ಒಬೇಸ್ ಮಗುಗೂ ವ್ಯತ್ಯಾಸ ಕಂಡು ಹಿಡಿಯೋದು ಹೇಗೆ?
1: ಮಗು ಲೀನ್ ಆಗಿದ್ರು ಹೆಲ್ದಿ ಆಗಿರ್ಬೇಕು. ನೀವೇನ್ ಫುಡ್ ಕೊಡ್ತಾ ಇದ್ರ ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ನೀವು ಮಗುಗೆ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಬರಬೇಕು ಚಿಕ್ಕ ವಯಸ್ಸಿಂದಾನೆ, ಅದು ಫುಡ್ ಅಲ್ಲಿ ಆಗಿರ್ಬೋದು, ಹಾಗೆ ಅವರನ್ನು ಡಿಸಿಪ್ಲಿನ್ ನ ಮೇಂಟೈನ್ ಮಾಡೋದ್ರಲ್ಲಾಗಿರ್ಬೋದು.
0: ಅವರ ಆಹಾರ ಕ್ರಮದಲ್ಲಿ ಏನನ್ನ ಕೊಡಬೇಕು ಏನನ್ನ ಕೊಡಬಾರ್ದು, ಸ್ಪೆಷಲಿ ಇಂಥ ಸ್ನಾಕ್ಸ್ ಗಳು ಕುರುಕುಲ್ ತಿಂಡಿ ಅಂತೆಲ್ಲ ಬಂದಾಗ,
1: ಆಲ್ಟರ್ನೇಟಿವ್ಸ್ ಅಂತ ಬಂದಾಗ ನಿಮಗೆ ಎಷ್ಟೊಂದು ಆಪ್ಷನ್ಸ್ ಇದಾವೆ. ನ್ಯೂಟ್ರಿಷನಲ್ ಫುಡ್ ಅಂತ ಬಂದಾಗ ಈಗಿನ ಎಷ್ಟು ಯೂಟ್ಯೂಬ್ ಚಾನೆಲ್ ಗಳಲ್ಲಾಗ್ಲಿ ನಿಮಗೆ ಯಾವ ತರ ನೀವು ಕುಕ್ ಮಾಡ್ಬೇಕು ಅನ್ನೋದನ್ನ ಇನ್ಸ್ಟೆಂಟ್ ಆಗಿ ಒಂದು 10 ವಿಡಿಯೋ ಸಿಗುತ್ತೆ. ಕ್ಯಾಲ್ಸಿಯಂ ಲೆವೆಲ್ ಬಂದ್ರೆ ಕ್ಯಾಲ್ಸಿಯಂ ರಿಚ್ ಇರೋ ಅಂತದೇನು ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದ್ರಲ್ಲಿ ನೀವೇನ್ ಬೇಸಿಕಲಿ ಮಕ್ಕಳಿಗೆ ಟೇಸ್ಟಿಯಾಗಿ ಮಾಡ್ಕೊಡ್ತೀರಾ, ಇದನ್ನೆಲ್ಲ ರಿಸರ್ಚ್ ಮಾಡೇ ಮಾಡಬೇಕು. ನೀವು ಈಗ ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ, ಅದನ್ನ ಸ್ಟಾಪ್ ಮಾಡ್ಕೊ, ಅದನ್ನ ನೀವು ಆಕ್ಚುಲಿ ಗಮನಿಸ್ಬಿಟ್ಟು ಅವ್ರಿಗೆ ಬೇರೆ ಯಾವ ತರ ನೀವು ಫುಡ್ ನ ಕೊಡಬೇಕು ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ. ಹಾಗೆ ಪ್ರೋಟೀನ್ ವ್ಯಾಲ್ಯೂ ಅಂತ ಬಂದಾಗ ಡೈಲಿ ಅಟ್ಲೀಸ್ಟ್ ಒಂದು ಮೊಟ್ಟೆ ಕೊಡುವಂತದ್ದು, ಒಂದು ಎರಡು ಮೊಟ್ಟೆ ಕೊಡಿ. ಹಾಗೆ ಅವರಿಗೆ ನೀವು ನಾನ್ ವೆಜಿಟೇರಿಯನ್ ಆದ್ರೆ ನೀವು ಚಿಕನ್ ಕೊಡ್ಬೋದು, ವೆಜಿಟೇರಿಯನ್ ಆದ್ರೆ ನೀವು ಸೋಯಾ ಅಥವಾ ಆಗಿರ್ಬೋದು ಪನೀರ್ ಆಗಿರ್ಬೋದು ಯಾವ್ದು ಲೆಗ್ಯೂಮ್ಸ್ ಆಗಿರ್ಬೋದು ಕಾಳುಗಳಾಗಿರ್ಬೋದು ಎಲ್ಲಾನು ನೀವು ಪ್ರತಿದಿನ ಒಂದೊಂದು ಕಾಳನ್ನ ಬೇಯಿಸಿ ಕೊಡೋದ್ರಿಂದ ಅದಕ್ಕೆ ಸ್ವಲ್ಪ ಏನೋ ಒಂದು ಒಳ್ಳೆ ಮಸಾಲ, ಇವಾಗ ಏನೇನೋ ಬಂದಿದಾವೆ ಚಾಟ್ ಮಸಾಲ ಆ ಮಸಾಲ ಈ ಮಸಾಲ ಎಲ್ಲಾನು ಹಾಕಿ ತೊಂದರೆ ಇಲ್ಲ, ಬಟ್ ನೀವು ಕೊಡ್ತಾ ಇರೋಂಥ ಫುಡ್ಡಲ್ಲಿ ಟೇಸ್ಟ್ ವ್ಯಾಲ್ಯೂ ತುಂಬಾ ಮ್ಯಾಟರ್ ಆಗುತ್ತೆ ಮಕ್ಕಳಿಗೆ. ಯಾಕಂದ್ರೆ ಅವ್ರ ಆಚೆಗಡೆ ಹೋದಾಗ ಈಗ ನಾವೇ ನೋಡಿದೀವಿ ಪೊಟ್ಯಾಟೋ ಟ್ವಿಸ್ಟರ್ ಅಂತ ತಗೊಳ್ತಾರೆ, ಅದೆಷ್ಟು ಡೇಂಜರಸ್. ಪೊಟ್ಯಾಟೋನೇ ಹೈ ಕ್ಯಾಲೋರಿ ಒಂದು ವೆಜಿಟೇಬಲ್ ಆಯ್ತಾ, ಅದನ್ನ ಆಯಿಲ್ ಅಲ್ಲಿ ಡಿಪ್ ಮಾಡುವಂತದ್ದು, ಅದ್ರ ಮೇಲೆ ಒಂದಷ್ಟು ಟಾಪಿಂಗ್ಸ್ ಹಾಕಿ ಕೊಡುವಂಥದ್ದು, ಚೀಸ್ ಎಲ್ಲ ಹಾಕಿ ಕೊಡ್ತಾರೆ. ಹೌ ಡೇಂಜರಸ್ ಇಟ್ ಈಸ್ ಅಂದ್ರೆ ಅದನ್ನ ತಿಂದಾಗ ಫಾರ್ ಎಕ್ಸಾಂಪಲ್ 300-400 ಕ್ಯಾಲೋರಿಸ್ ವರ್ಗೂ ಕನ್ಸ್ಯೂಮ್ ಮಾಡ್ದಂಗ ಆಗ್ಬಿಡುತ್ತೆ, ಹೊಟ್ಟೆನೂ ಫಿಲ್ ಆಗಿರಲ್ಲ, ಹಸುವು ಹಾಗೆ ತಿರುಗಿ ಇನ್ನೊಂದು 1 hour 1 hour ಏನು ತಿನ್ಬೇಕು ಅಂತ ಅನ್ಸುತ್ತೆ. ನೀವು ತಿಂದಿರೋಂಥ ಫುಡ್ ಅಲ್ಲೂ ಕೂಡ ಹೈ ಕ್ಯಾಲೋರೀಸ್ ಇತ್ತು, ಏನು ಚೀಸ್ ಅಲ್ಲಿ. ಪೊಟ್ಯಾಟೋ ಇಸ್ ಹೈ ಕ್ಯಾಲೋರಿ ವೆಜಿಟೇಬಲ್, ಹಾಗೆ ನೀವು ಆಯಿಲ್ ಅಲ್ಲಿ ಡಿಪ್ ಮಾಡಿದಿರಾ, ಯಾವ ಆಯಿಲ್ ಅಲ್ಲಿ ಡಿಪ್ ಮಾಡಿದಾರೆ ಅನ್ನೋದು ಗೊತ್ತಿಲ್ಲ ನಿಮಗೆ. ವಾಟ್ ಎವರ್ ಯು ಆರ್ ಹ್ಯಾವಿಂಗ್, ನೀವು ನಿಮ್ಮ ಮಕ್ಳಿಗೆ ಏನ್ ಕೊಡಿಸ್ತಾ ಇದ್ದೀರಾ ಆಚೆ ಹೋಗಿ ಕೂಡ ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಏನೋ ತಿನ್ನಿಸ್ಬಿಟ್ಟೆ, ಏನೋ ಆಚೆಗಡೆ ಹೋಗಿ ಅವ್ರನ್ನ ಸ್ಯಾಟಿಸ್ಫೈ ಮಾಡದೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಬಿಟ್ಬಿಡಿ. ನೀವು ಆಚೆಗಡೆ ಹೋಗಿ ಮಗು ಏನ್ ಪ್ರಾಕ್ಟೀಸ್ ಮಾಡಿಸ್ತೀರಾ, ಏನ್ ತಿನ್ನಿಸ್ತೀರಾ ಅನ್ನೋದ್ರ ಮೇಲೆ ತುಂಬಾನೇ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾರೋ ಬೇರೆಯವ್ರು ತಿಂತಿದ್ದಾರೆ ಅದನ್ನ ಇನ್ಫ್ಲೂಯೆನ್ಸ್ ಆಗಿ ಮಗು ತಿನ್ಬೇಕು ಅಂದಾಗ ನೀವು ಸ್ವಲ್ಪ ಕೂತ್ಕೊಂಡು ಅದಕ್ಕೆ ಸ್ವಲ್ಪ ಬುದ್ಧಿವಾದ ಹೇಳಕ್ ಆಗದೆ ಇರ್ಬೋದು ಸಣ್ಣ ಮಕ್ಕಳಿಗೆ, ಆದ್ರೆ ಎಲ್ಲೋ ಒಂದ್ ಕಡೆ ನೀವು ತಿನ್ನಕ್ ಸ್ಟಾರ್ಟ್ ಮಾಡಿ ಒಳ್ಳೆ ಫುಡ್ನ. ಅದು ನಿಮ್ನ ನೋಡಿ ಹೌದು ನಾವು ಅಪ್ಪ ಅಮ್ಮ ತಿಂತಿದ್ಯಲ್ಲ ಅಂತ ಹೇಳಿ ಅದು ತಿನ್ನಕ್ ಸ್ಟಾರ್ಟ್ ಮಾಡೋದು, ಜಸ್ಟ್ ಕಾಪಿ ಮಾಡತ್ತೆ ಅಷ್ಟೇ.
0: ಚೆನ್ನಾಗಿ ಹೇಳಿದ್ರಿ, ಅಪ್ಪ ಅಮ್ಮ ಮಾಡೋದನ್ನೇ ಮಕ್ಕಳು ಪಾಲಿಸ್ತಾರೆ, ಹಾಗಾಗಿ ಮೊದಲು ಅಪ್ಪ ಅಮ್ಮ ಬಾಯಿ ಕಟ್ಟಿದ್ರೆ ಸ್ವಲ್ಪ ಮಕ್ಕಳು ಅದನ್ನ ನೋಡ್ಕೊಂಡು ಫಾಲೋ ಮಾಡ್ತಾರೆ ಅಂತ.

0: ಅಂತ ಬಂದಾಗ ಶಾಲೆಗಳಲ್ಲಿ ಮಕ್ಕಳಿಗೆ ವಾರಕ್ಕೆ ಒಂದಿನಾನೋ ಎರಡು ದಿನಾನೋ ಫಿಸಿಕಲ್ ಎಜುಕೇಶನ್ ಅಂತ ಎಲ್ಲ ಕ್ಲಾಸ್ ಇರುತ್ತೆ. ಆದ್ರೆ ಮಕ್ಕಳು ನಿತ್ಯ ವ್ಯಾಯಾಮ ಮಾಡಿಕೊಂಡು ಆಟ ಆಡ್ಕೊಂಡು ಟ್ಯೂಷನ್ಸ್ಗೆಲ್ಲ ಹೋಗ್ಕೊಂಡು ಬೇರೆ ಬೇರೆ ಕ್ಲಾಸಸ್ಗೆಲ್ಲ ಸೇರಿಸಿರ್ತಾರೆ, ಹೇಗೆ ಮಕ್ಕಳು ಇದನ್ನ ಮ್ಯಾನೇಜ್ ಮಾಡೋದು ಸಿದ್ದು ಅವ್ರೆ?
1: ಎಲ್ಲದಕ್ಕೂ ಒಂದು ಟೈಮ್ ಅಂತ ಕೊಡ್ಲೇಬೇಕಾಗತ್ತೆ. ಈಗ ಮಗು ಚೆನ್ನಾಗಿ ಓದ್ತಿದೆ ಅಥವಾ ಸ್ವಲ್ಪ ಓದೋದ್ರಲ್ಲಿ ಅದು ವೀಕ್ ಇದೆ ಅಂತ ಹೇಳಿದ ತಕ್ಷಣ ಓವರ್ ಸ್ಟ್ರೆಸ್ ಮಾಡೋದು ತಪ್ಪು. ಎಲ್ಲರೂ ಒಂದೇ ಥರ ಇಲ್ಲ, ಎಲ್ಲ ಬೆರಳುಗಳು ಒಂದೇ ಥರ ಇರಲ್ಲ ಅನ್ನೋ ಹಾಗೆ ಎಲ್ಲ ಮಕ್ಕಳು ಒಂದೇ ಥರ ವಿದ್ಯಾವಂತರಾಗಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಕೂಡ ನಿಮ್ಮ ಪೇರೆಂಟ್ಸ್ ಆದವ್ರು ತಪ್ಪು. ಅವ್ರಿಗೇನು ಇಂಟ್ರೆಸ್ಟ್ ಇದೆ, ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಅದನ್ನ ನೀವು ಸ್ವಲ್ಪ ಫೋಕಸ್ ಮಾಡಿ. ಹಾಗೆ ಬೇಸಿಕ್ ಎಜುಕೇಷನ್ ಇಸ್ ರಿಕ್ವೈರ್ಡ್, ಹೌದು, ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಟ್ಯೂಷನ್ಗೆ ನೀವು 1 or 2 hours ನೀವು ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ಮಾಡಿ. ಸ್ಕೂಲಿಗೆ ಕಳಿಸ್ತೀರಾ, ಅಲ್ಲೊಂದು 6 hours ಇರ್ತಾರ, ಓಕೆ. ಬಟ್ ಅರ್ಲಿ ಮಾರ್ನಿಂಗ್ ಎದ್ದೇಳೋದನ್ನ ಎಬ್ಬರಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು. ಯಾಕಂದ್ರೆ ಮಾರ್ನಿಂಗ್ ಎದ್ದು 1 hour ಅವ್ರು ಏನು ಹೋಗಿ ಫಿಸಿಕಲ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗ್ತಾರೆ, ಮೇ ಬಿ ನಿಮ್ ಜೊತೆನೆ ವಾಕ್ ಕರ್ಕೊಂಡೋಗಿ, ರನ್ ಮಾಡಿಸಿ. ನೀವು ಮನೇಲೆ ಇದ್ದು ಅಥವಾ ನೀವು ಯೋಗ ಮಾಡ್ತೀರಾ, ಮಗು ಕಲ್ಲಿ ಯೋಗ ಮಾಡಿಸಿ. ಎಂಡ್ ಆಫ್ ದಿ ಡೇ ಇಲ್ಲ, ನಿಮ್ಗೆ ಅರ್ಲಿ ಮಾರ್ನಿಂಗ್ ನಿಮ್ಗೆ ಟೈಮ್ ಆಗ್ತಿಲ್ಲ, ನಿದ್ರೆ ನಿಮ್ಗೆ ಮಲಗೋದೇ ಲೇಟ್, ಎದ್ದೋಳೋದು ಲೇಟ್ ಅಂತ ಹೇಳಿದಾಗ ಈವ್ನಿಂಗ್ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಮೇ ಬಿ ಆಫ್ಟರ್ 8 or 7, ನಥಿಂಗ್ ರಾಂಗ್ ಇನ್ ದಟ್. ಯಾವ ಟೈಮಲ್ಲಿ ಬೇಕಾದ್ರೂ ಎಕ್ಸಸೈಸ್ ಮಾಡ್ಬೋದು, ಎಕ್ಸಸೈಸ್ ಯಾವುದೇ ಒಂದು ಟೈಮ್ ಲಿಮಿಟ್ ಇಲ್ಲ. ಬಟ್ ಏನು ಅಂದ್ರೆ ಅದಕ್ಕೆ ಮುಂಚೆ ಏನ್ ತಿಂದಿರಬೇಕು, ಏನ್ ತಿನ್ಬೇಕು, ಅದಾದ್ಮೇಲೆ ಅನ್ನೋದನ್ನ ಮಾತ್ರ ಗಮನದಲ್ಲಿ ಇಟ್ಕೋಬೇಕೇ ಹೊರತು ಎಕ್ಸಸೈಸ್ ಡಸಂಟ್ ಹ್ಯಾವ್ ಎನಿ ಟೈಮ್. ಇವಾಗ ನಾವು ಕೂಡ ಜಿಮ್ಮಲ್ಲಿ ವರ್ಕೌಟ್ ಒಂದಿನ ಬೆಳಿಗ್ಗೆ 10 ಗಂಟೆ ಮಾಡ್ತೀವಿ, ಇನ್ನೊಂದು ದಿನ ರಾತ್ರಿ 10 ಗಂಟೆ ಮಾಡ್ತೀವಿ, ಡಸಂಟ್ ಮೇಕ್ ಸೆನ್ಸ್. ನೀವು ಎಷ್ಟು ಕ್ಯಾಲರಿ ಬರ್ನ್ ಮಾಡ್ತೀರಾ ಅನ್ನೋದೇ ಇಲ್ಲಿ ಮ್ಯಾಟರ್ ಆಗೋದು.
0: ಇನ್ನು ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಬಂದಾಗ ಅದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ವ್ಯಾಯಾಮ ಮಾಡೋದ್ರಲ್ಲಿ?
1: ಒಂದು ಆವರೇಜ್ ಒಂದು 8-year-old ಕಿಡ್ನ, ಹುಡುಗಿ ಆಗಿರ್ಬೋದು ಹುಡುಗನ ಹುಡುಗ ಆಗಿರ್ಬೋದು, ನೀವೊಂದು ಫಿಸಿಕಲ್ ಆಕ್ಟಿವಿಟಿಗೆ ನೀವು ಆ್ಯಡ್ ಮಾಡಿದ್ರಿ. ಈಗೆಲ್ಲ ಏನು ಮಾಡಿದಾರೆ, ಮಕ್ಕಳನ್ನೆಲ್ಲ ಫುಟ್ಬಾಲ್ಗೆ ಹಾಕ್ತಾರೆ, ಸ್ವಿಮ್ಮಿಂಗ್ಗೆ ಹಾಕ್ತಾರೆ, ಸ್ಕೇಟಿಂಗ್ಗೆ ಹಾಕ್ತಾರೆ, ಎನಿ ಫಿಸಿಕಲ್ ಆಕ್ಟಿವಿಟಿ. ನೀವು ಒಂದಷ್ಟು ವರ್ಷ ಹೆಣ್ಣಾಗಲಿ ಗಂಡಾಗಲಿ ಒಂದೇ ಥರ ಎಫರ್ಟ್ಸ್ ಹಾಕಬೇಕು. ಅದಕ್ಕೆ ಎಫರ್ಟ್ಸ್ಗೆ ಒಂದು ಲಿಮಿಟೇಷನ್ಸ್ ಇಲ್ಲ. ಹುಡುಗಿ ನೀನು ಇಷ್ಟೇ ಮಾಡಬೇಕು, ಹುಡುಗ ನೀನು ಇಷ್ಟೇ ಮಾಡಬೇಕು, ನೋ. ಒಂದೇ ಥರ ಎಫರ್ಟ್ಸ್ ಹಾಕಬೇಕು. ಅವ್ರ ಬಾಡಿ ಟೈಪೇ ಅವ್ರನ್ನ ಆ ಥರನೇ, ಫೀಮೇಲ್ ಫೀಮೇಲ್ ಬಾಡಿ ಟೈಪ್ ಆಗೇ ಇರುತ್ತೆ, ಮೇಲ್ ಮೇಲ್ ಬಾಡಿ ಥರ ಟರ್ನ್ ಆಗ್ತಾ ಹೋಗುತ್ತೆ. ಬಿಕಾಸ್ ನಮ್ಮ ಹಾರ್ಮೋನೇ ಸಪೋರ್ಟ್ ಮಾಡಲ್ಲ ಮೇಲ್ ಬಾಡಿಯಾಗಿ ಟರ್ನ್ ಆಗಲಿಕ್ಕೆ, ನೆವರ್. ಮೇ ಬಿ ಅವ್ರು ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ಗ್ರೋತ್ ಚೆನ್ನಾಗಿರುತ್ತೆ, ಹೈಟ್ ಚೆನ್ನಾಗಿ ಬರ್ತಾರೆ, ಫಿಸಿಕ್ ಚೆನ್ನಾಗಿರುತ್ತೆ ಹುಡುಗಿಯರ್ದು, ಹುಡುಗರು ಕೂಡ ಅಷ್ಟೇ. ಅವ್ರ ಫಿಸಿಕ್ಕು ಹೈಟು ನೀವು ನೋಡಿರ್ಬೋದು. ಪೇರೆಂಟ್ಸ್ ಒಂದು 5'6" 5'7" ಇರ್ತಾರೆ, ಮಗ ಸ್ಪೋರ್ಟ್ಸ್ ಅಲ್ಲಿ ಇದ್ದಾನೆ ಚಿಕ್ಕ ವಯಸ್ಸಿಂದಾನೆ ಅಂದಾಗ ಅವನು 5'11" 6" ವರೆಗೂ ರೀಚ್ ಆಗಿರ್ತಾನೆ. ಜಸ್ಟ್ ಬಿಕಾಸ್ ಹೇಗೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅವ್ರು ಸಣ್ಣ ವಯಸ್ಸಿಂದಾನೆ ಇಂಪ್ಲಿಮೆಂಟ್ ಮಾಡಿದ್ರು ಅಂತ. ಗ್ರೋತ್ ಕೂಡ ಮ್ಯಾಟರ್ ಆಗೋದು. ಈಗ ನನ್ನ ಮಗ ಹೈಟ್ ಬಂದಿಲ್ಲ, ನನ್ನಷ್ಟೇ ಹೈಟ್ ಇದ್ದಾನೆ, ನನ್ನ ಮಗಳ ಹೈಟ್ ಇಲ್ಲ. ಬಿಕಾಸ್ ನೀವು ಅವ್ರನ್ನ ಒಂದು ಏಜ್ ವರ್ಗು ರೆಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದೀರಾ. ಈಗ 18-19 ಆದ್ಮೇಲೆ ಹೋಗೋ ಸ್ವಿಮ್ಮಿಂಗ್ ಹೋಗೋ ಅದಕ್ಕೆ ಹೋಗೋ, ನೀನು ಅಲ್ಲಿ ಇಲ್ಲಿವರೆಗೂ ನೀನು 10th ಮುಗಿಸೋದೇ ನಮ್ಗೊಂದು ಚಾಲೆಂಜಿಂಗ್ ಆಗಿತ್ತು, ನೆಕ್ಸ್ಟ್ 12th ಅದೇ ನಿನಗೆ ಒಂಥರ ಟರ್ನಿಂಗ್ ಪಾಯಿಂಟು, ಈ ಥರದೇ ತಲೆಗೆ ತುಂಬಿ ಬರೀ ಎಜುಕೇಷನ್ ಬಗ್ಗೆನೇ ಮಾತಾಡ್ತಾ ಹೋದ್ರಿ ನೀವು. ಬಟ್ ಮಕ್ಕಳಿಗೆ ಫಿಸಿಕಲಿ ಎಲ್ಲೋ ಒಂದು ಕಡೆ ನೀವು ಡೌನ್ ಮಾಡಿಬಿಟ್ರಿ, ಅಲ್ಲಿಂದ ಅವರು ಹೈಟ್ ಗ್ರೋತ್ ಕೂಡ ಕಮ್ಮಿ ಆಗುತ್ತೆ, ಫಿಸಿಕಲ್ ಅಪಿಯರೆನ್ಸ್ ಕೂಡ ಅವ್ರಿಗೆ ಅಷ್ಟಕ್ಕಷ್ಟೇ. ಎಷ್ಟೋ ಹುಡುಗರು ಬರೀ ಓದಿ ಓದಿ ಕಣ್ಣೆಲ್ಲ ಮಂಜು ಮಾಡ್ಕೊಂಡು ಗ್ಲಾಸಸ್ ಹಾಕೊಂಡ್ಬಿಟ್ಟಿದ್ದಾರೆ 16 ವಯಸ್ಸಿಗೆನೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು ಅಂದರೆ ಮಕ್ಕಳನ್ನ ಚಿಕ್ಕ ವಯಸ್ಸಿಂದಾನೇ ಸ್ಪೋರ್ಟ್ಸ್ಗೆ ಹಾಕಿ. ಇವತ್ತಲ್ಲ ನಾಳೆ ನಿಮ್ಮ ಮಕ್ಕಳು ಕೂಡ ಕಾಮನ್ವೆಲ್ತ್ ಗೇಮ್ಸು ಅಥವಾ ಕ್ರಿಕೆಟಲ್ಲಿ ಮತ್ತೆ ಇನ್ನೊಂದು ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ನೀವು ನಿಜವಾಗ್ಲೂ ಒಂದು ಸಾಧನೆ ಮಾಡೇ ಮಾಡ್ತಾರೆ. ಮತ್ತೆ ತುಂಬ ಆಪರ್ಚುನಿಟೀಸ್ ಇದೆ ಅಂತಲೂ ಹೇಳ್ತೀನಿ ಇಂಡಿಯಾದಲ್ಲಿ. ಯಾಕಂದರೆ ಇಂಡಿಯಾ ಬಿಟ್ಟರೆ ಚೈನಾದಲ್ಲೇ ತುಂಬಾನೇ ಪ್ರಾಮುಖ್ಯತೆ ಕೊಡೋದು. ಇಂಡಿಯಾದಲ್ಲಿ ಈಗ ಸ್ಟಾರ್ಟ್ ಆಗಿದೆ, ಆಸ್ ಯು ಟೋಲ್ಡ್ ಫಿಟ್ ಇಂಡಿಯಾ ಸೆಲೆಬ್ರೇಷನ್ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ನಾವೆಲ್ಲ ಸೇರ್ಕೊಂಡು ನಮ್ಮನೆ ಮಕ್ಕಳನ್ನ ಫಸ್ಟ್ ಅದನ್ನ ಹೋಗಿ ತೋರಿಸೋಣ. ಫಸ್ಟ್ ಒಂದ್ 2 ಇವೆಂಟ್ ನಾ ನೋಡಿ, ನಿನ್ನ ಏಜ್ ಹುಡುಗ ಯಾವ ತರ ಆಡ್ತಿದ್ದಾನೆ, ಒಂದು ಎಕ್ಸಾಂಪಲ್ ಸೆಟ್ ಮಾಡೋಣ. ಅಟ್ಲೀಸ್ಟ್ ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ. ಆಮೇಲೆ ನೀವ್ ಯಾವ್ದೊಂದು ಸ್ಪೋರ್ಟ್ಸ್ಗೆ ಅವ್ರನ್ನ ಆಡ್ ಮಾಡಿ, ಆ ಚಾಲೆಂಜಿಂಗ್ ಕಾಂಪಿಟೇಟಿವ್ ಮೈಂಡ್ ಸೆಟ್ ಬರುತ್ತೆ ಮಗುಗೆ. ಅದರಿಂದ ಅವ್ರ ಫ್ಯೂಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಅವ್ರ ಗ್ರೋತ್ಗೋಸ್ಕರ ಅವ್ರಿಗೆ ಎಜುಕೇಷನ್ಗೋಸ್ಕರ ನೀವೇನು ವರ್ಕ್ ಮಾಡೋ ಅಂತ ಅವಶ್ಯಕತೆನೇ ಇಲ್ಲ. ಆ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ, ಕಾಂಪಿಟೇಟಿವ್ ಮೈಂಡ್ ಬರುತ್ತೆ. ಬೇಸಿಕಲಿ ಈ ಜನರೇಷನ್ಗೆ ಬೇಕಾಗಿರೋದು ಹೆಲ್ತ್. ಫಸ್ಟ್ ಪ್ರಿಯೋರಿಟಿ ಇಸ್ ಹೆಲ್ತ್, ಸೆಕೆಂಡ್ ಇಸ್ ನಾಲೆಡ್ಜ್, ಥರ್ಡ್ ಒನ್ ಇಸ್ ನೀವು ಅವ್ರ ಕರಿಯರ್ನ ಆಮೇಲೆ ಯೋಚನೆ ಮಾಡಿ ಅಂತ.
0: ಸೂಪರ್.

ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ನಮ್ಮಲ್ಲೊಂದು ಮಾತಿದೆ. ಇದು ಮನಸ್ಸು ದೇಹ ಎರಡಕ್ಕೂ ಅಪ್ಲಿಕಬಲ್. ನೀವ್ ಹೇಳಿದ್ರಿ 18 ಎಲ್ಲ ದಾಟ ಆದ್ಮೇಲೆ ಮಕ್ಳಿಗೆ ವ್ಯಾಯಾಮ ಆಗೆಲ್ಲ ಅಭ್ಯಾಸ ಮಾಡಿಸ್ಬೇಕು.

0: ಹಾಕೊಂಡ್ರೆ ತುಂಬಾ ಕಷ್ಟ ಆಗತ್ತೆ ಅಂತ. ಸೊ ಚಿಕ್ಕ ವಯಸ್ಸಿಂದಾನೇ ಇದನ್ನ ಅವರ ರಕ್ತದಲ್ಲೇನೆ ಸೇರಿಸೋ ಹಾಗೆ ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ಇನ್ನು ಈ ತರ ಬೊಜ್ಜು ಇರುವಂತಹ ಮಕ್ಕಳು ನೀವು ತುಂಬಾ ಜನನ ನಿಮ್ಮ ಫಿಟ್ನೆಸ್ ಅಡ್ಜಲ್ಲಿ ಕೂಡ ನೋಡಿರ್ತೀರಿ ಸಂಸ್ಥೆನ ನಡೆಸೋದ್ರಿಂದ. ಇಂಥ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಹೇಗೆ? ಮಕ್ಕಳ ಮನಸ್ಸಿಗೆ ನೋವು ಆಗದೆ ಇರೋ ಹಾಗೆ ನೀನು ಹೀಗಿದ್ಯಾಪ್ಪ, ನೀನ್ ಒಂಚೂರು ವರ್ಕೌಟ್ ಮಾಡ್ಬೇಕು, ಚೂರು ಸಣ್ಣ ಆಗ್ಬೇಕು, ಇನ್ನೊಂಚೂರು ಫಿಟ್ ಆಗ್ಬೇಕು, ಎಲ್ಲ ಮಕ್ಳ ತರ ನೀನು ಓಡ್ಬೇಕು, ಮಕ್ಕಳ ಮನಸ್ಸಿಗೆ ಆ ಎಳೆ ಮಕ್ಕಳಿಗೆ ನೋವು ಆಗದೆ ಇರೋ ಹಾಗೆ ಹೇಗೆ ಹೇಳೋದು? ಅದು ಪೋಷಕರಾದ್ರೂ ಆಗಿರ್ಬಹುದು ಮನೆಯಲ್ಲಿ.
1: ಹೌದು, ಫಸ್ಟ್ ಕಂಪ್ಯಾರಿಸನ್ ಸ್ಟಾಪ್ ಮಾಡ್ಬೇಕು. ಹೇಗೆ ಅಂದ್ರೆ, ನಮ್ಮ ಮಗು ದಪ್ಪ ಆಗಿದೆ, ಹೌದು, ಮೇ ಬಿ ನಾವು ಮಾಡಿರೋ ಮಿಸ್ಟೇಕ್ ಇಂದನೋ ಅಥವಾ ಏನೋ ಒಂದು ಹೆಲ್ತ್ ಕಾಂಪ್ಲಿಕೇಶನ್ ಇಂದನೋ ಅಥವಾ ಎಲ್ಲೊಂದ್ ಕಡೆ ಒಂದು ನೆಗ್ಲಿಜೆನ್ಸ್ ಅಲ್ಲಿ ಮಗು ದಪ್ಪ ಆಗ್ಬಿಟ್ಟಿದೆ, ಹೌದು, ಬಿಕಾಸ್ ಆಫ್ ಓವರ್ ಫೀಡಿಂಗ್, ಓವರ್ ಕ್ಯಾಲರೀಸ್ ಇಂಟೇಕ್. ನೀಲೇನಾಗ್ಬಿಟ್ಟಿದೆ, ಯಾವುದು ಬ್ಯಾಲೆನ್ಸ್ಡ್ ಇಲ್ಲ. ಜಾಸ್ತಿ ತಿನ್ಸಿದ್ದೀವಿ, ವ್ಯಾಯಾಮ ಕಮ್ಮಿ ಮಾಡಿಸಿದ್ದೀವಿ ಅಥವಾ ಮಾಡಿಸೇ ಇಲ್ಲ. ಈ ತರ ಎಕ್ಸಾಂಪಲ್ ಇಂದ ಮಗು ಒಬೀಸ್ಡ್ ಆಗೋಯ್ತು. ನೀವು ಆ ತರ ಆದಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಂದ್ ಏಜ್ ವರ್ಗ ಮಗ ಅಥವಾ ಮಗಳು ಕ್ಯೂಟ್ ಅನ್ಸ್ಬೋದು, ಚೆನ್ನಾಗಿ ಗುಂಡ್ಗುಂಡಾಗಿದ್ದಾರೆ ಹಾಗೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಅದು ಸೀರಿಯಸ್ ಕಾಂಪ್ಲಿಕೇಶನ್ಸ್ ಟರ್ನ್ ಆಗುತ್ತೆ. ಹೇಗೆ ಅಂದ್ರೆ, ಒಂದು 10-12 ಇಯರ್ಸ್ ಕ್ರಾಸ್ ಆಗ್ತಿದ್ದಂಗೆ ಓವರ್ ವೇಟ್ ಆಗೋದ್ರು. ಈಗ ನಾನೇ ಒಂದು ಎಕ್ಸಾಂಪಲ್ ನೋಡಿದೀನಿ, 12-13 ವರ್ಷದ ಹುಡುಗ ಬಂದಿದ್ದಾನೆ ಜಿಮ್ಗೆ, ಅವ್ರ ತಂದೆ ತಾಯಿ ಜೊತೆ, ಈಸ್ ವೇಯಿಂಗ್ ಅರೌಂಡ್ 80 kg. ಸೊ ಏನಾಗ್ಬಿಟ್ಟು 80 kg ಇರುವಂತ ಹುಡುಗನ್ನ 12 ವರ್ಷಕ್ಕೆ ಹೇಗೆ ಟರ್ನ್ ಮಾಡಿದ್ರು, ನಾವೇನು ಅದಿಷ್ಟು ಕೇಳಕ್ ಬರಲ್ಲ. ಬಿಕಾಸ್ ಮೇ ಬಿ ಓವರ್ ಫೀಡಿಂಗ್ ಏನಾದ್ರೂ ರೀಸನ್ ಆಗಿರ್ಬೋದು. ಬಟ್ ನಾವು ಅವ್ರನ್ನ ಹೇಗೆ ತಗೊಂಡು ಹೋಗ್ಬೇಕು, ನಿಮ್ ಪೇರೆಂಟ್ಸ್ ಅದ್ರಿಗೆ ಫಸ್ಟ್ ನಾವು ಹೇಳೋದು, ಸಿ ಇಟ್ ಶುಡ್ ಬಿ ಸ್ಲೋ. ನಾವು ಈ ಅಭ್ಯಾಸ ಆಗ್ಬಿಟ್ಟಿದೆ ಮಗುಗೆ, ಚಿಕ್ಕ ವಯಸ್ಸಿಂದ ಚೆನ್ನಾಗಿ ತಿಂದು ಅಥವಾ ಏನು ಮಾಡದೆ ಲೇಜಿ ಆಗಿದ್ದು,
0: ಜಂಕ್ ಫುಡ್ನ
1: ಜಾಸ್ತಿ ಯೂಸ್ ಮಾಡಿರ್ಬೋದು, ಅಥವಾ ತುಂಬಾ ಲೇಜಿ ಆಗಿದ್ದು, ಯಾವ್ದೇ ಆಕ್ಟಿವಿಟಿ ಇಲ್ಲದೆ ಬರೀ ಫೋನು. ಸೊ ಈಗಿನ ಮಕ್ಕಳಂತೂ ಇನ್ನೂ ಸ್ವಲ್ಪ ಓವರ್ ಟ್ಯಾಲೆಂಟೆಡ್, ನಾವೇನಾದ್ರೂ ಹೇಳಿದ್ರೆ ನಮ್ಗೇನೆ ಅದೇನಾದ್ರೂ ಒಂದು ಹೇಳ್ಬಿಟ್ಟು ಹೋಗ್ಬಿಡ್ತೇವೆ. ಸೊ ಅದರಿಂದ ಮಕ್ಕಳಿಗೆ ಹೇಗೆ ಅಂದ್ರೆ, ವೆರಿ ಸ್ಲೋಲಿ ಯು ನೀಡ್ ಟು ಟೇಕ್ ದೆಮ್. ಅವರಿಗೆ ಸೂಟ್ ಆಗುವಂತ ಆಕ್ಟಿವಿಟೀಸ್ ಮಾಡಿಸ್ಬೇಕು. ಟಿಪಿಕಲ್ ಜಿಮ್ ವರ್ಕೌಟ್ ಮಾಡ್ಸೋಕೆ ಬರಲ್ಲ, ಬರೀ ಫಂಕ್ಷನಲ್ ಆಕ್ಟಿವಿಟೀಸ್ ಮಾಡಿಸ್ಬೇಕು. ರನ್ ಮಾಡಿಸೋದು, ಸೈಕ್ಲಿಂಗ್ ಮಾಡಿಸೋದು, ಹಾಗೆ ಒಂದಷ್ಟು ಏನಂದ್ರೆ ರೆಸಿಸ್ಟೆನ್ಸ್ ಬ್ಯಾಂಡ್ನ ಯೂಸ್ ಮಾಡುವಂಥದ್ದು, ಎಲ್ಲೋ ಒಂದ್ ಕಡೆ ಫನ್ನಿ ಆಗಿರ್ಬೇಕು ಅವ್ರಿಗೆ. ಅಂದ್ರೆ ಫನ್ ಆಕ್ಟಿವಿಟಿ ತರಾನು ಇರಬೇಕು, ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ವರ್ಕೌಟ್ ಆಗ್ಬೇಕು. ಈ ತರ ಜಿಮ್ ಅಲ್ಲಿ ಕೆಲವರು ಮಕ್ಕಳಿಗೆ ಅಂತ ಪ್ರೋಗ್ರಾಮ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಜಿಮ್ಸ್ ಬಿಲೋ 15 ಇಯರ್ಸ್ ಹುಡುಗರನ್ನ ತಗೊಳೋದೇ ಇಲ್ಲ, ಬಿಕಾಸ್ ಇಟ್ಸ್ ಅ ರಿಸ್ಕ್ ಪಾರ್ಟ್ ಅಂತ. ಯಾಕಂದ್ರೆ ಜಿಮ್ ಅಲ್ಲಿ ಒಂದಷ್ಟು ಆಕ್ಟಿವಿಟಿ ಅವರಿಗೆ ಅಂತಾನೆ ಫೋಕಸ್ಡ್ ಆಗಿ ಒಂದೂವರೆ ಗಂಟೆ ಟ್ರೈನ್ ಮಾಡ್ಬೇಕಾಗುತ್ತೆ. ಈ ರೀಸನ್ಸ್ ಇಂದ ಕೆಲವರು ಡ್ರಾಪ್ ಮಾಡ್ತಾರೆ. ಅದಕ್ಕೆ ಪೇರೆಂಟ್ಸ್ಗೆ ನಾವೇ ಸಜೆಸ್ಟ್ ಮಾಡ್ತೀವಿ ಕೆಲವೊಂದ್ಸಲ, ನೋಡಿ ಆ ತರ ಇದೇನಾದ್ರೂ ಇದ್ದಾಗ ಜಿಮ್ ಅಲ್ಲಿ ಸೇರಿಸ್ಕೊಳ್ಳಲ್ಲ ಅಂದಾಗ ನೀವು ಧಾರಾಳವಾಗಿ ಕರ್ಕೊಂಡೋಗಿ ಒಂದು ಒಳ್ಳೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಿ, ಸ್ವಿಮ್ಮಿಂಗ್ ಕೋಚಿಂಗ್ ಹಾಕಿ, ಹಾಗೆ ಯಾವ್ದನ್ನ ಸೈಕ್ಲಿಂಗ್ ಆಕ್ಟಿವಿಟಿ ಬೆಳಿಗ್ಗೆ ಎದ್ದು ನೀವು ಮಗುನ ಜೊತೆ ಒಂದು 2-3 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಕೊಂಬನಿ. ಯಾವ್ದನ್ನ ಬೇರೆ ಸ್ಪೋರ್ಟ್ಸ್ ಅವ್ನ್ ಯಾವ ಇಷ್ಟ ಆಗುತ್ತೆ ಆ ಸ್ಪೋರ್ಟ್ಸ್ ನೀವು ಸ್ಟಿಕ್ ಆನ್ ಮಾಡಿ.
0: ಸಿದ್ದು ಅವರೇ, ನಾವು ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದೀವಿ ಆಲ್ಮೋಸ್ಟ್. ರಾಜ್ಯದಾದ್ಯಂತ ಕೇಳ್ತಾ ಇರುವಂತಹ ಪುಟ್ಟ ಪುಟ್ಟ ಮಕ್ಕಳಿಗೆ ಈ ಫಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ನಿಮ್ಮ ಸಂದೇಶ ಏನು, ಕಿವಿ ಮಾತೇನು?
1: ಎಲ್ಲಾ ಮಕ್ಕಳಿಗೂ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಪೇರೆಂಟ್ಸ್ ಅವ್ರಿಗೆ ತುಂಬಾ ಇನ್ಫ್ಲುಯೆನ್ಸ್ ಮಾಡ್ಬೇಕಾಗತ್ತೆ, ತುಂಬಾ ಸಪೋರ್ಟ್ ಮಾಡ್ಬೇಕಾಗತ್ತೆ. ಮಕ್ಕಳಾದವರು ನೀವು ಕೂಡ, ನಿಮ್ಗೆ ಯಾವ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಬ್ಯಾಡ್ಮಿಂಟನ್ ಇಷ್ಟ ಆಯ್ತಾ, TT ಇಷ್ಟ ಆಯ್ತಾ, ಯಾವ್ದಾದ್ರು ನಿಮ್ ಪೇರೆಂಟ್ಸ್ ಹತ್ರ ಫಸ್ಟ್ ಕಮ್ಯುನಿಕೇಟ್ ಮಾಡಿ, ಅಪ್ಪ ನಾನು ಈ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಅಂದ್ರೆ ನನಗೆ ಇಷ್ಟ, ನಾನು ಇದನ್ನ ಆಡ್ಬೇಕು, ಸೊ ನೀನು ನನಗೆ ಇದನ್ನ ಯಾವ ಟ್ರೈನಿಂಗ್ ಕರ್ಕೊಂಡು ಹೋಗ್ತೀಯ ಅಂತ ಕೇಳಬೇಕು. ಪೇರೆಂಟ್ಸ್ ಆದವ್ರಿಗೆ ಅದು, ಕೆಲವರಿಗೆ ಶಕ್ತಿ ಇರೋರಿಗೆ ಅದನ್ನ ಮಾಡಿಸ್ತಾರೆ, ಇಲ್ಲೇ ಇರೋರು ನೀವು ಏನ್ ಮಾಡ್ಬೇಕಾಗತ್ತೆ. ಕೆಲವೊಂದು ನಿಮಗೆ ಕೈಗೆ ಇಟ್ಕೋವಂತ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಇನ್ವಾಲ್ವ್, ಕಬಡ್ಡಿಗೆ ಯಾವ ಫಿನಾನ್ಸು ಬೇಕಾಗಿಲ್ಲ, ಖೋಖೋ ಆಡಿ, ಇನ್ನೊಂದು ಯಾವುದೋ ಒಂದು ಸ್ಪೋರ್ಟ್ಸ್ ಆಡಿ. ಸೊ ಕೆಲವೊಂದು ಸ್ಪೋರ್ಟ್ಸ್ಗಳಿಗೆ ಯಾವುದೇ ಒಂದು ಫಿನಾನ್ಷಿಯಲ್ ಒಂದು ಸಪೋರ್ಟ್ ಬೇಕಾಗೇ ಇಲ್ಲ. ಎಲ್ಲ ಕ್ರಿಕೆಟ್ ಹೋಗ್ಬೇಕಂದ್ರೆ ಕೋಚಿಂಗ್ ಹೋಗ್ಬೇಕು, ಕೋಚಿಗೆ ಒಂದಷ್ಟು ದುಡ್ಡು ಕೊಡಬೇಕಾಗುತ್ತೆ, ಅದಕ್ಕೊಂದಷ್ಟು ನಾವು ಕ್ರಿಕೆಟ್ ಸೆಟ್ ಕಿಟ್ ತಗೋಬೇಕಾಗುತ್ತೆ. ಫುಟ್ಬಾಲ್ಗೆ ಹೋಗ್ಬೇಕು ಅಂದ್ರೆ ಸೇಮ್ ಥಿಂಗ್. ಸೊ ನಮಗೆ ಯಾವ್ದು ಕೈಗೆ ಇಟ್ಕತ್ತೆ, ನಮ್ ಕೈಯಲ್ಲಿ ಯಾವ್ದು ನಾವು ಅದನ್ನ ಅಫೋರ್ಡ್ ಮಾಡಕ್ಕಾಗುತ್ತೆ ಅಂತದನ್ನ ಮಾತ್ರ ಮಾಡಿ. ಯಾಕಂದ್ರೆ ನೀವು ಎಲ್ಲೋ ಒಂದ್ ಕಡೆ ಒಂದು ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ನ ಸೆಲೆಕ್ಟ್ ಮಾಡಿ ಪೇರೆಂಟ್ಸ್ ಬರ್ಡನ್ ಮಾಡಕ್ ಹೋಗ್ಬೇಡಿ. ಆಯ್ತು, ನೀವು ಇರಬೇಕು, ಫಿಸಿಕಲ್ ಆಕ್ಟಿವಿಟೀಸ್ ಮ್ಯಾಂಡೇಟರಿ, ನಾನು ಅದನ್ನ ತಪ್ಪು ಅಂತ ಹೇಳ್ತಿಲ್ಲ. ನೀವು ಸೆಲೆಕ್ಟ್ ಮಾಡುವಂತ ಸ್ಪೋರ್ಟ್ಸ್ ಏನಿದೆಯಲ್ಲ ಅದು ನಿಮ್ಮ ತಂದೆ ತಾಯಿಗೆ ಬರ್ಡನ್ ಆಗಬಾರ್ದು, ಹಾಗೆ ನಿಮ್ಮ ಗ್ರೋತ್ ಕೂಡ ನೀವು ಹಾಗೆ ನೋಡ್ಕೊಂಡೋಗಿ. ತುಂಬಾ ಚೆನ್ನಾಗಿರುವಂತ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ತಿನ್ನೋದನ್ನ ಮಾತ್ರ ಅಭ್ಯಾಸ ಮಾಡಿಸ್ಬೇಡಿ. ಅವರಿಗೆ ನೀವೆಲ್ಲೋ ಒಂದ್ ಸ್ವಲ್ಪ ಟೈಮ್ ಕೊಟ್ರೆ ಅವರು ತುಂಬಾ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ತಾರೆ. ಹೇಗೆ ಅಂದ್ರೆ, ನೀವು ಅಫೋರ್ಡ್ ಮಾಡ್ತೀರಾ, ಒಳ್ಳೊಳ್ಳೆ ಕೋಚ್ನ ತಗೊಳ್ತೀರಾ, ಹೈರ್ ಮಾಡ್ತೀರಾ, ನಿಮ್ಮ ಮಕ್ಕಳು ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆ ಇದೆ. ನೀವು ಅದನ್ನ ಬಿಟ್ಟುಬಿಟ್ಟು ಏನ್ ಮಾಡ್ತೀರಾ, ಅವನ್ ಯಾಕೆ ಕಷ್ಟ ಪಡ್ಬೇಕು, ಅವನ್ ಯಾಕೆ ಬೇಗ ಎದ್ದೊಳ್ಬೇಕು, ಚೆನ್ನಾಗಿರ್ಲಿ, ರಾಜನ್ ತರ ಇರ್ಲಿ ಅಂತ ನೀವು ಅವ್ನ್ ಬರೀ ಫೀಡಿಂಗ್ ಮಾಡ್ತಿರ್ತೀರಾ ಹೊರತು ಅವನು ಲಾಸ್ಟ್ ಅಲ್ಲಿ ಎಮ್ಮೆ ತಮ್ಮಣ್ಣನೇ ಆಗೋದು. ಹಾಗೆ ಅವನು ಯಾವುದೇ ರೀತಿ ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಫಿಸಿಕಲಿ ಅವನು ಸರಿ ಇರಲಿಲ್ಲ ಅಂದ್ರೆ ಒಂದು ಏಜ್ ಆದ್ಮೇಲೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇಂದ ಅವನ್ ಲೈಫೇ ಆಲ್ಮೋಸ್ಟ್ ಟೋಟಲಿ ಒಂದು ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತದೆ. ಅಂದ್ರೆ ಅವನು ಬರೀ ಮೆಡಿಸಿನ್ಸ್ ಈ ತರದ್ರಲ್ಲಿ ಅವ್ನ ಲೈಫ್ ಕಳಿಬೇಕಾಗತ್ತೆ. ಸೊ ನಾನೇನ್ ಹೇಳ್ತೀನಿ, ಆ ತರ ಪೇರೆಂಟ್ಸ್ಗೆ ದಯವಿಟ್ಟು ನಿಮ್ಗೆ ಅಫೋರ್ಡ್ ಮಾಡಕ್ಕಾದ್ರೆ ಒಳ್ಳೊಳ್ಳೆ ಸ್ಪೋರ್ಟ್ಸ್ಗೆ ಹಾಕಿ ಟೈಮ್ ಕೊಡಿ.

0: ಇಲ್ಲಿ ಬೇಕಾಗಿರೋ ಟೈಮ್. ಅದೇ ನಮ್ಮ ಮಕ್ಕಳು ಬಡವ್ರ ಮಕ್ಕಳು ಹೇಗಿರ್ಬೇಕು ಅಂದ್ರೆ, ಯು ಹ್ಯಾವ್ ಟು ಹೋಗಿ ನಿಮ್ಗೆ ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ಅಥವಾ ಆಚೆ ಹೋಗಿ 2 ಅವರ್ ಆಡ್ಬೇಕಾ, ನಿಮ್ಗೆ ಯಾವ್ದು ಖುಷಿ ಕೊಡುತ್ತೆ, ಕ್ರಿಕೆಟ್ ಆಡ್ತೀರಾ, ಕಬಡ್ಡಿ ಆಡ್ತೀರಾ, ಖೋಖೋ ಆಡ್ತೀರಾ, ಈ ತರದಕ್ಕೆಲ್ಲ ಯಾರು ಕೂಡ ನಿಮ್ಗೆ ಯಾವ ಸಪೋರ್ಟು ಬೇಕಾಗಿಲ್ಲ. ದಯವಿಟ್ಟು ಮಾಡಿ ಸೈಕ್ಲಿಂಗ್ ಹೋಗ್ತೀರಾ, ಹೋಗಿ ಹೋಗಿ ಗ್ರೌಂಡ್ ಅಲ್ಲಿ ಹೋಗಿ ಓಡ್ತೀರಾ, ಹೋಗಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನಿಮ್ಗೊಂದಿನ ಎಲ್ಲೋ ಅಂದ್ಕೊಂಡ್ರೆ ಒಳ್ಳೆ ಚಾನ್ಸ್ ಸಿಗ್ಬೋದು, ಒಳ್ಳೆ ರನ್ನರ್ ಆಗಿ, ಅಥ್ಲೀಟ್ ಆಗಿ. ಸೊ ಇದನ್ನ ಬಿಟ್ಟು ಯಾವುದೇ ರೀತಿ ನನ್ನ ಹತ್ರ ಏನು ಇಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಏನು ಇಲ್ಲ ಅನ್ನೋದು ತಪ್ಪು. ಬಿಕಾಸ್ ಎಲ್ಲಾ ಇವತ್ತು ಸಾಧನೆ ಮಾಡಿರೋದ್ರಲ್ಲಿ ಮುಕ್ಕಾಲು ಭಾಗ ಅಥ್ಲೀಟ್ಸ್, ಯಾರು ಕೂಡ ಪೇರೆಂಟ್ಸ್ ತುಂಬಾನೇ ವೆಲ್ ಆಫ್ ಇರೋರಲ್ಲ, ಎಲ್ಲ ಬಡವ್ರ ಮಕ್ಕಳೇ. ಆದ್ರೆ ಅವ್ರಿಗೆ ಇದ್ದಿದ್ದೇನು ಅಂದ್ರೆ ಒಂದು ಪ್ಯಾಷನ್, ಒಂದು ಗೋಲ್ ಇತ್ತು, ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಇತ್ತು. ಅದರಿಂದ ಅವ್ರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಈಗ MS ಧೋನಿ ಆಗಿರ್ಬೋದು, ನಾವೇ ನೋಡಿದೀವಿ ಲೈವ್ ಎಕ್ಸಾಂಪಲ್, ಸಿನಿಮಾದಲ್ಲೇ ತೋರಿಸಿದ್ದಾರೆ MS ಧೋನಿ ಹೇಗಿದ್ರು ಹೇಗಾದ್ರು ಅಲ್ವಾ. ಈಗ ಮಿಲ್ಕಾ ಸಿಂಗ್ ಆಗಿರ್ಬೋದು, ಇದೆಲ್ಲ ಸಿನಿಮಾ ಮುಖಾಂತರ ಜನಕ್ಕೆ ಎಕ್ಸಾಂಪಲ್. ಅಂತ ಸಿನಿಮಾಗಳನ್ನ ತೋರಿಸ್ತೀನಿ ಮಕ್ಕಳಿಗೆ, ಅದರಿಂದ ಮೋಟಿವೇಟ್ ಆಗ್ತಾರೆ. ಎಲ್ಲೊಂದ್ ಕಡೆ ಅವರು ನಾಳೆ ಒಂದಿನ ಸ್ಟಾರ್ ಆಗ್ತಾರೆ, ಒಲಿಂಪಿಕ್ ಮೆಡಲ್ ತಗೊಂಡ್ ಬರ್ತಾರೆ ನಮ್ಮ ದೇಶಕ್ಕೆ. ಜಸ್ಟ್ ಇವತ್ತು ನಮ್ಮ ದೇಶದಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಅಥ್ಲೀಟ್ ಆಗ್ಬಿಟ್ರೆ ಎಷ್ಟು ಸ್ಪಾನ್ಸರ್ಸ್ ಇದಾರೆ ಗೊತ್ತಾ.
1: ಇನ್ನು ಮಕ್ಕಳಿಗೆ ದೇಶೀಯ ಕ್ರೀಡೆಗಳ ಬಗ್ಗೆ ಹೆಚ್ಚು ನೀವು ಗಮನ ಹರಿಸಿದ್ರೆ ಖರ್ಚು ಕೂಡ ಹೆಚ್ಚಾಗಿ ಇಲ್ಲದೆ ನಿಮ್ಮ ವ್ಯಾಯಾಮ ಕಸರತ್ತು ಎಲ್ಲಾ ನಡೆಯುತ್ತೆ. ಮನೆ ಹತ್ರ ಪಾರ್ಕ್ಗಳಿದ್ರೆ, ಉದ್ಯಾನವನಗಳಿದ್ರೆ, ಮೈದಾನಗಳಿದ್ರೆ ದಯವಿಟ್ಟು ಅಲ್ಲಿ ಹೋಗಿ ಆಟ ಆಡಿ. ಯೋಗ, ಪ್ರಾಣಾಯಾಮ ಇಂಥದ್ದು ನಮ್ಮ ದೇಶದ ಏನಿದೆ ಸಂಸ್ಕೃತಿ, ಅದನ್ನು ಕೂಡ ನೀವು ಜೊತೆ ಜೊತೆಗೆ ಬೆಳೆಸ್ಕೊಂಡು ಹೋದಾಗೆ ಆಗತ್ತೆ. ಸೊ ಈ ಫಿಟ್ ಇಂಡಿಯಾ ಮೂಮೆಂಟ್ ಸಂದರ್ಭದಲ್ಲಿ ಪೋಷಕರು ಹಾಗೂ ಮಕ್ಕಳು ಇಬ್ರೂ ಕೂಡ ಪ್ಲೆಡ್ಜ್ ಅನ್ನ ತಗೊಳ್ಬೇಕು. ವ್ಯಾಯಾಮ ನನ್ನ ದಿನದ ಭಾಗ ಆಗೇ ಆಗತ್ತೆ, ದಿನಚರಿಯಲ್ಲಿ ನಾನು ಸೇರಿಸ್ಕೊಳ್ತೇನೆ ಅಂತ. ಸಿದ್ದು ಅವರೇ, ಇಷ್ಟೊತ್ತು ನಮ್ಮ ಜೊತೆಯಾಗಿದ್ರೆ, ವಿಶೇಷ ಅತಿಥಿಯಾಗಿ ಆಗಮಿಸಿ ಈ ಸಂದರ್ಭದಲ್ಲಿ ಬಹಳಷ್ಟು ಮಾಹಿತಿನ ಹಂಚಿಕೊಂಡ್ರಿ, ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ.
0: ನಿಮಗೂ ಕೂಡ ಆಕಾಶವಾಣಿನಲ್ಲಿ ನಾನು ಬಂದು ಫಿಟ್ ಇಂಡಿಯಾ ಬಗ್ಗೆ ಮಾತಾಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಈಗಿನ ಜನರೇಷನ್ಸ್ ಗೆ ಎಲ್ಲೋ ಒಂದ್ ಕಡೆ ನನ್ನಿಂದ ಒಂದು ಮೆಸೇಜ್ ಹೋಗುತ್ತೆ ಅಂದ್ರೆ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ.
1: ಥ್ಯಾಂಕ್ ಯು, ಧನ್ಯವಾದಗಳು. ಫಿಟ್ ಇಂಡಿಯಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಕೇಳ್ತಾ ಇರೋ ಪುಟಾಣಿ ಮಕ್ಕಳಿಗೆ ಹಾಗೆ ಪೋಷಕರಿಗೆ ಇವತ್ತು ಒಂದೊಳ್ಳೆ ಮಾಹಿತಿಪೂರ್ಣ ಕಾರ್ಯಕ್ರಮನ ಆಕಾಶವಾಣಿ ಬೆಂಗಳೂರು ನಿಮ್ಗಾಗಿ ಕೊಡಮಾಡ್ತು. ಈ ಕಾರ್ಯಕ್ರಮದ ಜೊತೆಯಾಗಿದ್ದು ನಮ್ಮ ವಿಶೇಷ ಅತಿಥಿ ಶ್ರೀಯುತ ಸಿದ್ದು ಯಾದವ್ ಅವರು. ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದ್ದು ಅಮೂಲ್ಯ ಎಸ್ ಪ್ರಮೋದ್, ಹಾಗೆ ಕಾರ್ಯಕ್ರಮದ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.
1: ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ.
2: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 9:30. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅಯೋಗ್ಯ ಚಿತ್ರದಿಂದ ಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800420233.

0: ಸ್ನೇಹಿತರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.
1: ಶ್ರೋತೃ ಬಾಂಧವರು, ಗಾನಗಂಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಗಾನಗಂಗೆ ಕಾರ್ಯಕ್ರಮದಲ್ಲಿ ಇನ್ನೀಗ ಒಂದು ವಿರಾಮ. ವಿರಾಮದ ನಂತರ ಗಾನಗಂಗೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುವುದು. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಇದು ಸಮಯ, ಇದು ಬೆಳಗು, ಇದು ಭಾವ.
4: ಎಷ್ಟು ವಯಸ್ಸು ನಿನಗೆ?
5: 19 ಒಡೆಯ.
4: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
6: ಕೇಳ್ರಪ್ಪ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ ಸಮಾಧಾನ,
7: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರತ.
8: ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
8: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
1: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
9: ಈ ಸುಗ್ಗಿ ತಂದವಳಾರಮ್ಮ.
10: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
11: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
10: ಹೌದಾ? ಹೇಗೆ?
11: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ. ಅಲ್ಲೇ ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
12: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ.
13: ಆಯಾಸ, ಒತ್ತಡ ಎಲ್ಲ ಕಡಿಮೆ ಆಗುತ್ತೆ. ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
14: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವರ್ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿದೆ.

ಶ್ರೋತೃ ಬಾಂಧವರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಧ್ಯಾನ್ ಚಂದ್ ಅವರ ಕುರಿತು ಮಾತನಾಡ್ತಾ ಇದ್ವಿ. ಧ್ಯಾನ್ ಚಂದ್ ಅವರು ಕ್ರೀಡಾ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ದಂತಕಥೆಯೇ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾಲದಲ್ಲಿ ಫುಟ್ಬಾಲ್ ಆಟದಲ್ಲಿ ಪೆಲೆ ಹೇಗೆ ಹೆಸರುವಾಸಿ ಆಗಿದ್ದರೂ ಕ್ರಿಕೆಟ್ನಲ್ಲಿ ಡೊನಾಲ್ಡ್ ಬ್ರಾಡ್ಮನ್ ಅವರ ಸಾಧನೆಗಳು ಎಂತಿವೆಯೋ ಅಂಥದ್ದೇ ಮಟ್ಟದ ಹೆಸರು ಧ್ಯಾನ್ ಚಂದ್ ಅವರದ್ದು ಕೂಡ. ಒಮ್ಮೆ ಧ್ಯಾನ್ ಚಂದ್ ಅವರು ಆಡಿದ ಪಂದ್ಯದಲ್ಲಿ ಅವರಿಗೆ ಒಂದು ಗೋಲು ಗಳಿಸೋದಿಕ್ಕೆ ಸಾಧ್ಯ ಆಗಲಿಲ್ವಂತೆ. ಕಡೆಗೆ ಧ್ಯಾನ್ ಚಂದ್ ಅವರು ಮ್ಯಾಚ್ ರೆಫ್ರಿ ಅವರೊಂದಿಗೆ ವಾಗ್ವಾದ ಹೂಡಿ ನೇರವಾಗಿ ಈ ಕ್ರೀಡಾಂಗಣದಲ್ಲಿ ಇರುವ ಗೋಲ್ ಪೋಸ್ಟ್ ಅಳತೆ ಅಸಮರ್ಪಕವಾಗಿದೆ, ಹಾಕಿ ಅಂತಾರಾಷ್ಟ್ರೀಯ ನಿಯಮಾವಳಿಗಳಿಗೆ ವ್ಯತಿರಿಕ್ತವಾಗಿದೆ ಅಂತ ನುಡಿದ್ರಂತೆ. ಧ್ಯಾನ್ ಚಂದ್ ಅವರ ಅಭಿಪ್ರಾಯವನ್ನು ಮನ್ನಿಸಿ ನಿಜವಾದ ಅಳತೆ ಮಾಡಿದಾಗ ಧ್ಯಾನ್ ಚಂದ್ ಅವರ ಅಭಿಪ್ರಾಯ ಅಕ್ಷರಶಃ ನಿಜವಾಗಿತ್ತಂತೆ. ಇನ್ನಷ್ಟು ಮಾಹಿತಿಯನ್ನು ತಿಳಿತಾ ಹೋಗೋಣ. ಇನ್ನೀಗ ಕೇಳಿ ಸೋನು ನಿಗಮ್ ಅವರ ದನಿಯಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಶ್ರೀಧರ್ ವಿ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: 1936 ಒಲಿಂಪಿಕ್ಸ್ ಪಂದ್ಯದಲ್ಲಿ ಭಾರತ ತಂಡವು ಜಯಗಳಿಸಿದ ನಂತರದಲ್ಲಿ ಎಲ್ಲೆಡೆಯಲ್ಲಿಯೂ ಧ್ಯಾನ್ ಚಂದ್ ಅವರ ಹಾಕಿ ಮಾಂತ್ರಿಕತೆಯ ಆಟ ಪ್ರಸಿದ್ಧಿಯನ್ನು ಪಡೆದು ಪ್ರೇಕ್ಷಕರು ಇವರ ಆಟ ನೋಡಲು ಮುಗಿಬೀಳ್ತಾ ಇದ್ರಂತೆ. ಒಂದು ಜರ್ಮನ್ ಪತ್ರಿಕೆ ನೀಡಿದ ವರದಿ ಹೇಗಿತ್ತು ಅಂದರೆ, ಹಾಕಿ ಆಟ ಇದೀಗ ಮ್ಯಾಜಿಕ್ ಶೋ ಕೂಡ ಆಗಿದೆ. ಭಾರತೀಯ ಹಾಕಿ ಆಟದ ಮ್ಯಾಜಿಕ್ ವ್ಯಕ್ತಿಯಾದ ಧ್ಯಾನ್ ಚಂದ್ ಅವರ ಆಟ ನೋಡಲಿಕ್ಕೆ ಇಂದು ಹಾಕಿ ಕ್ರೀಡಾಂಗಣಕ್ಕೆ ತಪ್ಪದೇ ಬನ್ನಿ ಅಂತ ಹೇಳಿ ವರದಿಯನ್ನ ಮಾಡಿತ್ತಂತೆ. ಬರ್ಲಿನ್ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಧ್ಯಾನ್ ಚಂದ್ ಅವರ ಆಟ ಕಂಡ ಅಡೋಲ್ಫ್ ಹಿಟ್ಲರ್ ಧ್ಯಾನ್ ಚಂದ್ ಅವರಿಗೆ ಜರ್ಮನಿ ತಂಡದ ಪರವಾಗಿ ಆಡಲು ನೀಡಿದ ಪ್ರಲೋಭನೆಗಳೆಂದರೆ ಸೇನೆಯಲ್ಲಿ ಮೇಜರ್ ಹುದ್ದೆ, ಜರ್ಮನಿಯ ಪೌರತ್ವ, ಕೊಲೋನೆಲ್ ಗೌರವದ ಕೊಡುಗೆ. ಆದರೆ ಇದನ್ನೆಲ್ಲ ಧ್ಯಾನ್ ಚಂದ್ ಅವರು ನಿರಾಕರಿಸಿಬಿಟ್ರು. ಕ್ರಿಕೆಟ್ ಆಟದ ಸಾರ್ವಕಾಲಿಕ ತಾರೆ ಡಾನ್ ಬ್ರಾಡ್ಮನ್ ಒಮ್ಮೆ ಅಡಿಲೈಡ್ನಲ್ಲಿ ಧ್ಯಾನ್ ಚಂದ್ ಅವರನ್ನು ಮುಖಾಮುಖಿಯಾದಾಗ ಕೇಳಿದ್ರಂತೆ, ಏನಪ್ಪ ನಾವು ಕ್ರಿಕೆಟ್ನಲ್ಲಿ ರನ್ ಬಾರಿಸೋ ಅಂತೆ, ನೀನು ಗೋಲುಗಳನ್ನು ಬಾರಿಸ್ತೀಯಲ್ಲ ಅಂತ ಅಂದಿದ್ರಂತೆ. ಹೀಗೆ ಧ್ಯಾನ್ ಚಂದ್ ಅವರ ಕೀರ್ತಿ ಪತಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಂದು ಕ್ರೀಡೆಯ ಆಟಗಾರರಿಗೂ ಕೂಡ ವ್ಯಾಪಿಸಿತ್ತು ಅಂತ ಅಂದರೆ ಭಾರತೀಯರಿಗೆ ಇದು ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು.

ಅಜಯ್ ವಾರಿಯರ್ ಅವರ ದನಿಯಲ್ಲಿ ಸುರಾರಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ವಿಶಾಲ ಅಜಯ್ ಅವರ ಸಾಹಿತ್ಯಕ್ಕೆ ಅನಂತ್ ಆರ್ಯನ್ ಅವರ ಸಂಗೀತವಿದೆ.

ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಿಕ್ಕಿ ಜೆ ಮೇಯರ್ ಅವರ ಸಂಗೀತವಿರುವ ಶ್ಯಾಮ್ ಸಿಂಗ್ ರಾಯ್ ಚಿತ್ರದ ಗೀತೆ ಹಾಡಿದ್ದಾರೆ ಕಾರ್ತಿಕ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಧ್ಯಾನ್ ಚಂದ್ ಅವರ ಸಾಧನೆಗೆ, ಅವರ ಯಶಸ್ಸಿಗೆ ಭಾರತದಲ್ಲಿ ಒಂದು ಪುತ್ಥಳಿ ಇರೋದು ಏನು ವಿಶೇಷವೇನಲ್ಲ ಅಲ್ವೇ? ಅವರ ಪುತ್ಥಳಿಯನ್ನು ಮೊದಲು ಸ್ಥಾಪಿಸಿದ್ದು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಪ್ರಸಿದ್ಧಿ ಎಷ್ಟಿತ್ತು ಎಂಬುದನ್ನು ಇದರಿಂದಲೇ ನಾವು ಊಹಿಸಬಹುದಾಗಿದೆ. 2nd World War ಮುಗಿದ ಬಳಿಕವೂ ಕೆಲಕಾಲ ಆಡಿದಂತಹ ಧ್ಯಾನ್ ಚಂದ್ ಅವರು 1948 ತಮ್ಮ 42nd ವಯಸ್ಸಿನಲ್ಲಿ ಹಾಕಿ ಆಟದಿಂದ ನಿವೃತ್ತರಾದರು. ಇಡೀ ಕುಟುಂಬವೇ ಹಾಕಿ ತಂಡವನ್ನು ಸೇರಿತ್ತು, ಹಾಕಿ ಆಟವನ್ನು ಆಡ್ತಾ ಇತ್ತು ಅಂದರೆ ನಿಜವಾಗಿಯೂ ವಿಶೇಷತೆನೆ. ಇವರ ತಂದೆ ಕೂಡ ಹಾಕಿ ಆಟಗಾರರಾಗಿದ್ದರು. ಇವರ ಸಹೋದರ ರೂಪ್ ಸಿಂಗ್ ಕೂಡ ಉತ್ತಮ ಆಟಗಾರರಾಗಿದ್ದರು. ಹಾಗೆ ಧ್ಯಾನ್ ಚಂದರ ಪುತ್ರ ಅಶೋಕ್ ಕುಮಾರ್ ಕೂಡ ಹಾಕಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು. ಧ್ಯಾನ್ ಚಂದ್ ಅವರ ಜನ್ಮದಿನವಾದ ಇಂದು ಧ್ಯಾನ್ ಚಂದ್ ಅವರ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಭಾರತ ದೇಶ ಆಚರಣೆ ಮಾಡ್ತಾ ಇದೆ. ಅವರು 1979 ಡಿಸೆಂಬರ್ 3 ನಿಧನರಾದರು.

0: ಏನಿದೆ?
1: ಭಾರತ ಸರ್ಕಾರ ಧ್ಯಾನ್ ಚಂದ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಧ್ಯಾನ್ ಚಂದ್ ಅವರು ಎಲ್ಲ ಕ್ರೀಡಾಪಟುಗಳಿಗೂ ಸ್ಫೂರ್ತಿಯ ಚಿಲುಮೆಯೇ ಆಗಿದ್ದಾರೆಂದ್ರೆ ತಪ್ಪಾಗಲಾರದು ಅಂತ ಹೇಳ್ತಾ ನಮ್ಮ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು. ಸುನ್ಹೆರೆ ಪಲ್ ಸುನ್ಹೆರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಕುಮಾರ್ ಸಾನು ಹಾಗೂ ಅನುರಾಧ ಪೌದ್ವಾಲ್ ಅವರ ದನಿಯಲ್ಲಿ ಸಡಕ್ ಚಿತ್ರದ ಒಂದು ಗೀತೆ, ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಅಂದಾಜ್ ಚಿತ್ರದ ಒಂದು ಗೀತೆ.
3: ಎಕ್ಸಫರ್

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಅವರ ಸಾಹಿತ್ಯ ಸಂಗೀತ ಸಂಯೋಜನೆ ಇರುವ ಆರಾಧನಾ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ರಾಜಾ ಮೆಹದಾಲಿ ಖಾನ್ ಅವರ ಸಾಹಿತ್ಯಕ್ಕೆ ಮದನ್ ಮೋಹನ್ ಅವರು ಸಂಗೀತ ಸಂಯೋಜಿಸಿರುವ ಮೇರಾ ಸಾಯಾ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಆಶಾ ಭೋಸ್ಲೆ ಅವರ ದನಿಯಲ್ಲಿ

ಇನ್ನೀಗ ಕೇಳಿ ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಚಲ್ತೆ ಚಲ್ತೆ ಚಿತ್ರದ ಗೀತೆ, ಅಮಿತ್ ಕುಮಾರ್ ಅವರ ಸಾಹಿತ್ಯಕ್ಕೆ ಬಪ್ಪಿ ಲಹರಿ ಅವರ ಸಂಗೀತವಿದೆ.

ಇದುವರೆಗೆ ಸುನೇರೇಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಸವಿನೆನಪು. ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆ, ಹಾಡಿದ್ದಾರೆ ಚಿತ್ರಾ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ರಮೇಶ್ ನಾಯ್ಡು ಅವರು ಸ್ವರ ಸಂಯೋಜನೆ ಮಾಡಿರುವ ಈ ಬಂಧ ಅನುಬಂಧ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್.

0: Limited. Make life easy.
1: Toll free 1-800-420-2233.
2: ರತ್ನಮಾಲ ಪ್ರಕಾಶ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕೇಳಿ ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ವೈದ್ಯನಾಥನ್ ಎಲ್ಲವರ ಸಂಗೀತವಿದೆ.

ಪಿ ಸುಶೀಲಾ ಹಾಗೂ ಪಿ ಜಯಚಂದ್ರನ್ ಅವರ ದನಿಯಲ್ಲಿ ಒಲವಿನ ಉಡುಗೊರೆ ಚಿತ್ರದ ಗೀತೆ, ಶ್ಯಾಮ್ ಸುಂದರ ಕುಲಕರ್ಣಿ ಅವರ ಗೀತರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಶ್ರುತಿ ಸೇರಿದಾಗ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಗೀತೆ ರಚನೆಗೆ ಟಿ ಜಿ ಲಿಂಗಪ್ಪ ಅವರ ಸ್ವರ ಸಂಯೋಜನೆ ಇದೆ.

ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಇದುವರೆಗೆ ಸ್ಟಂಪ್ಡ್ ಕಾರ್ಯಕ್ರಮ ಕೇಳಿದಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಚಿತ್ರಗೀತೆಗಳು.

ಒಂದು ಮುತ್ತಿನ ಕಥೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಗಳಲ್ಲಿ ಜೀವದೇಶಂಕರ್ ಅವರ ಗೀತೆಗೆ ಎಲ್ ವೈದ್ಯನಾಥನ್ ಅವರ ಸಂಗೀತವಿತ್ತು. ಜೀವನ ಜ್ಯೋತಿ ಚಿತ್ರದ ಗೀತೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆ ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಗೀತೆಗೆ ವಿಜಯಾನಂದ್ ಸಂಗೀತ ನೀಡಿದ್ದಾರೆ.

ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೃದಯ ಸಂಗಮ ಚಿತ್ರದ ಗೀತೆಯನ್ನು ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಈಗ ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಜವಳಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ರಫ್ತುದಾರರಿಗೆ ಅಗತ್ಯ ಮಾಹಿತಿ ಮಾರ್ಗದರ್ಶನ ನೀಡಿ ರಫ್ತು ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ಕರ್ನಾಟಕದಲ್ಲಿ ಹಾಗೂ ದೊಡ್ಡಬಳ್ಳಾಪುರದಲ್ಲಿ ತಲಾ ಒಂದರಂತೆ ಜವಳಿ ರಫ್ತು ಸೌಲಭ್ಯ ಕೇಂದ್ರ ಸ್ಥಾಪಿಸುವ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆ ನಿರ್ದೇಶಕ ಎಬಿ ಬಸವರಾಜು ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ 14 ದಿನಗಳ ರಾಷ್ಟ್ರೀಯ ಕೈಮಗ್ಗ ಮೇಳ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ನೇಕಾರರಿದ್ದಾರೆ. ಅರ್ಹ ನೇಕಾರರಿಗೆ ನೇಕಾರ್ ಸಮ್ಮಾನ್ ಯೋಜನೆ

0: ಅಡಿ ವಾರ್ಷಿಕ 5,000 ರೂಪಾಯಿ ಆರ್ಥಿಕ ನೆರವು, ವಸತಿ ಸೌಲಭ್ಯ ಹಾಗೂ ವಿವಿಧ ಪ್ರೋತ್ಸಾಹ ಧನಗಳನ್ನು ನೀಡಲಾಗುತ್ತಿದೆ ಎಂದರು. ರಾಜ್ಯದ 10 ಜಿಲ್ಲೆಗಳಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದ 21 ಜಿಲ್ಲೆಗಳಲ್ಲಿ ಈ ಕಾರ್ಯ ಮುಂದುವರೆದಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರತಿದಿನ 9,600 ಪುಟಗಳ ಡಿಜಿಟಲೀಕರಣದ ಗುರಿ ನಿಗದಿಪಡಿಸಲಾಗಿದೆ. ಸೆಪ್ಟೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯಾದ್ಯಂತ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿಯನ್ನು ತ್ವರಿತಗೊಳಿಸಲಾಗುತ್ತಿದೆ. ಅರ್ಜಿದಾರರಿಗೆ ಸಕಾಲಿಕ ನೆರವು ದೊರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. 24,684 ಅರ್ಜಿಗಳು ತಾಲೂಕು ಕಚೇರಿಗಳಲ್ಲಿದ್ದು, ತೆಹಸೀಲ್ದಾರರಿಗೆ ಮಾಸಿಕ ಗುರಿ ನಿಗದಿಪಡಿಸಿ ಬಾಕಿ ಅರ್ಜಿಗಳನ್ನು ವಿಳಂಬವಿಲ್ಲದೆ ವಿಲೇವಾರಿ ಮಾಡುವಂತೆ ಸೂಚಿಸಲಾಗಿದೆ ಎಂದಿದ್ದಾರೆ. ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆಯಡಿ ತಿಮ್ಮರಾಜನಹಳ್ಳಿ ತಾವರೆಕೆರೆ ನಡುವೆ 41 ಕಿಲೋಮೀಟರ್ ಹೊಸ ರೈಲು ಮಾರ್ಗ ಕಾಮಗಾರಿ ಪ್ರಗತಿಯಲ್ಲಿದೆ. 2028 ಮಾರ್ಚ್ ತಿಂಗಳೊಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ಕಾಮಗಾರಿಯ ಯೋಜನೆಯನ್ನು ಪರಿಶೀಲಿಸಿದ ಅವರು, ಜೋಗಿಹಳ್ಳಿ ಹಾಗೂ ಚಿಕ್ಕನಹಳ್ಳಿ ರೈಲು ನಿಲ್ದಾಣಗಳಲ್ಲಿ 2 ಪ್ಲಾಟ್ಫಾರಂಗಳು ಹಾಗೂ ಪ್ರಯಾಣಿಕ ಮೂಲಸೌಕರ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಜಾಗತಿಕ ಮಟ್ಟಕ್ಕೆ ಬೆಳೆಸಲು ರಾಜ್ಯ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ. ಗ್ರಾಮೀಣ ಮಟ್ಟದಿಂದಲೇ ಕ್ರೀಡಾಪಟುಗಳಿಗೆ ಸೂಕ್ತ ತರಬೇತಿ, ಸುಧಾರಿತ ಕ್ರೀಡಾ ಮೂಲಸೌಕರ್ಯ ಒದಗಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಜನ್ಮದಿನ, ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿರುವ ಅವರು, ರಾಜ್ಯ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಕ್ರೀಡಾ ಮೀಸಲಾತಿ ಕಲ್ಪಿಸುತ್ತಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ನೋಂದಣಿಯಾಗದ ಕೂಲಿಕಾರರು ಗ್ರಾಮ ಪಂಚಾಯಿತಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಹೊಸ ಜಾಬ್ ಕಾರ್ಡ್ ಪಡೆದುಕೊಳ್ಳುವಂತೆ ಗದಗ್ ತಾಲೂಕಾ ಪಂಚಾಯತ್ ನಿರ್ದೇಶಕ ಕುಮಾರ್ ಪೂಜಾರ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಮತ್ತು ನಾಳೆ ಹಾಗೂ ಸೆಪ್ಟೆಂಬರ್ 19 ಮತ್ತು 20ರಂದು ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ವಿಶೇಷ ಆಂದೋಲನ ಆಯೋಜಿಸಲಾಗಿದೆ. ಮತದಾರರು ತಮ್ಮ ವ್ಯಾಪ್ತಿಯ ಮತಗಟ್ಟೆ ಅಧಿಕಾರಿಗಳನ್ನು ನೇರವಾಗಿ ಭೇಟಿ ಮಾಡಿ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಹೆಸರು ತಿದ್ದುಪಡಿ, ಹೊಸ ಹೆಸರು ಸೇರ್ಪಡೆ, ವಿಳಾಸ ಬದಲಾವಣೆ ಸೇರಿದ ಅರ್ಜಿಗಳ ನಮೂನೆಗಳನ್ನು ನೀಡಬಹುದು ಎಂದು ತಿಳಿಸಿದ್ದಾರೆ. ಧಾರವಾಡದಲ್ಲಿ ಆಯೋಜಿತ ಶಿವಶರಣ ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮವನ್ನು ಮಾಜಿ ಸಂಸದ ಐಜಿ ಸನದಿ ಉದ್ಘಾಟಿಸಿದರು. ಶರಣರ ಜೀವನ ಹಾಗೂ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕ ಅವರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮನದ ಮಾತು ಬಾನುಲಿ ಕಾರ್ಯಕ್ರಮ ಆಕಾಶವಾಣಿ ನ್ಯೂಸ್ ಆನ್ ಏರ್ ಅಪ್ಲಿಕೇಶನ್ ದೂರದರ್ಶನ ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾಗಲಿದೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ ಈ ಮಧ್ಯಾಹ್ನ 2:45ಕ್ಕೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.

0: ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ರಮಾ ಕುಲಕರ್ಣಿ. ಆತ್ಮೀಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಕೇಳುಗರೆ, ಈಗ ಮಳೆಗಾಲ ಪ್ರಾರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಅನೇಕ ತೊಂದರೆಗಳು, ಅಂದರೆ ಕೀಲು ನೋವು ಇರ್ಬೋದು, ಅದರಿಂದ ಆಗುವಂಥ ತೊಂದರೆಗಳಿರ್ಬೋದು, ಇವಕ್ಕೆಲ್ಲದಕ್ಕೂ ನಾವು ಏನು ಮಾಡ್ತೀವಿ, ಮನೆಯಲ್ಲಿ ಒಂದಷ್ಟು ಬೆಚ್ಚಗಿರುವಂಥ ಒಂದು ಬಟ್ಟೆ ಹಾಕ್ಕೊಳ್ತೀವಿ, ಸ್ವೆಟ್ರ್ ಹಾಕ್ಕೊಳ್ತೀವಿ, ಕಷಾಯ ಕುಡಿತೀವಿ, ಇನ್ನೇನೋ ಮಾಡ್ತೀವಿ. ಆದರೂ ಕೆಲವೊಂದು ಸಲ ಇಂಥ ತೊಂದರೆಗಳು ನಮಗೆ ಬೇಗ ಗುಣಮುಖ ಆಗೋದಿಲ್ಲ. ಅಂಥ ಸಂದರ್ಭದೊಳಗೆ ನಾವು ವೈದ್ಯರನ್ನ ಕಾಣಲಿಕ್ಕೆ ಓಡ್ತೀವಿ. ಬನ್ನಿ, ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನನ್ನೊಂದಿಗೆ ಡಾಕ್ಟರ್ ರೋಹಿಣಿಯವರು, ಆಯುರ್ವೇದ ವೈದ್ಯರಾದಂತಹ ಇವರು ನನ್ನೊಂದಿಗಿದ್ದಾರೆ. ಇವರು ವಿಷಯದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾರೆ. ಅವರ ಅನಿಸಿಕೆಗಳನ್ನ ಕೇಳೋಣಂತ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅಂತ. ನಮಸ್ಕಾರ ರೋಹಿಣಿಯವರೇ.
1: ನಮಸ್ಕಾರ ಮೇಡಮ್. ಎಲ್ಲ ಕೇಳುಗರಿಗೂ ನನ್ನ ಆತ್ಮೀಯ ನಮಸ್ಕಾರ.
0: ಹೇಳ್ರಿ ರೋಹಿಣಿ ಮೇಡಮ್ ಅವರೇ, ಇವಾಗ ನಾವು ಸಣ್ಣವರಿದ್ದಾಗಿಂದ ಕೇಳ್ತಾ ಇರ್ತೀವಿ ಮಳೆಗಾಲ ಶುರುವಾಯಿತು ಅಂತ ಹೇಳಿದ್ರೆ, ಅಜ್ಜಿ ಹೇಳ್ತಾಳೆ ಅಥವಾ ಅಮ್ಮ ಹೇಳ್ತಾಳೆ ಮನೆಯೊಳಗೆ, ನನ್ನ ಕೈಕಾಲು ತುಂಬ ನೋವು ಯಾವಾಗಲೂ ಮಳೆಗಾಲ ಶುರುವಾದ ತಕ್ಷಣ, ಅಥವಾ ಕತ್ತು ನೋವಾಗುತ್ತೆ, ನನಗೆ ಬೇಗ ಎದ್ದೊಳ್ಳಿಕ್ಕಾಗಂಗಿಲ್ಲ, ಈ ಥರದ್ದೆಲ್ಲ ತೊಂದರೆಗಳಾಗ್ತವೆ ಅಂತ ಹೇಳ್ತಾರೆ. ಏನು ಪ್ರಿಕಾಷನ್ ತಗೋಬೇಕು ಅಥವಾ ನಾವು ಯಾವ ಥರ ನಮ್ಮ ಆಹಾರ ವಿಹಾರ ಇರಬೇಕು ಹೇಗೆ ಅಂತ ಹೇಳ್ತೀರಾ?
1: ತುಂಬ ಒಳ್ಳೆಯ ಪ್ರಶ್ನೆ ಇದು. ಯಾಕಂದರೆ ನಮ್ಮ ದೇಹ ಅನ್ನೋದು ಪ್ರಕೃತಿಯಿಂದ ಬೇರೆ ಅಲ್ಲ. ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗುತ್ತೋ ಅದು ನಮ್ಮ ದೇಹದಲ್ಲೂ ಅದೇ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ. ಹೀಗೆ ಋತುಗೆ ಅನುಗುಣವಾಗಿ ನಮ್ಮ ದೇಹದಲ್ಲಿ ಕಾಣುವ ಬದಲಾವಣೆಗಳಲ್ಲಿ ಒಂದು ಬದಲಾವಣೆ ಈ ವಾತದೋಷದ ಉಲ್ಬಣ. ಇದು ಮಳೆಗಾಲದ ಸಮಯದಲ್ಲಿ ಅಧಿಕವಾಗಿ ಕಾಣೋದ್ರಿಂದ ಈ ಕೀಲು ನೋವುಗಳು ಮುಂಚೆ ಇರುವವರಿಗೆ ಅದು ಜಾಸ್ತಿ ಆಗುತ್ತೆ. ನೀವು ಹೇಳ್ದಂಗೆ ಅಜ್ಜಿಯರಿಗೆ, ವಯಸ್ಸಾದವರಿಗೆ ಕೀಲು ನೋವುಗಳೆಲ್ಲ ತುಂಬ ಸಾಮಾನ್ಯ, ಅಂಥವರಿಗೆ ಇದೆಲ್ಲ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಅವರಿಗೆ ನೋವು ಕಾಣಿಸಿಕೊಳ್ಳೋದಾಗಲಿ ಅಥವಾ ಕೆಲವು ಒಂದು ಪರಿಹಾರಗಳನ್ನ ಹುಡ್ಕೊಳ್ಳೋದಾಗಲಿ ಮಾಡ್ತಾ ಇರ್ತಾರೆ. ಸೊ ಪರಿಹಾರಗಳಲ್ಲಿ ಮೊದಲಿಗೆ ಹೇಳಬೇಕಂದ್ರೆ ಸ್ವಲ್ಪ ಬೆಚ್ಚಗಿರುವುದು ಒಂದು ಮೊದಲನೆಯ ಪರಿಹಾರ ಅಂತ ಹೇಳ್ಬೋದು.
0: ಪ್ರಿಕಾಷನ್
1: ಅಂತ ಹೇಳ್ಬೋದು ಈ ಕೀಲು ನೋವಿಗೆ. ಅದಲ್ಲದೆ ಕೀಲು ನೋವು ಯಾಕೆ ಬರ್ತಾ ಇದೆ, ಅದು ಹೇಗಿದೆ ಅಂತೆಲ್ಲ ತಿಳ್ಕೊಂಡು ನಾವು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೂಡ ತಗೊಳ್ಳೋದು ಕೂಡ ಒಂದು ಉತ್ತಮವಾದ ಪ್ರಯತ್ನ.
0: ವಾತ ಪ್ರಕೃತಿಯವರು ಇದ್ರೆ ಅವರಿಗೆ ಇಂತಹ ಒಂದು ತೊಂದರೆಗಳು ಕಾಡ್ತವೆ ಅಂತ ಹೇಳಿದ್ರೆ, ಏನಿದು ವಾತ ಅಂತನ್ನುವಂಥದ್ದು ಅಂತ ಹೇಳ್ತೀರಿ?
1: ಈಗ ಎರಡು ವಿಷಯಗಳು ಹೇಳಿದ್ರೆ ನೀವು, ಒಂದು ವಾತ ಪ್ರಕೃತಿ, ವಾತ ದೋಷ. ವಾತ ಪಿತ್ತ ಕಫ ಅನ್ನೋದು ನಮ್ಮ ದೇಹದಲ್ಲಿರುವ ಮೂರು ದೋಷಗಳು. ಕೆಲವರಲ್ಲಿ ಸರ್ವೇ ಸಾಮಾನ್ಯವಾಗಿ ಕೆಲವೊಂದು ದೋಷಗಳು ಜಾಸ್ತಿ ಇರುತ್ತೆ, ಅವರನ್ನ ಆ ಪ್ರಕೃತಿಯಿಂದ ಗುರುತಿಸ್ತೀವಿ, ಅದು ಒಂದು ಬೇರೆಯ ವಿಷಯ. ಅಂದ್ರೆ ನಾವು ವಾತ ಪ್ರಕೃತಿಯವರು ಇರ್ತಾರೆ, ಪಿತ್ತ ಪ್ರಕೃತಿಯವರು ಇರ್ತಾರೆ, ಕಫ ಪ್ರಕೃತಿಯವರು ಇರ್ತಾರೆ, ಅವರಿಗೆ ಅದು ಅವರ ದೇಹಕ್ಕೆ ನೈಜವಾಗಿ ಇರುವಂಥದ್ದು. ಇವಾಗ ಈ ವಾತ ದೋಷದ ಉಲ್ಬಣ ಅಂತ ನಾನೇನಂದ್ರೆ ಅದು ರೋಗಕ್ಕೆ ಕಾರಣವಾಗುವಂತಹ ಒಂದು ಅಂಶ. ಈ ವಾತ ದೋಷ ಉಲ್ಬಣ ಅಂತ ಅಂದ್ರೆ ನಮಗೆ ಕೆಲವು ಋತುಗಳಲ್ಲಿ ಕೆಲವು ದೋಷಗಳು ಉಲ್ಬಣ ಆಗುತ್ತೆ ಅಂತ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಗುರುತಿಸಿದ್ದಾರೆ. ಈ ವರ್ಷ ಋತುವಿನಲ್ಲಿ ವಾತ ದೋಷ ಜಾಸ್ತಿ ಆಗುತ್ತೆ, ಶರದ್ ಋತುವಿನಲ್ಲಿ ಪಿತ್ತ ದೋಷ ಜಾಸ್ತಿ ಆಗುತ್ತೆ, ವಸಂತ ಋತುವಿನಲ್ಲಿ ಕಫ ದೋಷ ಜಾಸ್ತಿ ಆಗುತ್ತೆ. ಸೊ ವಾತ ಪ್ರಕೃತಿ ಇದ್ರೂ ಅಥವಾ ಇಲ್ಲದೇ ಇದ್ರೂ ಸರ್ವೇ ಸಾಮಾನ್ಯವಾಗಿ ಸರ್ವರಲ್ಲೂ ವಾತದೋಷ ಜಾಸ್ತಿ ಆಗುತ್ತೆ. ಆದರೆ ಮುಂಚೆನೆ ಯಾವುದಾದರೂ ನೋವುಗಳಿದ್ದರೆ ಅಂಥವರಲ್ಲಿ ಈ ನೋವುಗಳು, ಈ ವಾತದೋಷ ಜಾಸ್ತಿ ಆಗೋದ್ರಿಂದ ಕಂಡು ಬರುತ್ತೆ.
0: ಅವರ ಪ್ರಕೃತಿಗನುಗುಣವಾಗಿ ಕೀಲು ನೋವು ಇರ್ಬೋದು, ಈ ವಾತಕ್ಕೆ ಸಂಬಂಧಪಟ್ಟಂತ ಏನು ತೊಂದರೆಗಳು ಏನಿರ್ತವೆ ಅವು ಕಾಣಿಸ್ಕೊಳ್ತವೆ ಅಂತೂ ಹೇಳಿದ್ರಿ. ಈಗ ಯಾವ ಯಾವ ಕೀಲು ಅಥವಾ ಸ್ನಾಯು ರೋಗಗಳು ಮಳೆಗಾಲದೊಳಗೆ ಹೆಚ್ಚು ಅಂದ್ರೆ ಕಾಡಿಸ್ತವೆ ಅನ್ನುವಂಥದ್ದು?
1: ವಯಸ್ಸಾದವರಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಸವೆತ ಶುರುವಾಗುವ ಸಮಯ ಅದು. ಈ ಮಂಡಿ ಸವೆತ, ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಏನಂತೀವಿ, ಅದು ಜಾಸ್ತಿ ಆಗ್ಬೋದು. ಅಥವಾ ಯುವಕರಲ್ಲಿ ನೋಡಿ, ತುಂಬಾ ಕಂಪ್ಯೂಟರ್ ಉಪಯೋಗಿಸೋದ್ರಿಂದ ಅಥವಾ ತುಂಬಾ ಮೊಬೈಲ್ ಉಪಯೋಗಿಸೋದ್ರಿಂದ ಕುತ್ತಿಗೆ ನೋವು ಬರೋದು, ತುಂಬಾ ಹೊತ್ತು ಕೂತ್ಕೊಳ್ಳೋದ್ರಿಂದ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅವರಲ್ಲಿ ಈ ಸೊಂಟ ನೋವು ಕಂಡು ಬರೋದು, ಮುಂಚೆನೆ ಸ್ಪಾಂಡಿಲೈಸಿಸ್ ಸಮಸ್ಯೆ ಇದ್ರೆ ಈ ಸಮಸ್ಯೆಗಳು ಜಾಸ್ತಿ ಆಗೋದು, ತುಂಬಾ ಹೊತ್ತು ನಿಂತ್ಕೊಳ್ಳೋರ್ಗೆ ಒಂಥರ ಹಿಂಗೆ ಸೊಂಟದಿಂದ ನೋವು ಶುರುವಾಗಿ ಕಾಲಲ್ಲಿ ಸೆಳೆತದ ಅನುಭವ ಆಗುತ್ತೆ, ಅದನ್ನ ನಾವು ಸಯಾಟಿಕಾ ಅಂತೀವಿ. ಆ ಥರ ಸಮಸ್ಯೆ ಇರುವವರಿಗೂ ಈ ಮಳೆಗಾಲದಲ್ಲಿ ಅದು ಜಾಸ್ತಿ ಆಗುತ್ತೆ. ಕೆಲವರಲ್ಲಿ ಕೈ ಎತ್ತಲಿಕ್ಕೆ ಕಷ್ಟ, ಎಷ್ಟಂದ್ರೆ ನನಗೆ ತಲೆ ಬಾಚಲಿಕ್ಕೆ ಆಗ್ತಿಲ್ಲ ಅಂತ

0: ಹೇಳ್ತಾರೆ. ತುಂಬಾ ಸಾಮಾನ್ಯವಾದ ಸಮಸ್ಯೆ, ಸರ್ವೆ ಸಾಮಾನ್ಯವಾಗಿ ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ.
1: ಇದಂತೂ ಹೆಣ್ಮಕ್ಳಿಗೆ ಇನ್ನೂ ತೊಂದರೆ ಕೊಡುವಂತಹ, ಯಾಕಂದ್ರೆ ಕೈ ಎತ್ತಲಿಕ್ಕೆ ಆಗಲ್ಲ ಅಂದ್ರೆ ಅವ್ರ ಜಡೆ ಹಾಕೊಳ್ಳಿಕ್ ಕಷ್ಟ, ಸೀರೆ ಉಟ್ಕೊಳ್ಳಿಕ್ ಕಷ್ಟ, ಎಲ್ಲಾನು ಕಷ್ಟ, ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ
0: ಕಷ್ಟ ಆಗುತ್ತೆ. ಹೌದು. ಸೊ ಇಂತಹ ಫ್ರೋಜನ್ ಶೋಲ್ಡರ್ ಅಂತ ಏನಂತೀವಿ, ಇದು ಕೂಡ ಒಂದು ವಾತದ ಸಮಸ್ಯೆ. ಅಪಬಾಹುಕ ಅಂತ ಅಂತೀವಿ ನಾವು ಆಯುರ್ವೇದದಲ್ಲಿ, ಇದು ಕೂಡ ಜಾಸ್ತಿ ಆಗುತ್ತೆ. ಕೆಲವರಲ್ಲಿ ಇದು ಹೀಲ್ ಪೇನ್ ಅಂತ ಏನ್ ಹೇಳ್ತೀವಿ ನಾವು, ಕಾಲ್ ಅಡಿಯಲ್ಲಿ ಹಿಮ್ಮಡಿಯಲ್ಲಿ ನೋವು ಬರುವಂತದ್ದು, ಅದಕ್ಕೆ ನಾವು ವಾತ ಕಂಟಕ ಅಂತ ಹೇಳ್ತೀವಿ. ಇದು ಕೂಡ ನೀವು ಹೇಳ್ದಂಗೆ ಹೆಂಗಸರಲ್ಲಿ ತುಂಬಾ ಜಾಸ್ತಿ ಕಂಡು ಬರುತ್ತೆ, ನಡಿಲಿಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಚಪ್ಪಲಿ ಹಾಕೊಂಡು ನಡೆದ್ರೆ ಸ್ವಲ್ಪ ಬೆಟರ್ ಆಗುತ್ತೆ ಅಂತಾರೆ. ಇಂಥ ನೋವುಗಳೆಲ್ಲ ನಮಗೆ ವಾತ ರೋಗಗಳು ಅಂತ ಹೇಳ್ಬೋದು, ನಮಗೆ ಈ ವರ್ಷ ಋತುವಿನಲ್ಲಿ ಜಾಸ್ತಿಯಾಗಿ ಕಾಣಿಸುತ್ತೆ. ಅದನ್ನ ಬಿಟ್ಟು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಇನ್ನೊಂದು ರೀತಿಯ ರೋಗವೇ ಇದೆ. ಈ ರುಮಟಾಯ್ಡ್ ಆರ್ಥರೈಟಿಸ್ ಕೂಡ ಅಷ್ಟೇ, ಅದು ಕೂಡ ಈ ಮಳೆಗಾಲದಲ್ಲಿ ಸರ್ವೆ ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ.
1: ಈ ರೊಮಟೈಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ, ನೀವು ಒಂದು ವಿಷಯ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂತ ಹೇಳಿದ್ರೆ ಇತ್ತೀಚೆಗೆ ಇದು ಕಾಯಿಲೆ ಜಾಸ್ತಿ ಆಗ್ತಾ ಇದೆಯಾ ಹೆಂಗೆ ಅಂತ ನಾನು ಹೆಚ್ಚು ಜನಗಳನ್ನ ಕೇಳ್ತಾ ಇದ್ದೀನಿ. ಅವ್ರಿಗೆ ತೊಂದರೆ ಇತ್ತಂತ ಹೇಳಿದ್ರೆ ಕಾಲು ಊತ ಬಂದ್ಬಿಟ್ಟಿರ್ತದೆ, ಕೈ ಊತ ಬಂದಿರ್ತದೆ, ಅವ್ರಿಗೆ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ, ಮುಖ ಸಹಿತ ಊತ ಬಂದಿರುವಂತಹ ಒಂದು ಸಮಸ್ಯೆಯನ್ನು ನಾವು ನೋಡ್ತೀವಿ. ಯಾಕೆ ಇದು ಜಾಸ್ತಿ ಆಗ್ತಾ ಇದೆ ಈ ನಡುವೆ?
0: ಕರೆಕ್ಟ್. ಈ ರುಮಟೈಡ್ ಆರ್ಥರೈಟಿಸ್ ಅನ್ನೋದು ಇದು ನಮ್ಮ ಜೀವನ ಶೈಲಿಗೂ ಸಂಬಂಧಪಟ್ಟಿರುವಂತಹ ಒಂದು ಸಮಸ್ಯೆ. ಇದು ನಮ್ಮ ದೇಹದಲ್ಲಿರುವ ಕೆಲವು ಕಣಗಳನ್ನೇ ದೇಹದ ಇನ್ನೊಂದು ಕಣಗಳನ್ನ ಶತ್ರುವಿನಂತೆ ನೋಡಿ ಬರುವಂತಹ ಸಮಸ್ಯೆ. ಆದರೂ ಅದು ಉಲ್ಬಣ ಆಗುವ ಕಾರಣಕ್ಕೆ ನಮ್ಮ ಜೀವನ ಶೈಲಿ, ನಾವು ಮಾಡುವ ಆಹಾರ ವಿಹಾರ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಮಳೆಗಾಲದಲ್ಲಿ ಜಾಸ್ತಿ ಆಗೋಕ್ಕೆ ಕಾರಣ ಏನಂದ್ರೆ, ಒಂದು ಜೀರ್ಣಕ್ರಿಯೆ ಈ ಟೈಮಲ್ಲಿ ಕಮ್ಮಿ ಇರುತ್ತೆ, ಪ್ಲಸ್ ವಾತದೋಷ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಆಯುರ್ವೇದದಲ್ಲಿ ಇದನ್ನ ಆಮವಾತ ಅಂತ ಹೇಳ್ತೀವಿ. ಈ ಪೇಷಂಟ್ಸ್ಗೆ ಏನಾಗ್ತಾ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಸಡಿಲವಾಗಿ ನಡಿಲಿಕ್ಕೆ ಆಗಲ್ಲ, ಒಂಥರ
1: ಕೂತ್ಕೊಳ್ಳಿಕ್ಕೆ ಆಗಲ್ಲ ಪರಿಸ್ಥಿತಿ.
0: ಹಾ, ಕರೆಕ್ಟ್. ಎದ್ ಕೂತ್ಕೊಳ್ಳಿಕ್ಕೂ ಆಗಲ್ಲ, ಯಾಕಂದ್ರೆ ಕೈ ಕಾಲ್ ಬಿಗಿತಾ ಇದೆ ಅಂತ ಹೇಳ್ತಾರೆ. ಅಥವಾ ನಂಗೆ ಹಸಿವೆ ಆಗ್ತಾ ಇಲ್ಲ ಅಂತಾರೆ, ಒಂದ್ ಬೆಳಗ್ಗೆ ತಿಂಡಿ ತಿಂದ್ರೆ ನಂಗೆ ಸಂಜೆ ತನಕ ಏನೂ ಬೇಡ ಅಂತ ಹೇಳ್ತಾರೆ. ಇದೆಲ್ಲ ಸರ್ವೆ ಸಾಮಾನ್ಯ ಒಂದು ಏನ್ ಲಕ್ಷಣಗಳು ಆಮವಾತದ್ದು. ಇದಕ್ಕೆ ನಾವು ಮನೆಯಲ್ಲೇ ಸುಮ್ನೆ ಸೇಕ ತಗೊಂಡು ಸ್ವಲ್ಪ ಏನೋ ಉಪ್ಪಿನ ಸೇಕ ತಗೊಂಡ್ರೆ ಕಮ್ಮಿ ಅಂತ ಅನ್ಸುತ್ತೆ ಅವ್ರಿಗೆ, ಆದ್ರೆ ಅದು
1: ಪೂರ್ತಿ ಕಡಿಮೆ
0: ಆಗಲ್ಲ.
1: ವೈದ್ಯರ ಸಲಹೆ ಬೇಕೇ ಬೇಕು
0: ಇದಕ್ಕೆ. ಇದರಲ್ಲಿ ನಮ್ಮ ಆಯುರ್ವೇದದಲ್ಲಿ ಎಸ್ಪೆಷಲಿ ಇದಕ್ಕೆ ತುಂಬಾ ಒಳ್ಳೆಯ ಚಿಕಿತ್ಸೆ ಇದೆ. ಹೊರಗಡೆ ನಾವು ಸೇಕ ಕೊಡುವ ಚಿಕಿತ್ಸೆಗಳನ್ನು ಮಾಡ್ತೀವಿ, ಅದರೊಟ್ಟಿಗೆ ಬಸ್ತಿ ಅನ್ನೋ ಒಂದು ಚಿಕಿತ್ಸೆ ಕೂಡ ಮಾಡ್ತೀವಿ. ಅದು ಈ ವರ್ಷ ಋತುವಿನಲ್ಲಿ ತುಂಬಾ ಅತ್ಯಂತ ಮುಖ್ಯವಾದ ಒಂದು ಪಂಚಕರ್ಮ ಚಿಕಿತ್ಸೆ. ಈ ಚಿಕಿತ್ಸೆ ಮಾಡೋದ್ರಿಂದ ಅವ್ರಿಗೆ ಗುಣಮುಖರಾಗ್ಲಿಕ್ಕೆ ಹೆಲ್ಪ್ ಆಗುತ್ತೆ.
1: ಅಂದ್ರೆ ಅಂತ ತೊಂದರೆ ಇರೋರು ಈ ಚಿಕಿತ್ಸೆಯನ್ನ, ಪಂಚಕರ್ಮ ಚಿಕಿತ್ಸೆಯನ್ನ ತಗೊಳ್ಳೇಬೇಕು ಈ ಋತುವಿನಲ್ಲಿ.
0: ಈ ಋತುವಿನಲ್ಲಂತೂ ಅತ್ಯಂತ ಅಗತ್ಯ, ಬೇರೆ ಟೈಮಲ್ಲೂ ಬಂದವರು ತಗೋಬೇಕು.
1: ನಮ್ಮ ದೇಹ ಹೆಂಗಿದೆ ಅಂತ ಹೇಳಿದ್ರೆ, ಆಯಾ ಹವಾಮಾನಕ್ಕೆ ತಕ್ಕ ಹಾಗೆ ಒಂದು ಮುನ್ಸೂಚನೆಯನ್ನ ಕೊಡ್ತಾ ಹೋಗ್ತದೆ.
0: ಹೌದು,
1: ನೀವು ಹೇಳಿದ ಹಾಗೆ ಆಯಾ ಋತುವಿನಲ್ಲಿ ಒಂದು ವಾತ ಹೆಚ್ಚಾಗ್ತದೆ, ಒಂದು ಋತುವಿನಲ್ಲಿ ಪಿತ್ತ ಹೆಚ್ಚಾಗ್ತದೆ, ಒಂದು ಋತುವಿನಲ್ಲಿ ಕಫ ಹೆಚ್ಚಾಗ್ತದೆ ಅಂತ ಹೇಳಿದ್ರಿ. ಹಂಗೇನೆ ನಮ್ಮ ದೇಹ ಸಹಿತ ಒಂದು ಸಂಕೇತವನ್ನು ಕೊಡುತ್ತದೆ. ಸೀಸನ್ ಶುರುವಾಗೋದಕ್ಕಿಂತ ಮುಂಚೆಯಿಂದನೇ ನಮಗೆ ಅದ ಮುನ್ಸೂಚನೆ ಕೊಡ್ಲಿಕ್ಕೆ ಶುರು ಮಾಡ್ತದೆ ಅಂತ ಹೇಳ್ತಾರೆ. ಮಂಡಿ ನೋವು ಇರ್ಬೋದು, ಈ ತರದೆಲ್ಲ ಸಮಸ್ಯೆಗಳು ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ?
0: ಹೌದು, ನಮ್ಮ ಪೇಷಂಟ್ಸ್ ಬರ್ತಾರೆ ಕ್ಲಿನಿಕ್ ಅಲ್ಲಿ, ಅವರು ಕೂಡ ಹೇಳ್ತಾರೆ ಹೊರಗಡೆ ಮಳೆ ಬರುತ್ತೆ ಅನ್ನೋದನ್ನ ನನ್ನ ಕೀಲುಗಳೇ ಫಸ್ಟ್ ತಿಳಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಇದು ಸರ್ವೆ ಸಾಮಾನ್ಯ ಅಂತ ನಾವು ಸುಮ್ನೆ ಅದನ್ನ ನೆಗ್ಲೆಕ್ಟ್ ಮಾಡೋದಲ್ಲ, ದೇಹ ಕೊಡ್ತಾ ಇರುವ ಮುನ್ಸೂಚನೆ. ನೀವು ಹೇಳ್ದಾಗೆ ಅದನ್ನ ನಾವು ಅವಾಗ್ಲೇ ಸರಿಪಡಿಸ್ಕೋಬೇಕು. ಒಂದ ಬರದ ಹಾಗೆ ನಾವು ತಡಿಬೇಕು, ಇಲ್ಲ ಬಂದ ಮೇಲೆ ತಕ್ಷಣ ವೈದ್ಯರ ಸಲಹೆ ಪಡೆದು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕಂಡ್ಕೋಬೇಕು.
1: ಮಳೆಗಾಲ ಪ್ರಾರಂಭ ಆಗುವ ಮೊದಲೇ ನಾವು ಏನೇನು ಮಾಡಬೇಕು ಅಂತ,
0: ಮಳೆಗಾಲದ ಮೊದ್ಲಿಗೆನೆ ನಾವು ಒಂದು ಉತ್ತಮವಾದ ಆಯುರ್ವೇದದ ಚಿಕಿತ್ಸೆ ಅಂದ್ರೆ ಅಭ್ಯಂಗ. ಸರ್ವೆ ಸಾಮಾನ್ಯವಾಗಿ ನಾವು ಕೇಳಿಸ್ಕೊಂಡಿರ್ಬೋದು, ಅಭ್ಯಂಗ ಅಂತ ಅಂದ್ರೆ ದೇಹಕ್ಕೆ ಎಣ್ಣೆ ಹಚ್ಚಿ
1: ಮಸಾಜ್ ಮಾಡಿ
0: ಮಾಲಿಶ್ ಮಾಡಿಕೊಳ್ಳೋದು, ಆಮೇಲೆ ಬಿಸಿ ನೀರಿನ ಸ್ನಾನ ಮಾಡಿಕೊಳ್ಳೋದು. ಈ ಅಭ್ಯಂಗ ಅನ್ನೋದು ವಾತದೋಷವನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಬೇಕಾದಂತಹ ಅತ್ಯಂತ ಉತ್ತಮವಾದ ಸುಲಭವಾದ ಒಂದು ಉಪಾಯ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಕೀಲುಗಳಿಗೆ ಒಂದು ಶಕ್ತಿ ಬರುತ್ತೆ, ಸ್ನಾಯುಗಳ ಬಿಗಿತ ಕಡಿಮೆ ಆಗುತ್ತೆ, ಆಮೇಲೆ ರಕ್ತ ಸಂಚಾರ ಸುಧಾರಿಸುತ್ತೆ, ಹಾಗೂ ದೇಹ ಹಗುರದ ಅನುಭವ ಆಗುತ್ತೆ.
1: ಹಿಂದೆ ನಮ್ಮ ಹಿರಿಯರಿದ್ರು, ನಮ್ಮ ಅಜ್ಜಿ ಇದ್ರು, ತಾಯಿ ಇದ್ರು, ಎಲ್ಲ ಇದ್ರು, ಅವ್ರು ಏನ್ ಮಾಡ್ತಿದ್ರು, ಇದಕ್ಕೆ ಏನೋ ಒಂದು ಹಬ್ಬದ ಒಂದು ನೆಪನೋ ಹಿಂಗೇನೋ ಮಾಡಿ ಆ ಸಂದರ್ಭದೊಳಗ ಮನೆಯಲ್ಲಿ ಇದ್ದವ್ರಿಗೆಲ್ಲರಿಗೂ ಎಣ್ಣೆ ಅಭ್ಯಂಜನ ಸ್ನಾನವನ್ನ ಮಾಡಿಸ್ತಾ ಇದ್ರು, ಮಸಾಜ್ ಮಾಡ್ತಾ ಇದ್ರು, ತಲೆಗೆ ಸ್ನಾನವನ್ನು ಮಾಡಿಸ್ತಾ ಇದ್ರು. ಇವೆಲ್ಲ ಇತ್ತೀಚೆಗೆ ಒತ್ತಡದ ಲೈಫಿನಲ್ಲಿ ಏನಿದೆಲ್ಲ ನಮಗೆ ಪುರುಸೊತ್ತಿಲ್ಲ ಅನ್ನುವಂತ ಒಂದೇ ಒಂದು ನೆವ ಮಾಡ್ಕೊಂಡು ಅವನ್ನೆಲ್ಲ ನಾವು ಒಂದ್ ಸ್ವಲ್ಪ ಹಿಂದಕ್ಕೆ ಹಾಕ್ತಾ ಹೋಗೋದ್ರಿಂದ ಈ ನಮ್ಮ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವ ಅಂತ ನನಗೆ ಎಲ್ಲೋ ಒಂದ್ ಕಡೆ ಯಾವ್ದೋ ಈ ತರ ತೊಂದರೆಗಳು ಕಾಣಿಸಿದಾಗ ನಂಗೆ ಅನಿಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ?
0: ಹೌದು, ತುಂಬಾ ಸರಿಯಾಗಿ ಹೇಳಿದ್ರಿ ನೀವು. ಅದು ನಮಗೆ ಟೈಮ್ ಇಲ್ಲ

0: ಅಂತ ನಾವು ಬಿಡೋದಲ್ಲ, ನಾವು ಅದಕ್ಕೆ ಪ್ರಯಾರಿಟಿ ಕೊಡ್ತಾ ಇಲ್ಲ. ಯಾಕಂದ್ರೆ ಇವಾಗ ನಮಗೆ ಅದು ತುಂಬಾ ಮುಖ್ಯವಾದ ವಸ್ತು ಅಂತ ಅನ್ಸಿದ್ರೆ ನಾವು ಅದಕ್ಕೆ ಹೇಗಾದ್ರೂ ಸಮಯ ತೆಗೆದೇ ತೆಗಿತೀವಿ. ಅದೇ ಥರ ನಮ್ಮ ದೇಹ, ನಮ್ಮ ಆರೋಗ್ಯ ನಮಗೆ ಮುಖ್ಯ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನೊಂದೇನು ಅರ್ಥ ಮಾಡ್ಕೋಬೇಕಂದ್ರೆ, ಆಯುರ್ವೇದದಲ್ಲಿ ನಾವು ಯಾವಾಗಲೂ ಹೇಳ್ತೀವಿ ಅದನ್ನು ಫಸ್ಟ್ ತಡೆಗಟ್ಟೋದು ನಮ್ಮ ಮೇನ್ ಪ್ರಯತ್ನ, ಟ್ರೀಟ್ಮೆಂಟ್ ಮಾಡೋದು ನೆಕ್ಸ್ಟ್. ಯಾಕಂದರೆ ತಡೆಗಟ್ಟುಬಿಟ್ರೆ ನಮಗೆ ಟ್ರೀಟ್ಮೆಂಟ್ ಮಾಡುವ ಅಗತ್ಯ ಬೀಳೋದಿಲ್ಲ. ಸೊ ಈ ತಡೆಗಟ್ಟುವುದಕ್ಕೆ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬಂದು ಇದಕ್ಕೆ ನಾವು ಹೇಗಾದ್ರೂ ಸಮಯ ತೆಕ್ಕೊಳ್ಳೇಬೇಕಾಗತ್ತೆ. ಒಂದು ವಾಕಿಂಗ್ ಹೋಗೋದಾಗಲಿ ಅಥವಾ ಒಂದು ಯೋಗಾಸನ ಮಾಡೋದಾಗಲಿ, ಅದೇ ರೀತಿ ಅಭ್ಯಂಗ ಮಾಡ್ಕೊಳ್ಳೋದಾಗಲಿ ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಆದರೆ ಕೆಲವು ಆರೋಗ್ಯ ಸಮಸ್ಯೆ ಇರುವವರು ಮಾತ್ರ ಯಾವ್ಯಾವುದೋ ಎಣ್ಣೆಗಳನ್ನ ತೊಗೊಂಡು ಮನೆಯಲ್ಲೇ ಮಾಡ್ಕೋಬಾರ್ದು. ಅವರು ವೈದ್ಯಕೀಯ ಸಲಹೆ ಪಡೆದುಕೊಂಡು ಆಮೇಲೆ ಅಭ್ಯಂಗ ಮಾಡಬೇಕು. ಯಾಕಂದರೆ ಇವಾಗ ನಾನು ಹೇಳ್ದಂಗೆ ರೂಮಟಾಯ್ಡ್ ಆರ್ಥ್ರೈಟಿಸ್ ಬಗ್ಗೆ ಮಾತಾಡಿದ್ವಿ ನಾವು, ಅವರಂತೂ ಎಣ್ಣೆಯನ್ನು ಮುಟ್ಲೇಬಾರ್ದು.
1: ಓಹೋ,
0: ಅವರು ಅಭ್ಯಂಗ ಮಾಡ್ಕೊಳ್ಳೇಬಾರ್ದು. ಮಾಡ್ಕೊಂಡ ತಕ್ಷಣ ನೋವು ಜಾಸ್ತಿ ಆಗುತ್ತೆ. ಅವ್ರೇನಂತಾರೆ, ಆಯುರ್ವೇದ ಪ್ರಾಕ್ಟೀಸ್ ಮಾಡಿದ್ವಿ ನಾವು ಅಥವಾ ಆಯುರ್ವೇದನ ಬಳಸಿದ್ವಿ ನಾವು, ಆದ್ರೆ
1: ನಮಗೆ
0: ಜಾಸ್ತಿ ಆಯ್ತು. ಆದ್ರೆ ನೀವು ಆಯುರ್ವೇದ ವೈದ್ಯರ ಸಲಹೆ ಪಡೆದುಕೊಂಡ್ರ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಸೊ ಇದನ್ನ ಮಾಡಬಾರ್ದು. ಈ ಆಸ್ಟಿಯೋಆರ್ಥ್ರೈಟಿಸ್ ನಾನೇನು ಸವೆತ ಅಂತ ಹೇಳಿದ್ನಲ್ಲ, ಅವರಿಗೆ ಇದು ಅತ್ಯಂತ ಉತ್ತಮವಾದ ಚಿಕಿತ್ಸೆ ಅಭ್ಯಂಗ ಅನ್ನೋದು. ಆದ್ರೆ ಅದೇ ವಯಸ್ಸಾದವರಿಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಆಗಿದ್ರೆ ಖಂಡಿತವಾಗ್ಲೂ ಅವರು ಅಭ್ಯಂಗವನ್ನ ಮಾಡ್ಕೋಬಾರ್ದು.
1: ಹಂಗಾಗಿ ಈಗ ಏನೇ ಒಂದು ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರು ತಮ್ಮ ಮನೆಯೊಳಗೆ ನಮ್ಮ ಸ್ವಂತ ಏನೋ ಮಾಡ್ಲಿಕ್ಕೆ ಹೋಗಬಾರ್ದು ಅನ್ನುವಂಥ ವಿಷಯವನ್ನು ಹೇಳಿದ್ರು ಅಲ್ವಾ. ಇತ್ತೀಚೆಗೆ ನಮ್ಮ ಈ ಮಸಾಜ್ ಸೆಂಟರ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದೇನ ಅಭ್ಯಂಗ ಸ್ನಾನ ಅಥವಾ ಮಸಾಜ್ ಸೆಂಟರೇ ಬೇರೆನೋ, ಇದು ಅಭ್ಯಂಗ ಬೇರೆನೋ, ಏನಂತೀರಾ ನೀವು?
0: ಮಸಾಜ್ ಸೆಂಟರ್ ಹಾಗೂ ಅಭ್ಯಂಗ ಬೇರೆ ಬೇರೆನೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಕೆಲವು ಮಸಾಜ್ ಸೆಂಟರ್ಗಳಲ್ಲಿ ಬರೀ ಲೋಷನ್ ಉಪಯೋಗಿಸಿ ಮಸಾಜ್ ಮಾಡ್ತಾರೆ, ಕೆಲವೊಮ್ಮೆ ಕೆಲವು ಯಂತ್ರೋಪಕರಣಗಳನ್ನ ಉಪಯೋಗಿಸಿ ಮಸಾಜ್ ಮಾಡ್ತಾರೆ. ಆದರೆ ನಮ್ಮ ಅಭ್ಯಂಗ ಅನ್ನೋದು ಒಂದು ವೈದ್ಯಕೀಯ ಪದ್ಧತಿ. ಅದರಲ್ಲಿ ಯಾರಿಗೆ ಅಭ್ಯಂಗ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಎಂತಹ ತೈಲ ಉಪಯೋಗಿಸ್ಬೇಕು, ಎಷ್ಟು ನಿಮಿಷ ಮಾಡಬೇಕು, ಎಷ್ಟು ಪ್ರೆಷರ್ ಹಾಕಬೇಕು, ಈ ಥರ ಒಂದು ವೈದ್ಯಕೀಯವಾಗಿ ಆ ಪೇಷಂಟ್ಗೆ ಯಾವ ಥರ ಬೇಕು ಅದ ರೀತಿ ನಾವು ಅದನ್ನು ಮಾಡುವಂಥದ್ದು. ಇವಾಗ ನಾವು ಪೇಷಂಟ್ಗೆ ಒಂದು ಪೇಷಂಟ್ಗೆ ಒಂದು ಎಣ್ಣೆ ಉಪಯೋಗ ಆಯಿತು ಅಂದರೆ ಹಾಗಂತ ಅವ್ರ ಪಕ್ಕದ ಮನೆಯವ್ರು ಬಂದರೆ ಅದೇ ಎಣ್ಣೆ ಅವ್ರಿಗೆ ಸರಿ ಆಗಲಿಕ್ಕಿಲ್ಲ. ಸೊ ಅವರಿಗೆ ಬೇರೆ ಒಂದು ಎಣ್ಣೆಯನ್ನು ನಾವು ಹೇಳಬೇಕಾಗತ್ತೆ. ಇವಾಗ ಜೀರ್ಣಕ್ರಿಯೆ ಈ ಟೈಮಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳಿದೆ. ಆದ್ರಿಂದ ಜೀರ್ಣಕ್ರಿಯೆ ಕಮ್ಮಿ ಇರಬೇಕಾದ್ರೂ ನಾವು ಅಭ್ಯಂಗ ಮಾಡಿಸೋದಿಲ್ಲ. ಅದರೊಟ್ಟಿಗೆ ಬೇರೆ ಚಿಕಿತ್ಸೆಗಳನ್ನು ಮಾಡಿ ಮತ್ತೆ ನಾವು ಅಭ್ಯಂಗವನ್ನು ಮಾಡಿಸ್ತೇವೆ ಹೊರತು ಬರೀ ಅಭ್ಯಂಗ ಮಾಡಲ್ಲ. ಆದರೆ ಮಸಾಜ್ ಸೆಂಟರ್ಗಳಲ್ಲಿ ಇದನ್ನೆಲ್ಲ ನೋಡೋದಿಲ್ಲ. ರಿಲ್ಯಾಕ್ಸೇಷನ್ಗೆ ಮಾಡುವಂತದ್ದು, ಆದ್ರೆ ಇದು ಒಂದು ಟ್ರೀಟ್ಮೆಂಟ್ ರೂಪದಲ್ಲಿ ಮಾಡುವಂತದ್ದು.
1: ಅಂದ್ರೆ ಆರೋಗ್ಯವಂತರು ಮಸಾಜ್ ಸೆಂಟರ್ಗೆ ಹೋಗ್ಬೋದು, ಆದ್ರೆ ಏನಾದ್ರೂ ತೊಂದರೆ ಇರೋರು ಮಸಾಜ್ ಸೆಂಟರ್ಗೆ ಹೋಗಿ ನಾನು ಆರೋಗ್ಯ ಆಗ್ತೀನಿ ಆಮೇಲೆ ಅನ್ನುವಂತ ಕನಸು ಕಾಣಬಾರದು ಅನ್ನುವಂತ ವಿಷಯವನ್ನು ಹೇಳಿಕತ್ತೆ.
0: ಹೌದೌದು, ಮತ್ತೆ ಮಸಾಜ್ ಸೆಂಟರ್ಗೆ ಹೋದ ತಕ್ಷಣ ನಾನು ಆಯುರ್ವೇದ ಚಿಕಿತ್ಸೆ ಪಡ್ಕೊಂಡೆ ಅಂತಾನು ಅನ್ಕೋಬಾರ್ದು.
1: ಆಯುರ್ವೇದ ಚಿಕಿತ್ಸೆನೇ ಬೇರೆ, ಮಸಾಜ್ ಸೆಂಟರ್ಗಳೇ ಬೇರೆ ಅನ್ನುವಂತ ವಿಷಯನ ನೀವು ಹೇಳಿದ್ರೆ. ಈಗ ಅಭ್ಯಂಗ ಮಾಡ್ತೀವಿ ಅಂತ ಇಟ್ಕೊಡ್ರಿ, ಅದು ಮಾಡಿದ ತಕ್ಷಣ ಬಿಸಿನೀರಿನಿಂದ ಸ್ನಾನ ಮಾಡ್ಬೇಕಾ ಅಥವಾ ಮಾಡಬಾರ್ದು?
0: ಬಿಸಿನೀರಿಂದ ಸ್ನಾನ ಮಾಡಬೇಕು ಅಂತಾನೆ ಹೇಳ್ತೀವಿ. ಅಭ್ಯಂಗ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಗ್ಯಾಪ್ ಕೊಟ್ಟು ಆಮೇಲೆ ಬಿಸಿನೀರಿನ ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಹಗುರ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ತಣ್ಣೀರು ಸ್ನಾನ ಮಾಡಿದ್ರೆ ವಾತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದಾಗಿ ಬಿಸಿನೀರು, ಉಗುರು ಬೆಚ್ಚಗಿನ ನೀರು, ನಮ್ಗೆ ಎಷ್ಟು ತಡೆಯುತ್ತೋ ಅಷ್ಟು ಉಗುರು ಬೆಚ್ಚಗಿನ ನೀರಿನ ಸ್ನಾನ ಮಾಡೋದು ತುಂಬಾ ಒಳ್ಳೇದು.
1: ಈಗ ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ, ಮಳೆಗಾಲದೊಳಗೆ ಎದ್ದ ತಕ್ಷಣ ದೇಹ ಬಹಳ ನಮಗೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಎದ್ದು ನಡೆದು ಆದಮೇಲೆ ಸ್ವಲ್ಪ ಸರಾಗ ಆಗ್ತದೆ ಅಂತ ಹೇಳ್ತಾರೆ, ಏನು ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ?
0: ಇದಕ್ಕೇನು ಕಾರಣ ಅಂದರೆ, ಆವಾಗಲೇ ನಾನು ವಾತದೋಷ ಅಂದಲ್ಲ, ಈ ವಾತ ಅನ್ನುವಂಥದ್ದು ನಮ್ಮ ದೇಹದ ಎಲ್ಲ ಚಲನವಲನಗಳಿಗೂ ಮುಖ್ಯವಾದಂತಹ ಒಂದು ದೋಷ. ನಮಗೆ ಒಂದು ಮಾತಾಡಲಿಕ್ಕೆ ವಾತದೋಷ, ನಮಗೆ ಕೈಕಾಲು ಮೂವ್ ಮಾಡಲಿಕ್ಕೆ ನೆರವಾಗೋದು ವಾತದೋಷ. ಈ ವಾತದೋಷದ ಹೆಚ್ಚು ಕಮ್ಮಿ ಆಗೋದ್ರಿಂದ ಈ ಮಳೆಗಾಲದಲ್ಲಿ ಅವರಿಗೆ ಆ ಥರದೊಂದು ಬಿಗಿತದ ಅನುಭವ ಆಗುತ್ತೆ. ಅದಕ್ಕೆ ಆಮೇಲೆ ಸ್ವಲ್ಪ ಅವರು ಏನಾದರೂ ಆಕ್ಟಿವಿಟೀಸ್ ಮಾಡಿದ ತಕ್ಷಣ ಅದು ಸರಿಯಾಗ್ತಾ ಹೋಗುತ್ತೆ. ಯಾಕಂದರೆ ರಾತ್ರಿ ಇಡೀ ಮಲ್ಕೊಂಡಿರ್ತಾರೆ, ಅವಾಗ ಯಾವುದೇ ಚಲನವಲನ ಇರುವುದಿಲ್ಲ. ಆದ್ದರಿಂದ ಅವ್ರಿಗೆ ಈ ವರ್ಷ ಋತುವಿನಲ್ಲಿ ಈ ಥರ ಅನುಭವ ಆಗ್ತಾ ಇರುತ್ತೆ.
1: ಈ ಮಳೆಗಾಲದೊಳಗೆ ಪಂಚಕರ್ಮ ಏನು ಚಿಕಿತ್ಸೆ ಮಾಡ್ತಾರಲ್ಲ, ಅದಕ್ಕೆ ವಿಶೇಷ ಮಹತ್ವದ ಅಂತ ಹೇಳ್ತಾರೆ. ನಿಜಕ್ಕೂ ಈ ಋತುವಿನೊಳಗೆ ಪಂಚಕರ್ಮಕ್ಕೆ ವಿಶೇಷವಾದಂತಹ ಸ್ಥಾನ ಅದನೋ ಹೆಂಗೋ, ಏನಂತೀರಿ ಇದಕ್ಕೆ?
0: ಪಂಚಕರ್ಮ ಅಂತಂದ್ರೆ 5 ಟ್ರೀಟ್ಮೆಂಟ್ಗಳು, ಇದರಲ್ಲಿ ವಮನ, ವಿರೇಚನ, ಭಸ್ತಿ, ನಸ್ಯ, ರಕ್ತಮೋಕ್ಷಣ. ಇವುಗಳಿಂದ ಏನಾಗುತ್ತೆ, ನಮ್ಮ ದೇಹನ ಒಳಗಡೆಯಿಂದ ಕ್ಲೀನ್ ಮಾಡುವಂತಹ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಶುದ್ಧೀಕರಣ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಹೇಳೋದಾದ್ರೆ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಬೇರೆ ಬಹಿರ್ ಪರಿಮಾರ್ಜನ ಚಿಕಿತ್ಸೆಗಳು ಅಂತಿದೆ. ಈ ಅಭ್ಯಂಗ ಆಗ್ಲಿ, ಶಿರೋಧಾರ ಆಗ್ಲಿ, ಇಂಥವೆಲ್ಲ ಕೂಡ

0: ಇದರಲ್ಲಿ ಸೇರಿಕೊಳ್ಳುತ್ತೆ. ಇದರಲ್ಲಿ ನಾನು ಒಂದು ಹೇಳಿದೆ ಅಭ್ಯಂಗ, ಅದು ಕೂಡ ಪಂಚಕರ್ಮದಲ್ಲೇ ಬರುತ್ತೆ. ಆದರೆ ಮುಖ್ಯವಾದ ಐದು ಪಂಚಕರ್ಮ ಟ್ರೀಟ್ಮೆಂಟ್ಗಳಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಬಸ್ತಿ ಚಿಕಿತ್ಸೆ ಅನ್ನೋದು ಈ ನಮ್ಮ ಪ್ರಾವೃಟ್ ಋತು ಅಂದರೆ ವರ್ಷ ಋತು ಶುರು ಆಗೋಕ್ಕಿಂತ ಸ್ವಲ್ಪ ಮುಂಚೆ ಈ ಬಸ್ತಿ ಚಿಕಿತ್ಸೆಯನ್ನು ಆರೋಗ್ಯವಂತರೂ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಯಾಕಂದರೆ ಇದು ಮುಂದೆ ಬರುವ ವಾತ ದೋಷದ ತೊಂದರೆಗಳನ್ನ ತಡೆಗಟ್ಟುತ್ತೆ. ಹಾಗೆ ಯಾರಿಗೆಲ್ಲ ಕೀಲು ನೋವಿದೆ ಅಥವಾ ಯಾವುದೇ ಸೊಂಟ ನೋವಿದೆ, ಬೇರೆ ಬೇರೆ ವಾತದ ಸಮಸ್ಯೆಗಳೇನಿದೆ, ಅವ್ರಿಗೆಲ್ಲ ಒಂದು ಚಿಕಿತ್ಸಾ ರೂಪವಾಗಿ ಕೂಡ ನಾವು ಈ ಬಸ್ತಿ ಚಿಕಿತ್ಸೆಯನ್ನು ಕೊಡ್ಬೋದು.
1: ಯಾಕೆ ಈ ಬಸ್ತಿ ಚಿಕಿತ್ಸೆಗೆ ಇಷ್ಟೊಂದು ಮಹತ್ವ ಇದೆ ಅಂತ?
0: ಯಾಕಂದರೆ ಈ ಬಸ್ತಿ ಚಿಕಿತ್ಸೆ ಅನ್ನೋದು ನಮ್ಮ ವಾತವನ್ನು ನಿಗ್ರಹಿಸೋದಕ್ಕಿರುವ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ನಾವು ಈ ಬಸ್ತಿ ಚಿಕಿತ್ಸೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ಎರಡು ರೀತಿಯ ಬಸ್ತಿ ಚಿಕಿತ್ಸೆ ಇರುತ್ತೆ. ಒಂದು ಎಣ್ಣೆಯಿಂದ ಕೊಡುವಂಥದ್ದು, ಇನ್ನೊಂದು ಕಷಾಯ ಮತ್ತು ಚೂರ್ಣಗಳು ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡುವಂಥದ್ದು. ಒಂದು ಅನುವಾಸನ ಬಸ್ತಿ ಅಂತೀವಿ, ಇನ್ನೊಂದು ನಿರೂಹ ಬಸ್ತಿ. ಬಸ್ತಿ ಅಂತ ಅಂದರೆ ನಾವು ಮೋಷನ್ ಆಗೋ ಜಾಗದಿಂದ ಮೆಡಿಸನ್ ಕೊಡುವಂಥದ್ದು, ಎನಿಮಾ ಅಂತ ಏನು ಹೇಳ್ತೀವಿ, ಅದೇ ಬಸ್ತಿ ಚಿಕಿತ್ಸೆಯ ಒಂದು ಕೊಡುವ ವಿಧಾನ. ಆದರೆ ಎನಿಮಾದಲ್ಲಿ ನಾವು ಕೊಡುವ ಮೆಡಿಸನ್ ಬೇರೆ. ಬಸ್ತಿ ಚಿಕಿತ್ಸೆ ನಮ್ಮ ಆಯುರ್ವೇದದಲ್ಲಿ ನಾವು ಮೆಡಿಕೇಟೆಡ್ ಒಂದು ದ್ರವ್ಯಗಳನ್ನು ಇದರಲ್ಲಿ ಕೊಡ್ತೀವಿ. ಒಂದು ಔಷಧಿಯುಕ್ತ ಎಣ್ಣೆ ಕೊಡೋದಾಗಲಿ ಅಥವಾ ಔಷಧಿಯುಕ್ತ ಕಷಾಯ ಚೂರ್ಣ ಎಣ್ಣೆ ಮತ್ತು ಜೇನುತುಪ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡುವಂತಹದ್ದು ಒಂದು ನಿರೂಹ ಬಸ್ತಿ ಅಂತ. ಒಂದು ಖಾಲಿ ಹೊಟ್ಟೆಯಲ್ಲಿ ಕೊಡ್ತೀವಿ, ಒಂದು ಊಟ ಆದಮೇಲೆ ಕೊಡ್ತೀವಿ. ಇನ್ನೊಂದು ಮುಖ್ಯವಾದ ಅಂಶ ಈ ಬಸ್ತಿ ಚಿಕಿತ್ಸೆಗೆ ಏನಿದೆ ಅಂತಂದರೆ, ಇದು ನಾವು ಮೋಷನ್ ಆಗೋ ಜಾಗದಿಂದ ಕೊಡೋದ್ರಿಂದ ಇದು ಸುಲಭವಾಗಿ ಅಬ್ಸಾರ್ಬ್ ಆಗುತ್ತೆ. ಅಂದರೆ ನಾವಿವಾಗ ಯಾವ ಮೆಡಿಸನ್ ಬಾಯಿಯಿಂದ ಕೊಡ್ತೀವೋ ಅದಕ್ಕಿಂತ ಫಾಸ್ಟ್ ಆಗಿ ಇದರಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಅದರಿಂದ ಇದರ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದು ಅತ್ಯಂತ ಉಪಯುಕ್ತವಾಗಿರೋದು ವಾತದೋಷಕ್ಕೆ. ಆದ್ದರಿಂದ ಈ ಋತುವಿನಲ್ಲಿ ಅದು ಅತ್ಯಂತ ಮುಖ್ಯವಾಗಿದೆ.
1: ಶಿರೋಧಾರ ಕೂಡ ಪಂಚಕರ್ಮದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಅನ್ನುವಂಥದ್ದನ್ನು ನಾವು ಕೇಳಿವಿ. ಮಳೆಗಾಲದೊಳಗ ಅದರ ಪಾತ್ರ ಏನು ಅಂತ ಹೇಳ್ತೀರಿ?
0: ಶಿರೋಧಾರ ಅಂತೂ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದು ಶಿರೋಧಾರ ಅಂತ ಕರೀತಾರೆ ಅಂತ ಹೆಸರು ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಕಂಡಿರ್ಬೋದು. ಯಾಕಂದ್ರೆ ನೀವು ಪಂಚಕರ್ಮ ಅನ್ನುವ ಒಂದು ಯಾವುದೇ ಒಂದು ಫೋಟೋ ನೋಡಿದ್ರು ಅದರಲ್ಲಿ ಒಬ್ರು ಮಲ್ಕೊಂಡಿರ್ತಾರೆ, ತಲೆ ಮೇಲಿಂದ ಒಂದಿಷ್ಟು ಹನಿಗಳು ಬೀಳ್ತಾ ಇರುತ್ತೆ. ನಮ್ಗೆ ಶಿವನ ತಲೆ ಮೇಲೆ ಹೇಗೆ ಒಂದು ಶಿರೋಧಾರದ ಪಾತ್ರ ಇಟ್ಟಿರ್ತಾರೆ, ಅದರಿಂದ ಹೇಗೆ ನೀರು ಬೀಳ್ತಾ ಇರುತ್ತೋ ಅದೇ ರೀತಿ ಒಬ್ಬ ಪೇಷಂಟಿನ ಹಣೆ ಮೇಲೆ ಬೀಳ್ತಾ ಇರೋ ಚಿತ್ರ ಎಲ್ಲರೂ ನೋಡಿರ್ತೀವಿ ನಾವು. ಇದೇ ಶಿರೋಧಾರ ಅನ್ನುವ ಚಿಕಿತ್ಸೆ. ಈ ಶಿರೋಧಾರ ಚಿಕಿತ್ಸೆಯಲ್ಲಿ ನಾವು ಬೇರೆ ಬೇರೆ ರೀತಿಯ ದ್ರವ್ಯಗಳನ್ನ ಹಾಕಿ ಟ್ರೀಟ್ಮೆಂಟ್ ಮಾಡ್ತೀವಿ. ಈ ಮಳೆಗಾಲದಲ್ಲಿ ಎಸ್ಪೆಷಲಿ ನಾವು ಎಣ್ಣೆಯನ್ನ ಅದರಲ್ಲಿ ಹಾಕಿ ಔಷಧಿಯುಕ್ತ ಎಣ್ಣೆಗಳನ್ನು ಹಾಕಿ ಮಾಡ್ತೀವಿ. ಈ ಶಿರೋಧಾರ ಮುಖ್ಯವಾಗಿ ಮಾನಸಿಕ ಒತ್ತಡ, ನಿದ್ರಾಹೀನತೆ, ಆತಂಕ ಅಥವಾ ತಲೆನೋವುಗಳು, ಕೆಲವು ರೀತಿಯ ತಲೆನೋವು ಮಾತ್ರ, ಕೆಲವು ನರ ಸಂಬಂಧಿ ಸಮಸ್ಯೆಗಳು ಇಂಥವುಗಳಿಗೆಲ್ಲ ಇದು ತುಂಬ ಒಳ್ಳೆಯ ಚಿಕಿತ್ಸೆಯಾಗಿದೆ. ದೀರ್ಘಕಾಲದ ನೋವಿನಿಂದ ಬಳಲುವ ಅನೇಕ ರೋಗಿಗಳಿಗೂ ನಿದ್ರೆ ಸರಿಯಾಗಿ ಬರುವುದಿಲ್ಲ, ಅಂಥವ್ರಿಗೂ ಕೂಡ ಈ ಶಿರೋಧಾರ ಅನ್ನೋದು ರಾಮಬಾಣ ಅಂತಲೇ ಹೇಳ್ಬೋದು. ಆದ್ದರಿಂದ ವಾತ ಜಾಸ್ತಿ ಆಗುವ ಈ ಸಮಯದಲ್ಲಿ ಈ ತೈಲ ಉಪಯೋಗಿಸಿ ಮಾಡುವ ಶಿರೋಧಾರವು ಅತ್ಯಂತ ಸೂಕ್ತವಾದ ಚಿಕಿತ್ಸೆ ಆಗಿದೆ.
1: ಮಳೆಗಾಲದೊಳಗೆ ದೇಹಕ್ಕೆ ಹೊಸ ಚೈತನ್ಯ ಕೊಡೋದಕ್ಕೆ ಆಯುರ್ವೇದದೊಳಗೆ ಏನಾದರೂ ವಿಶೇಷವಾದಂತಹ ಪರಿಕಲ್ಪನೆ ಇದೆಯೋ ಹೇಗೆ?
0: ನಮ್ಮಲ್ಲಿ ರಸಾಯನ ಚಿಕಿತ್ಸಾ ಅಂತ ಇದೆ. ಇದು ದೇಹಕ್ಕೆ ಚೈತನ್ಯ ನೀಡುತ್ತೆ, ದೋಷಗಳ ಸಮತೋಲನವನ್ನ ಕಾಪಾಡುತ್ತೆ. ಇದರಿಂದ ದೇಹ ಬಲ, ರೋಗ ನಿರೋಧಕ ಸಾಮರ್ಥ್ಯ, ಶಕ್ತಿ ವರ್ಧನೆ, ವಯೋಸಹಜ ಕ್ಷಯವನ್ನು ನಿಧಾನಗೊಳಿಸೋದು, ಇಂಥದೆಲ್ಲ ಉಪಯುಕ್ತಕರ ಒಂದು ಲಾಭಗಳು ನಮ್ಗೆ ಈ ರಸಾಯನ ಚಿಕಿತ್ಸೆಯಿಂದ ಸಿಗುತ್ತೆ.
1: ಮೇಡಮ್, ಈಗ ಕೊನೆಯದಾಗಿ ನಾನು ಒಂದು ಶಾರ್ಟ್ ಆಗಿ ಕ್ವೆಶನ್ಗಳನ್ನ ಕೇಳ್ತಾ ಹೋಗ್ತೀನಿ, ನೀವು ಸತ್ಯ ಅಥವಾ ಮಿಥ್ಯ ಅಂತ ಹೇಳ್ತಾ ಹೋಗ್ಬೇಕು.
0: ಆಯ್ತಾ? ಖಂಡಿತ.
1: ಮಳೆಗಾಲದೊಳಗೆ ಕೀಲು ನೋವಿದ್ರೆ ಸಂಪೂರ್ಣ ಬೆಡ್ ರೆಸ್ಟ್ ಮಾಡ್ಬೇಕಾ ಮಾಡಬಾರ್ದಾ?
0: ಸುಳ್ಳು.
1: ಸುಳ್ಳು.
0: ಇದು ಸರಿಯಾದ ಪ್ರಮಾಣ ಚಲನೆ, ವ್ಯಾಯಾಮ ಮತ್ತು ವೈದ್ಯರ ಸಲಹೆ ಇದಕ್ಕೆ ಅತ್ಯಗತ್ಯ.
1: ಯಾವುದೇ ಎಣ್ಣೆ ಬಿಸಿ ಮಾಡಿ ಹಚ್ಚಿದ್ರೆ ಸಾಕ ಹೆಂಗೆ?
0: ಮಿಥ್ಯ. ಪ್ರತಿಯೊಬ್ಬರಿಗೂ ಒಂದೇ ತೈಲ ಸೂಕ್ತವಲ್ಲ.
1: ಪಂಚಕರ್ಮ ಅಂದರೆ ಎಲ್ಲರೂ ವರ್ಷಕ್ಕೊಮ್ಮೆ ಮಾಡಿಸಬೇಕಾದ ಚಿಕಿತ್ಸೆ.
0: ಮಿಥ್ಯ. ಪಂಚಕರ್ಮ ಅಗತ್ಯವಿದೆಯೇ ಇಲ್ಲವೇ ಎಂಬುದನ್ನು ವೈದ್ಯರೇ ನಿರ್ಧರಿಸಬೇಕು.
1: ಓಹೋ. ಆಯುರ್ವೇದ ಔಷಧಿ ಅಂದರೆ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ.
0: ಮಿಥ್ಯ. ಸರಿಯಾದ ಔಷಧಿ, ಸರಿಯಾದ ಪ್ರಮಾಣ, ಸರಿಯಾದ ರೋಗಿ ಇವೇ ಸುರಕ್ಷಿತ ಚಿಕಿತ್ಸೆಯ ಆಧಾರ. ಸ್ವಯಂ ಔಷಧ ಸೇವನೆ ಮಾಡಬಾರದು.
1: ಓಹೋ. ಮಳೆಗಾಲದೊಳಗೆ ಅಭ್ಯಂಗ ಉಪಯುಕ್ತ ಆಗಬಹುದಾ?
0: ಸತ್ಯ. ವಿಶೇಷವಾಗಿ ವಾತ ಪ್ರಕೃತಿ, ವಯಸ್ಸಾದವರು ಮತ್ತು ಕೀಲು ಸಮಸ್ಯೆಗಳುಳ್ಳುವರು ವೈದ್ಯರ ಸಲಹೆಯಂತೆ ಅಭ್ಯಂಗ ಉತ್ತಮ ಸಹಾಯಕ ಕ್ರಮವಾಗಿದೆ.
1: ಕೀಲು ನೋವು ವಯಸ್ಸಾದರೆ ಮಾತ್ರ ಬರ್ತದೋ ಹೇಗೋ?
0: ಮಿಥ್ಯ. ಇಂದು 25-30 ವರ್ಷದವರೆಗೂ ಕೂಡ ಈ ನೋವುಗಳು ಕಾಣಿಸ್ತಾ ಇವೆ.
1: ನೋವು ಸಹಿಸಿಕೊಂಡ್ರೆ ಅದು ತಾನಾಗಿಯೇ ಹೋಗ್ತದೆ.

0: ಮಿಥ್ಯ. ದೇಹದ ನೋವು ಒಂದು ಸಂದೇಶ. ಸಮಯಕ್ಕೆ ಪರೀಕ್ಷೆ ಹಾಗೂ ಚಿಕಿತ್ಸೆ ಅತ್ಯಂತ ಮುಖ್ಯ.
1: ಓಹೋ, ಕೇಳುಗರೆ, ಇದುವರೆಗೆ ನಾವು ತಿಳಿದುಕೊಂಡದ್ದು, ಮಳೆ ಬಂದಾಗ ಹವಾಮಾನ ಮಾತ್ರ ಬದಲಾಗೋದಿಲ್ಲ, ನಮ್ಮ ದೇಹದ ಅಗತ್ಯಗಳು ಸಹಿತ ಬದಲಾಗ್ತವೆ. ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡು ಜೀವನ ಶೈಲಿಯನ್ನು ಹೊಂದಿಸಿಕೊಂಡ್ರೆ ಅನೇಕ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಬಹುದು. ಇಷ್ಟೊಂದು ಸರಳವಾಗಿ ವೈಜ್ಞಾನಿಕವಾಗಿ ಮತ್ತು ಆಯುರ್ವೇದದ ನಿಜವಾದ ತತ್ವಗಳನ್ನು ನಮ್ಮ ಕೇಳುಗರಿಗೆ ತಲುಪಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ತುಂಬ ಧನ್ಯವಾದ ಮೇಡಮ್. ನಮಸ್ಕಾರ.
1: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30. ಈಗ ಕೆಲವು ಜಾಹೀರಾತು ಹಾಗೂ ಪ್ರಕಟಣೆಗಳು.
1: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
2: ಇದೆಯಪ್ಪ ಸಿಕೆವೈಸಿ ಐಡಿ.
1: ಸಿಕೆವೈಸಿನ ಏನದು?
2: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-digit ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
1: RBI ಹೇಳುತ್ತೆ,
2: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ

0: 1-800-420-2233.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶಾನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
5: ಸರಿ, ನಿಲ್ಸಿದೀನಿ ಬಿಡು.
4: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
4: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
6: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
0: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆರೋಗ್ಯ ಕಾರ್ಯಕ್ರಮ. ಶ್ರೋತೃಗಳೇ, ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಪ್ರತಿ ವರ್ಷ ಆಗಸ್ಟ್ ತಿಂಗಳ 25 ತಾರೀಕಿನಿಂದ ಸೆಪ್ಟೆಂಬರ್ ತಿಂಗಳ 8 ತಾರೀಕು

0: ತಾರೀಕಿನವರೆಗೆ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಅಂತ ಆಚರಿಸ್ತೀವಿ. ಈ ಪಾಕ್ಷಿಕದ ಆಚರಣೆಯ ಉದ್ದೇಶ ಮತ್ತು ನೇತ್ರದಾನದ ಬಗ್ಗೆ ನಮಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ YS ಕಿರಣ್ ಭಟ್ ಅವರು. ನಮಸ್ಕಾರ ಡಾಕ್ಟರ್ ಕಿರಣ್ ಭಟ್ ಅವರೇ.
1: ನಮಸ್ತೆ.
0: ಈಗ ಮೊದಲಿಗೆ ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆಯ ಉದ್ದೇಶ ಏನು ಅಂತ ಸ್ವಲ್ಪ ಹೇಳ್ತೀರಾ?
1: ನಮ್ಮ ಕಣ್ಣಿನಲ್ಲಿ ಕುರುಡುತನ ಬರೋದಕ್ಕೆ ಮೇಯ್ನಾಗಿ ಕಣ್ಣಿನ ಪೊರೆ ಅಂತ ಬರ್ತದೆ. ಇದಕ್ಕೆ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೇವೆ. ಇದು ಮಾರ್ಕೆಟಲ್ಲಿ ನಮಗೆ ಕೃತಕ ಮಸೂರು ಅಂತ ಸಿಗ್ತದೆ. ಎಷ್ಟು ರೋಗಿ ಬಂದರೂ ನಾವು ಆಪರೇಷನ್ ಮಾಡ್ಬೋದು. ಈಗ ಕರಿಗುಡ್ಡೆ ಕಾಯಿಲೆಗಳಿರ್ತದೆ, ಕಣ್ಣಿನ ಪೆಟ್ಟಿಂದ ಆಗಿರ್ಬೋದು, ಕರಿಗುಡ್ಡೆಯ ಬೇರೆ ಕಾಯಿಲೆಗಳಿಂದ ಇರ್ಬೋದು, ಅವನಿಗೆ ದೃಷ್ಟಿ ನಷ್ಟ ಆಗ್ತದೆ. ಕಣ್ಣಿನಿಂದ ಹಿಡಿದು ಬ್ರೈನ್ ತನಕ ಬೇರೆ ಎಲ್ಲ ನಾರ್ಮಲ್ ಇದ್ರು ಮೇನ್ ಗೇಟ್ ಕ್ಲೋಸ್ ಆದಾಗೆ ಕರಿಗುಡ್ಡೆ ಪೊರೆ ಅಡ್ಡ ಆಗಿರ್ತದೆ. ಇದು ಕರಿಗುಡ್ಡೆಯಲ್ಲಿ ಇರುವಂಥ ಸಮಸ್ಯೆ. ಇದಕ್ಕೆ ನಮಗೆ ಬೇರೆಯವರ ಕಣ್ಣನ್ನು ತೆಗೆದು ಕರಿಗುಡ್ಡೆಯನ್ನು ಜೋಡಿಸೋದು ಒಂದೇ ಸದ್ಯಕ್ಕೆ ಇರುವಂಥ ಮಾರ್ಗ. ಇದು ನಮಗೆ ಕರಿಗುಡ್ಡೆ ಎಲ್ಲೂ ಸಿಗುವುದಿಲ್ಲ. ಒಬ್ಬ ವ್ಯಕ್ತಿ ಸಾಯಬೇಕು, ಅವನು ಸತ್ತು ಒಂದು 6 ಗಂಟೆ ಒಳಗಡೆ ಅವನ ಕಣ್ಣನ್ನು ತೆಗೆದು ಇಬ್ಬರು ವ್ಯಕ್ತಿಗೆ ನಾವು ಕಣ್ಣನ್ನು ಅಳವಡಿಸಬಹುದು. ಇಲ್ಲಿ ಕೆಲವೊಂದಷ್ಟು ಸ್ವಲ್ಪ ಗಂಭೀರವಾದ ವಿಚಾರಗಳಿರ್ತದೆ. ಒಂದು ಸಾವಾದಾಗ ಅವರಿಗೆ ಇರುವಂಥ ಬೇಜಾರು, ನೋವು, ಯಾರು ಬರಬೇಕು, ಅವ್ರನ್ನ ಕರೆಸಬೇಕು, ಏನು ಕಾರ್ಯಗಳಾಗಬೇಕು, ಅವರ ತಲೆ ಅಲ್ಲಿ ಇರ್ತದೆ. ಭಾವನಾತ್ಮಕವಾಗಿ ಸ್ವಲ್ಪ ಶೇಕ್ ಆಗಿರ್ತಾರೆ. ಆ ಸಮಯದಲ್ಲಿ ನಾವು ಅವರನ್ನು ಕನ್ವಿನ್ಸ್ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ. ಆಮೇಲೆ ಇದ್ರ ಬಗ್ಗೆ ಕೆಲವೊಂದಷ್ಟು ಮೌಢ್ಯಗಳು, ಮೂಢನಂಬಿಕೆಗಳು ಉಂಟು,
0: ತಪ್ಪು ಕಲ್ಪನೆಗಳುಂಟು.
1: ಮನುಷ್ಯನನ್ನು ಕಣ್ಣನ್ನು ತೆಗೆದು ದಹನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಹುಟ್ಟುತ್ತಾನೆ, ಈ ರೀತಿಯೆಲ್ಲ ಒಂದಷ್ಟು. ಆಮೇಲೆ ನನ್ನ ಮಗನನ್ನು ಕಣ್ಣು ನಾನು ಕೊಡುವುದಿಲ್ಲ ಅಂತ ಕೆಲವರು ಅಕಸ್ಮಾತ್ ತಾಯಿಯಂದ್ರಿದ್ದರೆ ಹೇಳ್ತಾರೆ. ಇದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ಸಮಾಧಾನ ಮಾಡಿ ತೆಗೆಯೋದು ಭಾಳ ಕಷ್ಟ.
0: ಮತ್ತು ಶವದ ಮುಖ ವಿಕಾರವಾಗುತ್ತೆ,
1: ಅದೊಂದು ಭಾವನೆ ಉಂಟು. ಶವದ ಮುಖ ವಿಕಾರ ಆಗುವುದಿಲ್ಲ, ಅದು ಕಣ್ಣನ್ನು ತೆಗೆದು ಆ ಜಾಗದಲ್ಲಿ ನಾವು ಕಣ್ಣಿನ ಶೇಪಿಗೆ ಬರುವ ರೀತಿಯಲ್ಲಿ ಮಾಡಿಕೊಡ್ತೇವೆ.
0: ಇನ್ನು ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆ ಯಾವ ಪ್ರಾರಂಭವಾಯಿತು ಅಂತೀರಿ?
1: ಇದು 1985 ಪ್ರಾರಂಭವಾಯಿತು. ಯಾಕೆ ಆಯಿತು ಅಂದರೆ ಅವಾಗ ಕಣ್ಣನ್ನು ಕೊಡ್ಬೋದು ಅನ್ನುವಂಥ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಮುಂಚೆ. ಈಗ ನಾನು ಕಣ್ಣನ್ನು ಕೊಟ್ಟರೆ ಇನ್ನೊಬ್ಬನಿಗೆ ಬರ್ತದೆ ಅನ್ನುವಂಥ ಒಂದು ವಿಚಾರವೇ ಗೊತ್ತಿಲ್ಲದ ವ್ಯಕ್ತಿ ಹೇಗೆ ಕೊಟ್ಟನು? ಹಾಗಾಗಿ ಒಂದು ಉದ್ದೇಶ ಇಟ್ಟುಕೊಂಡು 1985 ಪ್ರಾರಂಭ ಮಾಡಲಾಯಿತು.
0: ಅಂದರೆ ಜನಸಾಮಾನ್ಯರಲ್ಲಿ
1: ಅರಿವು,
0: ನೇತ್ರದಾನದ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸೋದು,
1: ತಿಳುವಳಿಕೆ
0: ಪ್ರಾರಂಭ ಆಗುತ್ತೆ. ಈಗ ನಮ್ಮ ದೇಶವನ್ನೇ ತೆಗೆದುಕೊಂಡ್ರೆ ಎಷ್ಟು ಜನ ಈ ಕರಿಗುಡ್ಡೆ ಅಂತ ತಾವು ಹೇಳಿದ್ರಲ್ಲ, ಈ ಕಾರ್ನಿಯ ಒಂದು ಶಸ್ತ್ರಚಿಕಿತ್ಸೆಗೆ ಕಾಯ್ತಾ ಇದ್ದಾರೆ ಅಂತೀರಿ?
1: ನೋಡಿ, ಒಂದು ಅಂದಾಜಿನ ಪ್ರಕಾರ ನಮಗೆ ಸಿಕ್ಕಿರುವ ಮಾಹಿತಿ ಇದ್ದದರಲ್ಲಿ ಕನಿಷ್ಠ 4 ಕೋಟಿ ಜನ ಕಾಯ್ತಾ ಇದ್ದಾರೆ. ಹೇಗೆ ಅಂದರೆ ಇದು ವರ್ಷಕ್ಕೂ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಮನುಷ್ಯನ ಬದುಕುವ ಅವಧಿ ಜಾಸ್ತಿ ಆದಾಗ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಕಾಯಿಲೆಯಿಂದನೂ ಬರ್ಬೋದು, ಕಣ್ಣು ಪೆಟ್ಟು ಮಾಡಿಕೊಂಡಿಂದನೂ ಬರ್ಬೋದು. ಹಾಗಾದ್ರಿಂದ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಇಲ್ಲಿ ಒಂದು ದೌರ್ಭಾಗ್ಯ ಏನಂದರೆ, ನಮ್ಮಲ್ಲಿ ಇಷ್ಟು ದೊಡ್ಡ ದೇಶ ಇಟ್ಟುಕೊಂಡ್ರು ಆಗೋದು ವರ್ಷಕ್ಕೆ ಸರಿಸುಮಾರು 25,000 ಶಸ್ತ್ರಚಿಕಿತ್ಸೆಗಳು ಮಾತ್ರ.
0: ಅಂದರೆ
1: ಕೋಟ್ಯಂತರ ಜನಕ್ಕೆ ಅವಶ್ಯಕತೆ ಉಂಟು, 25,000 ಮಾತ್ರ ಆಗ್ತಾ ಇದೆ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಈಗ ನಾವು ಡೆಫಿಸಿಟ್ ಅಂತ ಹೇಳ್ತೀವಲ್ಲ, ಫಿಸ್ಕಲ್ ಡೆಫಿಸಿಟ್ ಅಂತ, ಆ ರೀತಿ ಸಂಖ್ಯೆಗಳ ಅವಶ್ಯಕತೆ ಇರೋ ಜನರ ಸಂಖ್ಯೆ ವೃದ್ಧಿ ಆಗ್ತಾನೆ ಇದೆ.
0: ಅಂದರೆ ಈ ನೇತ್ರದಾನ ಮಾಡುವಂಥವ್ರ ಸಂಖ್ಯೆ ಬಹಳ ಕಡಿಮೆ ಇದೆ. ಅಂದರೆ ನೇತ್ರದಾನವನ್ನು ಯಾರ್ಯಾರು ಮಾಡಬಹುದು ಅಂತೀರಿ?
1: ಯಾರು ಬೇಕಾದರೂ ಮಾಡ್ಬೋದು, ಅದಕ್ಕೆ ಏನು ಸಮಸ್ಯೆ ಇಲ್ಲ ಇಲ್ಲಿ. ಏಕೆಂದರೆ ಕರಿಗುಡ್ಡೆಯನ್ನು ಒಬ್ಬರಿಂದ ಒಬ್ಬರಿಗೆ ಇಡ್ತೀವಲ್ಲ, 2 ವರ್ಷದ ವ್ಯಕ್ತಿಗೂ ವಯಸ್ಸಾದ ವ್ಯಕ್ತಿಗೂ ಕಣ್ಣಿನ ಸೈಜು ಒಂದೇ ಇರ್ತದೆ.
0: 2 ವರ್ಷದ
1: ಮಗುವಿಂದ ಹಿಡಿದು ನಾವು ತೆಗಿಬೋದು. ಅದಕ್ಕಿಂತ ಮುಂಚೆ ಆದರೆ ಸ್ವಲ್ಪ ಸೈಜ್ ಸಣ್ಣದಿರ್ತದೆ, ಆದರೂ ಹಾಕ್ಬೋದು. 2 ವರ್ಷದ ಮೇಲ್ಪಟ್ಟು ಧಾರಾಳವಾಗಿ ತೆಗಿಬೋದು. ಇದರಲ್ಲಿ ಅವ್ರು ಕೊಡ್ಲಿಕ್ಕೆ ಆಗ್ತದೆ, ಇವ್ರು ಕೊಡ್ಲಿಕ್ಕೆ ಆಗ್ತದೆ ಅಂತ
0: ಭೇದ ಭಾವ
1: ಇರುವುದಿಲ್ಲ.
0: ಲಿಂಗ ಭೇದ
1: ಇರುವುದಿಲ್ಲ. ವಯಸ್ಸು ಎಷ್ಟು ಕಮ್ಮಿ ಇರ್ತದೋ ಅಷ್ಟು ಕ್ವಾಲಿಟಿ

0: ಚೆನ್ನಾಗಿರ್ತದೆ.
1: ನಾವು
0: ಈ ಉದಾಹರಣೆಗೆ ಒಬ್ಬ ಯಂಗ್ ವ್ಯಕ್ತಿ 20-25 ವರ್ಷದವನು ಆಕ್ಸಿಡೆಂಟಲ್ಲಿ ಸತ್ತರೆ ಅವನ ಕಣ್ಣಿನ ಕ್ವಾಲಿಟಿ ಬಹಳ ಚೆನ್ನಾಗಿರ್ತದೆ. ಅದೇ 60 ವಯಸ್ಸು ಆದ್ಮೇಲೆ ಸತ್ತವನ ಕ್ವಾಲಿಟಿ ಅಷ್ಟು ಇರುವುದಿಲ್ಲ.
1: ಅಂದರೆ ಕಣ್ಣಿಗೂ ಕೂಡ ವಯಸ್ಸಾಗ. ಇನ್ನು ಯಾರ್ಯಾರು ಈ ನೇತ್ರದಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ?
0: ವಸ್ತುವಾಗಿ ಹೇಳಬೇಕು ಅಂದರೆ ಆಗೋದಿಲ್ಲ ಅಂತ ಏನೂ ಇಲ್ಲ. ಆದರೆ ನಾವು ಕೆಲವೊಂದಷ್ಟು ಕಾಯಿಲೆಗಳಿದ್ದವ್ರನ್ನ ತೆಗೆಯುವುದಿಲ್ಲ. ಹೇಗೆಂದರೆ ಅಕಸ್ಮಾತ್ ವಿಧಿವಶಾತ್ ಈ ಕಾಯಿಲೆ, ಉದಾಹರಣೆಗೆ HIV ಏಡ್ಸ್ ರೋಗ ಅಂತ ಬರ್ತದೆ, ಆ ಕಣ್ಣನ್ನು ತೆಗೆದು, ಅಥವಾ ಕ್ಯಾನ್ಸರ್ ಕಾಯಿಲೆ ಇರೋ ಪೇಷಂಟಿನ ಕಣ್ಣನ್ನು ತೆಗೆದು, ಒಂದು ಕಣ ಅಲ್ಲಿ ಇದ್ದರೂ ಅವನಿಗೆ ಹರಡುವ ಸಾಧ್ಯತೆ ಇರ್ತದೆ. ಹಾಗಾದ್ರಿಂದ ನಾವೊಂದು ಲಿಮಿಟ್ ನಾವೇ ಹಾಕ್ಕೊಂಡಿದ್ದು, ಮಾಡಿದ್ರೆ ಏನು ಆಗಿಬಿಡುತ್ತೆ ಅಂತಲ್ಲ, ಆದರೂ ಬೇಡ ಅಂತ ಒಂದು
1: ಮಿತಿ. ಇನ್ನು ಮುಖ್ಯವಾಗಿ ನೇತ್ರದಾನ ಮಾಡೋದಕ್ಕೆ ಯಾವ ಕ್ರಮವನ್ನು ಅನುಸರಿಸಬೇಕಾಗತ್ತೆ?
0: ಕ್ರಮ ಅಂದರೆ ನಾವೇನು ಮಾಡ್ತೇವೆ ಅಂದರೆ ಎರಡು ಆಪ್ಷನ್ ಇರ್ತದೆ. ಒಂದು ವ್ಯಕ್ತಿ ತಾನು ಜೀವಂತವಾಗಿದ್ದಾಗಲೇ ನಾನು ನನ್ನ ಕಣ್ಣನ್ನು ದಾನ ಕೊಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೊಂದು ರಿಜಿಸ್ಟರ್ ಇರ್ತದೆ, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದರೆ ಅವನಿಗೊಂದು ಕಾರ್ಡ್ ಕೊಟ್ಟಿರ್ತೇವೆ, ಅವನ ಪಾಕೆಟಲ್ಲಿ ಇಟ್ಕೊಂಡಿರ್ಬೋದು. ಅವನು ಈ ಊರಲ್ಲಿ ಮಾತ್ರ ಅಲ್ಲ, ಬೇರೆ ಯಾವುದೋ ಊರಲ್ಲಿ ಅವನು ಮರಣ ಸಂಭವಿಸಿದ್ರು, ಅವನ ಕಾರ್ಡಲ್ಲಿ ಒಂದು ಫೋನ್ ನಂಬರ್ ಇರ್ತದೆ, ಅಲ್ಲಿಗೆ ಫೋನ್ ಮಾಡಿದರೆ ಅಲ್ಲಿಗೆ ಬೇಕಾದಂಥ ವ್ಯವಸ್ಥೆಗಳು ಅವರಿಗೆ ಉಚಿತವಾಗಿ ಸಿಗ್ತದೆ.
1: ಅಂದರೆ ನೇತ್ರದಾನ ಮಾಡೋದಕ್ಕೆ ಎಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾಗತ್ತೆ? ಅವರು
0: ಎಲ್ಲಿ ಮಾಡೋದಕ್ಕೆ ನೇತ್ರ ಸಂಗ್ರಹಣ ಕೇಂದ್ರ ಅಂತ ಇರ್ತದಲ್ಲ, ಅಲ್ಲಿ ಮಾತ್ರ ಸಾಧ್ಯತೆ ಉಂಟು. ಈಗ PHC ಇಂಥ ಸಣ್ಣ ಸಣ್ಣದಲ್ಲಿ ಕಣ್ಣಿನ ಡಾಕ್ಟರ್ ಇರುವುದಿಲ್ಲ, ಅದಕ್ಕೆ ಬೇಕಾದ ಸಲಕರಣೆಗಳು ಇರುವುದಿಲ್ಲ. ಕಣ್ಣು ತೆಗೆದ ಮೇಲೆ ನಾವು ಒಂದು ಕಡೆಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗ್ತದೆ, ಅದರ ವ್ಯವಸ್ಥೆಯೂ ಇರಬೇಕಾಗ್ತದೆ.
1: ನೋಂದಣಿ ಮಾಡ್ಕೊಳ್ಳೋದಕ್ಕೆ
0: ನೋಂದಣಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನಮ್ಮಲ್ಲಿ ಈಗ ಕ್ಯಾಂಪ್ ಆಗುವಾಗ ಅಲ್ಲಿ ನೋಂದಣಿ ನಾವು ಅವರ ಇದ್ದಲ್ಲಿಗೆ ಹೋಗ್ತೇವೆ, ಇಲ್ಲ ಅವರೇ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಂದಣಿ ಮಾಡ್ಬೋದು.
1: ಈಗ ಒಬ್ಬರು ನೇತ್ರದಾನವನ್ನು ಮಾಡಿರ್ತಾರೆ, ಅವರು ಘೋಷಣೆಗೆ ಸಹಿ ಹಾಕಿರ್ತಾರೆ, ಅವರ ಮರಣ ಆದಾಗ ಸಂಬಂಧಿಕರ ಜವಾಬ್ದಾರಿ ಏನು?
0: ಸಂಬಂಧಿಕರು ಅದರಲ್ಲಿ ಒಂದು ಫೋನ್ ನಂಬರ್ ಇರ್ತಲ್ಲ, ಅದಕ್ಕೆ ಫೋನ್ ಮಾಡಬೇಕು, ಇಂಥ ಜಾಗದಲ್ಲಿ ಈ ರೀತಿ ಮೃತ ಆಗಿದ್ದಾರೆ, ಬಂದು ಕಣ್ಣು ತೆಕ್ಕೊಂಡು ಹೋಗಿ ಅಂತ ಅವರಿಗೆ ನಾವು ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಡ್ತೇವೆ. ಉದಾಹರಣೆಗೆ ಈಗ ನಾವು ಫ್ಯಾನನ್ನು ಆಫ್ ಮಾಡಿ ಅಂತ ಹೇಳ್ತೇವೆ.
1: ಎಲ್ಲಿ
0: ಶವ ಇಟ್ಟಿರ್ತೀವೋ ಅಲ್ಲಿ ಫ್ಯಾನ್ ಆಫ್ ಮಾಡ್ತೇವೆ. ಕಣ್ಣನ್ನು ಮುಚ್ಚಿ ಅಂತ ಹೇಳ್ತೇವೆ, ಕಣ್ಣಿನ ಮೇಲೆ ಐಸ್ ಪ್ಯಾಕನ್ನು ಇಡಿ ಅಂತ ಹೇಳ್ತೇವೆ. ಹೀಗೆ ಮಾಡುವುದರಿಂದ ಕಣ್ಣಿನ ಕ್ವಾಲಿಟಿ ಮೈಂಟೈನ್ ಆಗ್ತದೆ, ಕಣ್ಣಿನ ಒಳಗಡೆ ಇರುವಂಥ ಸೆಲ್ಸ್ ಡಿಜನರೇಟ್ ಆಗುವುದು ಸ್ಲೋ ಆಗ್ತದೆ, ಆಗ ನಾವು ತೆಗೆಯುವಾಗ ಒಳ್ಳೆ ಕ್ವಾಲಿಟಿನೇ ಇರ್ತದೆ.
1: ಫ್ಯಾನ್ ಹಾಕಿದರೆ ಏನಾಗ್ಬೋದು?
0: ಅದು ಫಾಸ್ಟಾಗಿ ಆಗ್ತದೆ, ನಮಗೇನು ಸತ್ತ ಮೇಲೆ ಪ್ರಕ್ರಿಯೆಗಳೇನಾಗ್ತದಲ್ಲ ಅದು ಫಾಸ್ಟಾಗಿ ಆಗ್ತದೆ, ಅವಾಗ ನಮಗೆ ಅದರಲ್ಲಿರುವಂಥ ಕೆಪಾಸಿಟಿ ಕ್ವಾಲಿಟಿ ಸ್ವಲ್ಪ ಕಡಿಮೆ ಮಟ್ಟದ್ದಾಗ್ತದೆ.
1: ಕಣ್ಣಲ್ಲಿರುವಂಥ ತೇವಾಂಶನೂ ಕೂಡ
0: ಇಂಪಾರ್ಟೆಂಟ್,
1: ಆವಿ ಆಗಬಹುದು ಫ್ಯಾನ್ ಹಾಕಿದಾಗ.
0: ಹೌದು.
1: ಇನ್ನು ಮುಖ್ಯವಾಗಿ ಎಷ್ಟು ಗಂಟೆಗಳಲ್ಲಿ ಈ ಕಣ್ಣುಗಳನ್ನು ತೆಗೆದುಕೊಳ್ಳಲಾಗುತ್ತೆ ಶರೀರದಿಂದ?
0: ಅವರು ಸತ್ತು ಒಂದು 6 ಗಂಟೆ ಒಳಗೆ ತೆಗಿಬೇಕಾಗ್ತದೆ.
1: ಇನ್ನು ಇಡೀ ಕಣ್ಣನ್ನು ತೆಗೆಯಲಾಗುತ್ತೋ ಹೇಗೆ ಇದರಲ್ಲಿ?
0: ಹೌದು, ತೆಗೆಯುವಾಗ ನಾವು ಇಡೀ ಕಣ್ಣನ್ನು ತೆಗಿತೇವೆ, ಅಲ್ಲಿ ಕಣ್ಣನ್ನು ತೆಗೆದುಕೊಳ್ಳೋ ಕಣ್ಣು ಟೊಳ್ಳಾಗಿ ಕಾಣ್ತದೆ, ಅದು ಕಣ್ಣಿಲ್ಲ ಅಂತ ನೋಡಿದವರಿಗೆ ಅನ್ನಿಸ್ತದೆ, ಹಾಗೆ ಅನ್ನಿಸಬಾರ್ದು ಅಂತ ಅದಕ್ಕೆ ಕಣ್ಣು ಇರುವ ರೀತಿಯಲ್ಲಿ ಅದನ್ನು ಮಾಡಿ ಕ್ಲೋಸ್ ಮಾಡಿ ಇಡ್ತೇವೆ. ಆವಾಗ ಹೊರಗಿಂದ ಬಂದವರಿಗೆ ಏನಪ್ಪ ಇವನಿಗೆ ಕಣ್ಣಿಲ್ಲ ಅಂತ ಅನ್ನಿಸುವುದಿಲ್ಲ. 6 ಗಂಟೆ ಒಳಗೆ ತೆಗಿಬೇಕಾಗ್ತದೆ.
1: ಇನ್ನು ಮುಖ್ಯವಾಗಿ ಕಣ್ಣಿನ ಯಾವ ಯಾವ ಭಾಗಗಳನ್ನು ಬಳಸ್ಕೊಳ್ಳಲಾಗುತ್ತೆ?
0: ಈಗ ಅದರಲ್ಲಿ ಕಾರ್ನಿಯಾ ಅಂತ ನಾವು ಹೇಳ್ತೇವೆ, ಎದುರುಗಡೆ ಕಪ್ಪು ಗುಡ್ಡೆ ಕಾಣ್ತದಲ್ಲ, ಅದನ್ನು ಮಾತ್ರ ನಾವು ಬೇರೆಯವರಿಗೆ ಅಳವಡಿಸುವಂಥದ್ದು. ಇದಕ್ಕೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ, ಅಥವಾ ಕೆರಟೋಪ್ಲಾಸ್ಟಿ ಅಂತ ಹೇಳ್ತೇವೆ ಮೆಡಿಕಲ್ ಟರ್ಮ್ಸಲ್ಲಿ, ಅದನ್ನು ಮಾತ್ರ ಮಾಡುವಂಥದ್ದು. ಉಳಿದದ್ದು ಬೇರೆ ರಿಸರ್ಚ್ ಪರ್ಪಸ್ಗೆ ಉಪಯೋಗಿಸ್ಕೊಳ್ತೇವೆ.
1: ಮುಖ್ಯವಾಗಿ ಈಗ ನೇತ್ರ ಸಂಗ್ರಹಣ ವ್ಯವಸ್ಥೆ ಅಥವಾ ನೇತ್ರ ಸಂಗ್ರಹಣಾ ಕೇಂದ್ರಗಳು ಎಲ್ಲೆಲ್ಲಿರ್ತವೆ?
0: ಈಗ ಸಾಧಾರಣವಾಗಿ ಜಿಲ್ಲಾವಾರು ಕೇಂದ್ರಗಳಲ್ಲಿ ನೇತ್ರ ಸಂಗ್ರಹಣಾ ಕೇಂದ್ರ ಇದ್ದೇ ಇರ್ತದೆ. ಅವರ ಜವಾಬ್ದಾರಿ ಏನಂದರೆ ಇದೇ ರೀತಿ ಎಷ್ಟು ಗಂಟೆಗೆ ಫೋನ್ ಬಂದರೂ ಹೋಗಿ ಕಣ್ಣನ್ನು ತೆಗೆದು ಎಲ್ಲಿ ಐ ಬ್ಯಾಂಕ್ ಇರ್ತದಲ್ಲ, ರಕ್ತ ಬ್ಯಾಂಕ್
1: ರೀತಿಯಲ್ಲಿ
0: ಅಲ್ಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಅವರು ಈಗ ಅದರಲ್ಲಿ 2-3 ಥರ ಬರ್ತದೆ, ನಾವು ಬರೀ ಐಸ್ ಪ್ಯಾಕಲ್ಲಿ ಹಾಕಿ ಕಳಿಸಿದರೆ ಅದು 24 ಗಂಟೆ ಒಳಗಡೆ ಬೇರೆಯವರಿಗೆ ಅದನ್ನು ಅಳವಡಿಸಲೇಬೇಕಾಗ್ತದೆ. ಇದರಲ್ಲಿ ಬೇರೆ ಬೇರೆ ಥರ ಕ್ರಮಗಳಿರ್ತದೆ. ಈಗ ನಮ್ಮಲ್ಲಿ ಆವತ್ತು ಆ ವ್ಯವಸ್ಥೆ ಇರುವುದಿಲ್ಲ ಅಂದರೆ ಅದಕ್ಕೆ MK ಮೀಡಿಯಾ, ಆಪ್ಟಿಸಾಲ್ ಅಂತೆಲ್ಲ ಕೆಮಿಕಲ್ಸ್ ಬರ್ತದೆ, ಅದರಲ್ಲಿ ಇಟ್ಟರೆ ಒಂದು 2-3 ತಿಂಗಳು

0: ಉಪಯೋಗಿಸ್ಕೊಳ್ಬೋದು. ಇನ್ನೊಂದು ಟೆಕ್ನಿಕ್ ಇದೆ, ಕ್ರಯೋ ಸರ್ಜರಿ ಅಂತ. ಅದರ ಉಷ್ಣ ಫುಲ್ ಕಮ್ಮಿ ಮಾಡಿಬಿಡ್ತೇವೆ, ಹಾಗಾದ್ರೆ ಬಾಳಿಕೆ ಹೆಚ್ಚು ಬರ್ತದೆ. ಆ ರೀತಿ ಮಾಡಿದರೆ ಒಂದು ವರ್ಷ ಎರಡು ವರ್ಷದವರೆಗೆ ಉಪಯೋಗಿಸ್ಬೋದು.
1: ಅಂದರೆ ಕಡಿಮೆ ಉಷ್ಣತೆ ತಂತ್ರಜ್ಞಾನ,
0: ಹೌದು,
1: ಅತಿ ಕಡಿಮೆ ಉಷ್ಣತೆ,
0: ಅತಿ ಕಡಿಮೆ, ಹೌದು, ಮೈನಸ್ ಡಿಗ್ರಿಗಳಲ್ಲಿ ಬರ್ತದೆ
1: ಬರುತ್ತೆ. ಅಂತ ಒಂದು ಉಷ್ಣಾಂಶದಲ್ಲಿ ಎರಡು ವರ್ಷದವರೆಗೂ ಇಡಬಹುದು. ಕ್ರಯೋ ಟೆಕ್ನಾಲಜಿ ಆ ರೀತಿಯಾಗಿ ಮಾಡಬಹುದು. ಅಂದರೆ ನಮ್ಮಲ್ಲಿ ನೇತ್ರ ಬ್ಯಾಂಕ್ಗಳು ಎಲ್ಲೆಲ್ಲಿದ್ದಾವೆ? ಕಣ್ಣಿನ ಬ್ಯಾಂಕ್ಗಳು
0: ತುಂಬ ಕಡೆ ಇದೆ, ಬೆಂಗಳೂರಲ್ಲಿ ಇದೆ, ಮಂಗಳೂರಲ್ಲಿ.

0: ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಅಂತಲೇ ಜನ ಇರಬೇಕಾಗ್ತದೆ. ಯಾಕೆಂದರೆ ನಮಗೆ ಯಾವಾಗ ಕಣ್ಣಿಗೆ ಕಲೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನೇತ್ರ ಬ್ಯಾಂಕ್ ಸಿಬ್ಬಂದಿಗಳಿಗೆ ಎವ್ರಿಡೇ ಹೀರೋಸ್ ಅಥವಾ ಎವರ್ ರೆಡಿ ಹೀರೋಸ್ ಅಂತ ನಾವು ಹೇಳ್ತೇವೆ. ಯಾವಾಗಲೂ ರೆಡಿ ಇರಬೇಕು, ಅವರು ಕರೆದಾಗ ಬರಬೇಕು. ನಾಳೆ ಬರ್ತೇನೆ, ಅರ್ಧ ಗಂಟೆ ಲೇಟ್ ಆಗ್ತದೆ, ಇದು ಯಾವುದು ಪ್ರಶ್ನೆ ಬರುವುದಿಲ್ಲ. ಅಲ್ಲಿ
1: ತಕ್ಷಣ ಹೋಗಿ ಸಂಗ್ರಹಣೆ
0: ಮಾಡಿಸ್ಬೇಕು, ಹೌದು,
1: ಬರಬೇಕಾಗುತ್ತೆ. ಮತ್ತೆ ಅದನ್ನ ಸಂಸ್ಕರಣೆ ಏನಾದರೂ ಮಾಡ್ತಾರಾ ಸಂಗ್ರಹಣೆ ಮಾಡಿದ ತಕ್ಷಣ?
0: ಇಲ್ಲ, ನಾವು ಇಲ್ಲಿ ಮಡಿಕೇರಿಯಲ್ಲಿ ಏನು ಮಾಡೋದು ಅಂದರೆ ಅದನ್ನು ಐಸ್ ಪ್ಯಾಕಲ್ಲಿ ಇಡ್ತೇವೆ. ಅದಕ್ಕೆ ಒಂದು 24 ಗಂಟೆ ಅವಧಿವರೆಗೆ ಅದು ಹಾಗೇ ಇರ್ತದೆ. 24 ಗಂಟೆ ಒಳಗೆ ಅದು ಟ್ರಾನ್ಸ್ಫರ್ ಬೇರೆ ರೋಗಿಗೆ ಅಳವಡಿಸಲಾಗ್ತದೆ.
1: ಇಲ್ಲೂ ಅದು ವ್ಯವಸ್ಥೆ ಇದೆಯಾ?
0: ತೆಗೆಯುವ ವ್ಯವಸ್ಥೆ ಮಾತ್ರ ಇರುವಂಥದ್ದು, ಅಳವಡಿಸುವಂಥದ್ದು ನಾವು ಬೆಂಗಳೂರಿಗೆ ಕಳಿಸಿಬಿಡ್ತೇವೆ.
1: ಅಲ್ಲೇ ನೇತ್ರ ಬ್ಯಾಂಕ್ನಲ್ಲಿ ಅದು
0: ಸೇರ್ಕೊಳ್ಳುತ್ತೆ. ಹೌದು,
1: ಅಲ್ಲಿ ಶಸ್ತ್ರಚಿಕಿತ್ಸೆಗೆ
0: ಅಲ್ಲೇ ಆಗುವಂಥದ್ದು
1: ಒಳಪಡುತ್ತೆ. ಇನ್ನು ಮುಖ್ಯವಾಗಿ ಏನೇನು ವಿವರಗಳನ್ನು ಸಂಗ್ರಹಿಸ್ತೀರಾ ಈ ಒಂದು ಕಣ್ಣಿನ ಸಂಗ್ರಹಣೆ ಮಾಡುವಾಗ?
0: ಈಗ ಅದರಲ್ಲಿ ಕೆಲವು ಏನಾಗ್ತದೆ ಅಂದರೆ, ಕೆಲವು ಕಾಯಿಲೆಗಳಿಂದ ಸತ್ತರೆ ಅದು ಕಣ್ಣಿಗೆ ಏನಾದರೂ ತೊಂದರೆ ಆಗ್ತದೆ ಅಂತಂದು ನೋಡಬೇಕಾಗ್ತದೆ. ರಕ್ತದಲ್ಲಿ ಇರುವಂಥ ಕಾಯಿಲೆಗಳಿದೆಯಾ ನೋಡಬೇಕಾಗ್ತದೆ. ಅದಕ್ಕೆ ನಾವು ರಕ್ತ ಕಣ್ಣಿನೊಟ್ಟಿಗೆ ರಕ್ತದ ಸ್ಯಾಂಪಲನ್ನು ಕಳಿಸ್ತೇವೆ. ರಕ್ತ ಎಲ್ಲ ಪರೀಕ್ಷೆ ಮಾಡಿ ಅಲ್ಲಿ ಏನು ಕಾಯಿಲೆ ಇಲ್ಲ ಅಂತಂದರೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ, ಕೆರಾಟೋಪ್ಲಾಸ್ಟಿ ಮಾಡ್ತಾರೆ.
1: ಅಂದರೆ ಈ ಶಸ್ತ್ರಚಿಕಿತ್ಸೆ ಎಲ್ಲ ಉಚಿತವಾಗಿಯೇ ಇರುತ್ತೆ?
0: ಉಚಿತವಾಗಿರ್ತದೆ. ಹೌದು,
1: ಈ ಒಂದು ಕಣ್ಣನ್ನು ಅಳವಡಿಸ್ತಾರಲ್ಲ,
0: ಇದು ಉಚಿತವಾಗಿಯೂ ಇರುತ್ತದೆ, ಗೌಪ್ಯತೆಯನ್ನು ಮೈಂಟೈನ್ ಮಾಡ್ತಾರೆ. ಯಾರ ಕಣ್ಣನ್ನು ಯಾರಿಗೆ ಕೊಟ್ಟಿದ್ದು ಅಂತ ಸಮಾಜಕ್ಕೆ ತಿಳಿಯುವುದಿಲ್ಲ.
1: ಅದೊಂದು,
0: ಇಲ್ಲಾಂದ್ರೆ ಏನಾಗ್ತದೆ, ನಾನು ಕಣ್ಣು ಕೊಟ್ಟು ನಿನಗೆ ಅಂದ್ರೆ ಇಷ್ಟು ದುಡ್ಡು ಕೊಡು ನನಗೆ,
1: ಯಾರು ದಾನ ಮಾಡಿರೋದು ಗೊತ್ತಾಗಲ್ಲ,
0: ಗೊತ್ತಾಗಲ್ಲ
1: ತಗೊಂಡವ್ರಿಗೆ,
0: ತಗೊಂಡವ್ರಿಗೆ ಗೊತ್ತಾಗುತ್ತೆ.
1: ಮತ್ತೆ ತಮ್ಮ ಸಂಬಂಧಿಕರ ಕಣ್ಣನ್ನು ಯಾರು ಪಡ್ಕೊಂಡ್ರು ಅಂತ ಇವ್ರಿಗೂ
0: ಗೊತ್ತಾಗೋದಿಲ್ಲ.
1: ಆ ರೀತಿ ಗೌಪ್ಯತೆ ಇದೆ ಇರುತ್ತೆ, ಅದೊಂದು ಅಂಶ. ಇನ್ನು ಮುಖ್ಯವಾಗಿ ನೇತ್ರದಾನಕ್ಕೆ ಸಂಬಂಧಪಟ್ಟಾಗಿ ಯಾವ ದೇಶ ಮುಂದಿದೆ ಅಂತೀರಿ ಇದರಲ್ಲಿ?
0: ಅಲ್ಲಿ ಶ್ರೀಲಂಕಾ ಭಾಳ ಮುಂದಿದೆ. ನಮ್ಮ ದೇಶ ಇಷ್ಟು ದೊಡ್ಡದಿದ್ರು ನಮ್ಮ ದೇಶಗಳಿಗೆ ಒಂದು ತೆಂಗಿನಕಾಯಿ ಥರ ಇರುವಂಥ ಸೈಜಲ್ಲಿ ಕಾಣ್ತದೆ ಮ್ಯಾಪಲ್ಲಿ ನೋಡುವಾಗ. ಅವರಲ್ಲಿ 95% ಜನ ತಮ್ಮ ಕಣ್ಣುಗಳನ್ನು ದಾನ ಮಾಡ್ತಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಅವರ ಮುಂದೆ ನಾವು ಭಾಳ ಕುಬ್ಜ ದೇಶವಾಗಿಬಿಟ್ಟಿದ್ದೇವೆ.
1: ನಮ್ಮ ದೇಶದ ಸ್ಥಿತಿಗತಿ ಹೇಗಿದೆ ಅಂತೀರಿ? ನೀವು ಮೊದಲೇ ಹೇಳಿದ್ರಿ,
0: ನಮ್ಮಲ್ಲಿ 150 ಕೋಟಿ ಜನ ಇದ್ದಾರೆ. ವರ್ಷಕ್ಕೆ ನೇತ್ರ ದಾನ ಆಗೋದು 25,000 ಮಾತ್ರ.
1: ಆದರೂ ಹಿಂಜರಿಕೆ ಇದೆ, ಮುಖ್ಯವಾಗಿ ಬಹಳ ಜನ ಕಾಯ್ತಾ ಇದ್ದಾರೆ. ಈಗ
0: ಅವಶ್ಯಕತೆ ಇದ್ದವರು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ, ಅವಶ್ಯಕತೆ ಉಂಟೇ ಉಂಟು.
1: ಅಂದರೆ ಬೇರೆ ಒಂದು ಅಂಗಾಂಗ ದಾನಕ್ಕೆ ಇರುವಂಥ ಅಡೆತಡೆ ಇದಕ್ಕೆ ಅಷ್ಟು ಮಟ್ಟಿಗೆ ಇಲ್ಲ ಅಂತೀವಿ.
0: ಇಲ್ಲಿ ಒಂದು ನಾವು ಭಾರಿ ಸ್ಪೆಷಲ್ ಅಂತ ಹೇಳಬೇಕು, ಕರಿಗುಡ್ಡೆಗೆ ಕಾರ್ಣ್ಯಕ್ಕೆ ರಕ್ತ ಸಂಚಾರ ಇರುವುದಿಲ್ಲ. ಹಾಗಾಗಿ ನೀವು ಎಷ್ಟು ಅಳವಡಿಸ್ತಿರಲ್ಲ 100% ಸಕ್ಸಸ್ಫುಲ್. ಈಗ ಅದೇ ನೀವು ಕಿಡ್ನಿ ಲಿವರ್ ಇದೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಅವರಿಗೆ 20 ದಿವಸವೂ ಮಾತ್ರೆ ಕೊಡಬೇಕಾಗ್ತದೆ. ಅವರು ಹೆಚ್ಚು ಅಂದರೆ 5 ವರ್ಷ 8 ವರ್ಷ ಈ ರೀತಿಯಲ್ಲಿ ಬದುಕ್ತಾರೆ ಅಷ್ಟೇ. ಇದು ಹಾಗೆ ಅಲ್ಲ, ಒಂದು ಮಗುವಿಗೆ ಕಣ್ಣನ್ನು ಇಟ್ಟರೆ ಅವನು 20 ದಿವಸವೂ ಸೇಫ್ ಆಗಿ ಇರ್ತದೆ.
1: ಅಂದರೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ನೇತ್ರದಾನ ಮಾಡೋದಕ್ಕೆ ಹಿಂಜರಿಕೆ ಇದ್ದೇ ಇದೆ.
0: ಇದೆ, ಖಂಡಿತ ಇದೆ.
1: ಅಷ್ಟು ಮುಕ್ತವಾಗಿ ಬರ್ತಾ ಇಲ್ಲ.
0: ಹೌದು,
1: ಅದಕ್ಕೆ ಬೇರೆ ಬೇರೆಯವರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಇಲಾಖೆಯವರು.
0: ಇಲ್ಲ, ತುಂಬ ಕಡೆಯಿಂದ ಪ್ರಚಾರ ಆಗ್ತಾ ಇದೆ. ಹೇಗೆ ಅಂದರೆ ಒಪ್ಪಿಕೊಳ್ತೇವೆ ನಾವು, ಅಲ್ಲಿ ನಾವು ಸ್ಟೇಜ್ ಪ್ರೋಗ್ರಾಮ್ ಮಾಡಿದಾಗ ನಾನು ಕಣ್ಣು ಕೊಡ್ತೇನೆ ಅಂತ ಸತ್ತಾಗ ಮಾತ್ರ ಯಾರು ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಬರೋದಿಲ್ಲ. ಇದು ನಮಗೊಂದು ಸಮಸ್ಯೆ.
1: ಮತ್ತೆ ಕೆಲವೊಂದು ಕಾಯಿಲೆಗಳಿದ್ದಾಗ್ಲೂ ನೇತ್ರದಾನ ಮಾಡ್ಬೋದು. ಈಗ ಕಾಮಾಲೆ ಇರುತ್ತೆ,
0: ಕಾಮಾಲೆ ಇದ್ರೆ ಮಾಡ್ಬೋದು. ಯಾಕೆಂದ್ರೆ ಅದು ತೊಂದರೆ ಆಗೋದು ಸ್ಕ್ಲೀರ ಅನ್ನುವ ಪಾರ್ಟಿಗೆ, ಕಾರಣಕ್ಕೆ ಏನಾಗುದಿಲ್ಲ ಅಂತ ಕಾಯಿಲೆಯಲ್ಲೆಲ್ಲ ಮಾಡ್ಬೋದು.
1: ಮತ್ತೆ ರಕ್ತ ಸಂಚಾರ ಇರೋದಿಲ್ಲ.
0: ಹೌದು, ಕರೆಗುಡ್ಡಿಗೆ ರಕ್ತ ಸಂಚಾರ ಇರೋದಿಲ್ಲ, ಹಾಗಾಗಿ ಅದೊಂದು ಬೆಸ್ಟ್ ಅದು.
1: ಮತ್ತೆ ಒಂದು ಈಗ ಕಣ್ಣನ್ನ ತೆಗಿತಾರಲ್ಲ, ಆ ಭಾಗಗಳನ್ನ ಎಷ್ಟು ಜನ ವ್ಯಕ್ತಿಗಳಿಗೆ ಬಳಸ್ಕೋಬಹುದು ಅಂತೀರಿ?
0: ಸಾಧಾರಣವಾಗಿ ಒಂದು ಕಣ್ಣನ್ನು ಒಬ್ಬ ವ್ಯಕ್ತಿಗೆ, ಎರಡು ಕಣ್ಣು ತೆಗೆಯೋದ್ರಿಂದ ಇಬ್ಬರಿಗೆ ದೃಷ್ಟಿ ಬರ್ತದೆ.
1: ಉಳಿದ ಕಾರ್ನಿಯಾ ಬಿಟ್ಟು ಬೇರೆ ಭಾಗಗಳನ್ನು ಏನು ಬಳಸ್ಕೊಳ್ಳಾಗುತ್ತೆ?
0: ಅದು ರಿಸರ್ಚ್ ಪರ್ಪಸ್ಗೆ ಉಪಯೋಗಿಸ್ಕೊಳ್ಳಾಗುತ್ತೆ.
1: ಆ ಕಾರ್ನಿಯಾನೇ ಬಹಳ
0: ಕಾರ್ನಿಯಾನೇ. ಹೌದು.
1: ಈಗ ಡಾಕ್ಟರ್ ಕಿರಣ್ ಭಟ್ ಅವರೇ, ನಮ್ಮ ಕಣ್ಣಿನ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ?
0: ನೋಡಿ, ಈಗ ವ್ಯಕ್ತಿಗೆ ದೃಷ್ಟಿ ಚೆನ್ನಾಗಿರಬೇಕು ಅಂದರೆ ಹೊರಗಿಂದ ಬಂದಂಥ ಬೆಳಕು ಕಾರ್ನಿಯಾದಕ್ಕೆ ದಾಟಬೇಕು. ಕಾರ್ನಿಯಾ ಕ್ಲಿಯರ್ ಇದ್ದರೆ ಮಾತ್ರ ಇದ್ದಂಥ ಬೆಳಕು ಕಣ್ಣಿನ ಒಳಗೆ ಹೋಗ್ತದೆ. ನೆಕ್ಸ್ಟ್ ನಮಗೆ ಬರುವಂಥದ್ದು ಕಣ್ಣಲ್ಲಿ ಲೆನ್ಸ್ ಅಂತ ಇರ್ತವೆ. ಲೆನ್ಸ್ ಕ್ಲಿಯರ್, ಕನ್ನಡಿಯ ಥರ ಕ್ಲಿಯರ್ ಇದ್ದರೆ ಅದರಿಂದ ಒಳಗೆ

0: ಲೈಟ್ ಹೋಗ್ತದೆ. ಈಗ ಲೆನ್ಸ್ ಏನಾಗ್ತದೆ, ಈಗ ಪೊರೆ ಅಂತ ಬಂದಾಗ ಅದು ಒಪೇಕ್ ಆಗ್ತದೆ, ಬಿದ್ದಂತ ಪ್ರತಿಫಲನ ಆಗದೆ ಒಳಗೆ ಹೋಗದೆ ಲೈಟ್ ಹೊರಗೆ ಬರ್ತದೆ,
1: ಹೊರಗಡೆ ಬರುತ್ತೆ.
0: ಅವಾಗ ಅವನಿಗೆ ಕಾಣುವುದಿಲ್ಲ.
1: ಅವಾಗ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ,
0: ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. ಇನ್ನು ಕಣ್ಣಿನ ನರ ಅಂತ ಇರ್ತದೆ, ಆಪ್ಟಿಕ್ ನರ್ವ್, ಅದು ಕಣ್ಣಿಗೂ ಬ್ರೈನಿಗೂ ಇರುವಂಥ ಕನೆಕ್ಷನ್, ಅದಕ್ಕೂ ಕಾಯಿಲೆ ಇರಬಾರ್ದು. ನಾವೀಗ ನೇತ್ರ ದಾನ ಮಾಡುವಾಗ ಬೇರೆ ಎಲ್ಲ ಕಣ್ಣಿನ ಅಂಗಗಳು ಸರಿ ಇದ್ದು ಕಾರ್ನಿಯ ಒಂದರಲ್ಲಿ ಮಾತ್ರ ದೋಷ ಇದ್ರೆ ಮಾತ್ರ ನಾವು ಶಸ್ತ್ರಚಿಕಿತ್ಸೆಗೆ ಅದನ್ನು ತಗೊಳ್ತೇವೆ.
1: ಬೇರೆ ಕಡೆ ಏನಾದರೂ ತೊಂದರೆ ಆಗಿದ್ರೆ ಕಣ್ಣಿಗೆ
0: ಇಲ್ಲ, ಅವಾಗ ವೇಸ್ಟ್ ಆಗ್ತದೆ. ಈಗ ಅವನಿಗೆ ಎರಡು ಕಡೆಯಿಂದ ಸಮಸ್ಯೆ ಇದ್ರೆ ನಾವು ಕಾರ್ನಿಯ ಒಂದನ್ನು ಮಾತ್ರ ಪರಿಹಾರ ಮಾಡಿದರೆ ನರದ ದೋಷ ಪರಿಹಾರ ಆಗುವುದಿಲ್ಲ, ಮತ್ತು ವೇಸ್ಟ್ ಆಗ್ತದೆ. ಏನು ಇಷ್ಟು ಡಿಮ್ಯಾಂಡ್ ಇರುವಾಗ, ಇಷ್ಟೊಂದು ರೋಗಿಗಳು ಕಾಯ್ತಾ ಇರುವಾಗ ನಾವು ಆ ರೀತಿ ಅನ್ಯಾಯ ಮಾಡಬಾರ್ದು.
1: ಈ ಅಕ್ಷಿಪಟಲ ಅಂತೀವಲ್ಲ, ರೆಟಿನಾ, ಅವೆಲ್ಲ ತೊಂದರೆ ಇದ್ರೆ
0: ಇಲ್ಲ, ಅದು ಮಾಡುವುದಿಲ್ಲ.
1: ಕಾರ್ನಿಯ ಮಾತ್ರ,
0: ಕಾರ್ನಿಯದಲ್ಲಿ ಮಾತ್ರ ಕಾಯಿಲೆ ಇರಬೇಕು, ಉಳಿದೆಲ್ಲ ಕಣ್ಣಿನ ಭಾಗಗಳು ಸರಿ ಇರಬೇಕು, ಅವಾಗ ಮಾತ್ರ ನಾವು ದಾನ ಮಾಡ್ತೇವೆ.
1: ಕರಿಗುಡ್ಡೆಗೆ
0: ಫಿಟ್ ಮಾಡ್ತೇವೆ.
1: ಅಂದ್ರೆ ಒಂದ್ಸರಿ ಈಗ ವ್ಯಕ್ತಿಗೆ ಈ ಕಾರ್ನಿಯವನ್ನ ಕಸಿ ಮಾಡ್ತಾರೆ, ಕಸಿ ಮಾಡಿದ ಎಷ್ಟು ದಿನಗಳಲ್ಲಿ ಅವರು ಚೇತರಿಸಿಕೊಳ್ತಾರೆ?
0: ಅಂತ ಏನು ಬಹಳ ಕಾಯಬೇಕು ಅಂತ ಇರುವುದಿಲ್ಲ, ಯಾಕೆಂದ್ರೆ ನಾವು ಹಾಕುವಂತ ಕಾರ್ನಿಯ ಫುಲ್ ಒಳ್ಳೆ ಕ್ವಾಲಿಟಿ ಇದ್ರೆ, ಅಂದ್ರೆ ಈಗ ತೀರ ಸಣ್ಣ ವಯಸ್ಸಿನ ವ್ಯಕ್ತಿ ಸತ್ತಿದ್ರೆ ಎರಡು ದಿವಸಲ್ಲೇ ಕಾಣ್ಬೋದು, ಸ್ವಲ್ಪ ವಯಸ್ಸಾದ್ರೆ ಇನ್ನೊಂದು 4 ದಿವಸ ಜಾಸ್ತಿ ಇರ್ಬೋದು. ಅಷ್ಟು ಬಿಟ್ಟರೆ ಬಹಳ ದಿವಸ ಕಾಯಬೇಕು, ತಿಂಗಳಂಗಟ್ಟಲೆ ಕಾಯಬೇಕು ಅಂತ ಏನಿಲ್ಲ.
1: ಅಂದ್ರೆ ಕಾರ್ನಿಯ ಗುಣಮಟ್ಟದ ಮೇಲೆ ಅವರ ದೃಷ್ಟಿ ಗುಣಮಟ್ಟನೂ
0: ಬೇಗ ರಿಕವರ್ ಆಗ್ತದೆ,
1: ಮತ್ತೆ ದೃಷ್ಟಿ ಇದು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ.
0: ಈಗ ಅದೊಂದು ಕಾಯಿಲೆ ಇಲ್ಲದೆ ಇದ್ರೆ ಎಷ್ಟು ದೃಷ್ಟಿ ಇರಬೇಕಿತ್ತಲ್ಲ, ಅಷ್ಟು ದೃಷ್ಟಿ ಬರುತ್ತದೆ.
1: ಬರುತ್ತೆ
0: ಬರುತ್ತೆ ಬರುತ್ತೆ.
1: ಮೊದಲು ಯಾವ ರೀತಿ ನೋಡ್ತಾ ಇರ್ತಾರೋ
0: ನೋಡ್ತಾರೆ.
1: ಮತ್ತೆ ಯಾವುದೇ ಒಂದು ಲೆನ್ಸ್ ಇಂಥದ್ರ ಅವಶ್ಯಕತೆ ಇರೋದಿಲ್ಲ?
0: ಇಲ್ಲ, ಲೆನ್ಸ್ ಅವಶ್ಯಕತೆ ಇರೋದಿಲ್ಲ.
1: ಒಟ್ಟಾರೆ ಈ ಒಂದು ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ತಾವು ಏನು ಹೇಳೋದಕ್ಕೆ ಬಯಸ್ತಾರೆ ನಮ್ಮ ಆಕಾಶವಾಣಿ ಕೇಳುಗರಿಗೆ?
0: ನೋಡಿ, ಕೆಲವೊಂದಷ್ಟು ಭಾವನೆಗಳನ್ನು ಮೀರಿ ನಡಿಬೇಕಾಗ್ತದೆ. ಒಬ್ಬ ವ್ಯಕ್ತಿ ಸತ್ತಾಗ ನಿಮ್ಮ ಭಾವನೆಗಳನ್ನು ಸ್ವಲ್ಪ ತಡೆಯೊಡ್ಡಿ ನಿಮ್ಮ ಮೃತವಾದ ವ್ಯಕ್ತಿ ಹೆಸರಲ್ಲಿ ಅದು ಬೇರೆಯವರ ಕಣ್ಣಿಗೆ ಹೋದರೆ ಇವರಿಗೂ ಒಳ್ಳೆಯ ಹೆಸರು, ಎರಡು ಜೀವಕ್ಕೆ ದೃಷ್ಟಿ ಬರ್ತದೆ, ಅವರ ಬದುಕು ಹಸನ ಆಗ್ತದೆ. ದಯವಿಟ್ಟು ಎಲ್ಲರೂ ನೇತ್ರದಾನವನ್ನು ಮಾಡಿ.
1: ಸುಮ್ಮನೆ ಇಲ್ಲ ಅಂದರೆ ನಾವು ಮಣ್ಣಲ್ಲಿ ಹೂಳ್ತೀವಿ ಅಥವಾ ಸುಟ್ಟಾಕ್ತೀವಿ, ಅದರಿಂದ ಯಾರಿಗೂ
0: ಯಾರಿಗೂ ಪ್ರಯೋಜನ ಇರೋದಿಲ್ಲ.
1: ನೇತ್ರದಾನ ಮಾಡಿದರೆ ಯಾರಿಗಾದ್ರೂ ಈ ಕಣ್ಣಿನ ಸಮಸ್ಯೆ ಇರೋದಕ್ಕೆ ಅನುಕೂಲ ಆಗುತ್ತೆ,
0: ಅನುಕೂಲ ಆಗ್ತದೆ, ಅವ್ರು ತಮ್ಮ ಜೀವನದ್ದಕ್ಕೂ ದೃಷ್ಟಿ ಬರ್ತದೆ,
1: ದೃಷ್ಟಿ ಬರುತ್ತೆ
0: ಬರ್ತದೆ.
1: ಮತ್ತೆ ಮರಣ ಆದಂತ ವ್ಯಕ್ತಿ ಅವರಿಗೆ ದೃಷ್ಟಿ ಒಂದು ಬರ್ಸೋದ್ರ ಮೂಲಕ ಅಲ್ಲಿ ಜೀವಂತ ಆಗಿರ್ತಾನೆ. ಆ ದೃಷ್ಟಿನಲ್ಲಿ ಆ ಒಂದು ವ್ಯಕ್ತಿಯ ಪ್ರತಿರೂಪವನ್ನು ನಾವು ಕಾಣಬಹುದು. ಆದರೆ ಯಾರ್ದು ಯಾರಿಗೆ ಅಂತ ಗೊತ್ತಿರಲ್ಲ,
0: ಗೊತ್ತಾಗಲೂಬಾರದು.
1: ಇನ್ನು ಈ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇದೆಯಲ್ಲ, ಇಲ್ಲಿ ಈ ನೇತ್ರದಾನ ಪಾಕ್ಷಿಕವನ್ನು ಯಾವ ರೀತಿ ಆಚರಿಸಲಾಗುತ್ತೆ ಅಂತೀರಿ?
0: ನಮ್ಮಲ್ಲಿ ಸಾಧಾರಣ ದಿವಸಕ್ಕೆ ಒಂದು 100 ಪೇಷಂಟ್ ಆದರೂ ಬರ್ತಾರೆ. ಅವರನ್ನೆಲ್ಲ ಒಂದು ಕಡೆ ಕೂರಿಸಿಬಿಟ್ಟು, ನಮ್ಮಲ್ಲಿ ಒಂದು TV ಇದೆ, TV ಇದರದೆಲ್ಲ ರೆಕಾರ್ಡೆಡ್ ಉಂಟು, ಅದನ್ನೆಲ್ಲ ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೆ ಹಾಕಿರ್ತೇವೆ. ನಾವು ಡಾಕ್ಟರ್ ಹತ್ರ ವೈಟಿಂಗ್ ಮಾಡೋ, ಸುಮ್ಮನೆ ಹಾಳು ಹರಟೆ ಹೊಡೆಯೋ ಬದಲು ಆ TV ನೋಡಿಕೊಂಡು ಇದರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿಕೊಳ್ಬೋದು.
1: ಆತ್ಮೀಯ ಕೇಳಿದರೆ, ತಮಗೆ ಈ ನೇತ್ರದಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ YS ಕಿರಣ್ ಭಟ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8749078765. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8749078765. ತುಂಬ ಸಂತೋಷ ಡಾಕ್ಟರ್ ಕಿರಣ್ ಭಟ್ ಅವರೇ, ತಾವಿದುವರೆಗೂ ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ನೇತ್ರದಾನದ ವಿವಿಧ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಶ್ರೋತೃಗಳೇ, ಇದುವರೆಗೆ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ YS ಕಿರಣ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್.

0: ಅತಿ ಮಂಜಾಗಿದ್ದರೆ ಕಣ್ಣಿನ ಪೊರೆ ಇರಬಹುದು.
1: ತಕ್ಷಣ ವೈದ್ಯರ ಸಲಹೆ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ
0: ಹಾಗೂ ವೈದ್ಯರ ಸಲಹೆ ತೆಗೆದುಕೊಳ್ಳಿ.
2: ಆ ಮೊಬೈಲ್ ಬಿಟ್ಟು ಬಾ ಮಗಳೇ, ಓದ್ ಸ್ವಲ್ಪ.
3: ಒಂದ್ನಿಮಿಷ ಅಪ್ಪ.
2: ಎಷ್ಟು ಹೊತ್ತಾಯ್ತು ಮೊಬೈಲು, ಆ ಕಣ್ಣೇನಾಗ್ಬೇಕು ನಿಂದು?
3: ಒಂದ್ ನಿಮಿಷ ಅಪ್ಪ, ಬಂದೆ.
4: ಮಕ್ಕಳಿಗೆ ಮೊಬೈಲ್ ಬದಲಿಗೆ ಪುಸ್ತಕದ ನಂಟು ಬೆಳೆಸಿ. ನಿತ್ಯದ ಓದಿನ ಜೊತೆಗೆ ಪಠ್ಯೇತರ ಓದು ಇರಲಿ.
5: ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ ಪಿಬಿ ಶೆಲ್ಲಿ ಹೇಳಿರುವ ಮಾತು.
6: ಕಣ್ಣು ದೇಹದ ಅಮೂಲ್ಯ ಅಂಗ. ಕಣ್ಣಿನ ರಕ್ಷಣೆಯ ಬಗ್ಗೆ ಸದಾ ಜಾಗೃತರಾಗಿರೋಣ. ಕ್ಯಾರೆಟ್, ಕಿತ್ತಳೆ, ಕುಂಬಳಕಾಯಿಯಂಥ ತರಕಾರಿಗಳು, ಹಳದಿ ಹಣ್ಣುಗಳು ಕಣ್ಣಿನ ಆರೋಗ್ಯಕ್ಕೆ ಬೇಕಾದ ಎ ವಿಟಮಿನ್ ಅನ್ನು ಪೂರೈಸುತ್ತವೆ. ಅಗತ್ಯ ವಿಟಮಿನ್ಗಳನ್ನು ನಿಯಮಿತವಾಗಿ ವೈದ್ಯರ ಸಲಹೆಯೊಂದಿಗೆ ಸೇವಿಸಿ ಕಣ್ಣುಗಳ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ.
1: ಕಣ್ಣಿನ ದಾನ ಮಹಾದಾನ.
7: ಮರಣದ ನಂತರ ಕಣ್ಣನ್ನು ದಾನ ಮಾಡಲು ಕೂಡಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಂದಣಿ ಪತ್ರವನ್ನು ಪಡೆದುಕೊಳ್ಳಿ. ಸಂಘ ಸಂಸ್ಥೆಗಳಿಗೂ ಭಾಗವಹಿಸಲು ವಿನಂತಿ.
1: ಇದಾಗಿತ್ತು ಇಂದಿನ ಆರೋಗ್ಯ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
8: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
9: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
10: ನೀನ್ ಮಾಡಿದ್ದು ನೀನೇ ತಿನ್ನು.
11: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು ಅನ್ನಕ್ಕೆ ಅವಮಾನ ಮಾಡಬೇಡಿ.
12: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್. ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರತಕ್ಕಂತಹ ವಿಬಿಜಿ ರಾಮ್ಜಿ ಯೋಜನೆಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: ಏನು ಸರ್ ವಿಬಿಜಿ ರಾಮ್ಜಿ ಅಂತ ಹೇಳಿದರೆ?
3: ಹೆಸರೇ ಸೂಚಿಸುವಂತೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಅಂತೇಳಿ ಇದರ ಅರ್ಥ.
2: ಕನ್ನಡದಲ್ಲಿ ಏನ್ ಹೇಳ,
3: ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತಂದ್ರೆ ಏನು ಅಂತೇಳಿ ಹೇಳಿದ್ರೆ, ಉದ್ಯೋಗದ ಖಾತ್ರಿ ಅಂತೇಳಿ ಅದನ್ನೇ ಬೇರೆ ಹೆಸರಿನಲ್ಲಿ ಇಟ್ಟಿದ್ದಾರೆ. ಅಜೀವಿಕಾ ಮಿಷನ್ ಅಂದ್ರೆ ಕೊನೆ ತನಕನೂ ಇದು ಇರ್ತದೆ ಅನ್ನೋ ದೃಷ್ಟಿನಲ್ಲಿ ಅಜೀವಿಕಾ ಮಿಷನ್ ಗ್ರಾಮೀಣ್, ಗ್ರಾಮೀಣ ಅಂತಕ್ಕಂಥದ್ದು ಕೊನೆಗೆ ಜೀನಲ್ಲಿ ಬರ್ತಕ್ಕಂಥದ್ದು, ಅಂದ್ರೆ ಗ್ರಾಮೀಣ ಭಾಗದಲ್ಲೇ ಈ ಕೆಲಸವನ್ನು ಮಾಡೋದ್ರಿಂದ ಗ್ರಾಮೀಣ ಅನ್ನೋ ಶಬ್ದವನ್ನ ತೆಗೆದುಕೊಂಡಿದ್ದಾರೆ.
2: ನಾವು ನರೇಗಾ ಅಂತ ಹೇಳಿ ಕೇಳ್ತಾ ಇದ್ವಿ ಸರ್, ನರೇಗಾಗಿಂತಲೂ ಕೂಡ ಇದು ಹೇಗೆ ಭಿನ್ನ?
3: ಇಲ್ಲಿವರೆಗೆ ಏನು ಗ್ರಾಮೀಣ ಭಾಗದಲ್ಲಿ ಹಾಕೊಂಡು ಬಂದಿದೆ, MGNR ಈಜಿನಲ್ಲಿ ಆಗಿದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಈ ಪ್ರಕಾರ ಸಾಕಷ್ಟು ಕೆಲಸಗಳನ್ನ ಈಗಾಗಲೇ ನಾವು ಗ್ರಾಮೀಣ ಭಾಗದಲ್ಲಿ ಮಾಡಿದ್ದೇವೆ. ಇದರ ಮುಂದುವರೆದ ರೂಪನೇ ವಿಬಿಜಿ ರಾಮ್ಜಿ. ಇದರಲ್ಲಿ ಒಂದೆರಡು ವ್ಯತ್ಯಾಸಗಳನ್ನ ಏನು ಮಾಡಿದ್ದಾರೆ ಅಂತೇಳಿ ಹೇಳಿದ್ರೆ, ಮೊದಲು 100 ದಿವಸ

0: ದಿವಸಕ್ಕೆ ಉದ್ಯೋಗ ಖಾತ್ರಿ ಇತ್ತು
1: ಇತ್ತು.
0: ಈಗ ವಿ ಬಿ ಜಿ ರಾಮ್ಜಿನಲ್ಲಿ 125 ದಿವಸಕ್ಕೆ ಮಾಡಿದ್ದಾರೆ ಅದನ್ನು. ಒಂದು ಎರಡನೇದು, ಮೊದಲು ಕೊನೆಯ ಟೈಮಲ್ಲಿ ಇದ್ದಂಥ ಕೂಲಿ 370 ರೂಪಾಯಿ ಇತ್ತು, ಈಗ ವಿ ಬಿ ಜಿ ರಾಮ್ಜಿನಲ್ಲಿ 382 ರೂಪಾಯಿಗೆ ಮಾಡಿದ್ದಾರೆ. ಇದು ನಮಗೆ ಜುಲೈ 1, 2026 ನಾವು ವಿ ಬಿ ಜಿ ರಾಮ್ಜಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಒಂದು ಸಾಫ್ಟ್ವೇರ್ ಇದೆ, ಯುಕ್ತಧಾರ ಸಾಫ್ಟ್ವೇರ್ ಅಂತೇಳಿ, ಆ ಯುಕ್ತಧಾರ ಸಾಫ್ಟ್ವೇರ್ ಮುಖಾಂತರ ನಾವು ವಿ ಬಿ ಜಿ ರಾಮ್ಜಿ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದಿಷ್ಟು ಅಗ್ರಿಕಲ್ಚರಲ್ ಪಾಸ್ ಅಂತೇಳಿ ಕೊಡ್ತಾರೆ. ಈಗ ಉದಾಹರಣೆಗೆ ಹಾಸನ ಜಿಲ್ಲೆಗೆ ಬಂತು ಅಂತೇಳಿ ಹೇಳಿದ್ರೆ, ಜೂನ್ ಮತ್ತು ಜುಲೈ ನಮಗೆ ಕೃಷಿಗೆ ಬೇಕಾದಂಥ ತಿಂಗಳುಗಳು, ಆ 60 ದಿವಸವನ್ನು ಒಂದು ಗ್ಯಾಪ್ ಕೊಡ್ತಾರೆ, ಅಲ್ಲಿ ನಿಮಗೆ ಯಾವುದೇ ಉದ್ಯೋಗ ಸಿಗೋದಿಲ್ಲ ಅಲ್ಲಿ. ಆ 60 ದಿವಸ ಮೇ ಬಿ ಇದು ಉತ್ತರ ಕರ್ನಾಟಕದ ಜಿಲ್ಲೆ ಗುಲ್ಬರ್ಗಕ್ಕೆ ಹೋಯ್ತು ಅಂತೇಳಿ ಹೇಳಿದ್ರೆ, ಮೇ ಬಿ ಸೆಪ್ಟೆಂಬರ್ ಅಕ್ಟೋಬರ್ ಹಿಂಗಾರ ಅಲ್ಲಿ ಪ್ರಮುಖ ಆಗಿರೋದ್ರಿಂದ ಅಲ್ಲಿ ಅದನ್ನು ಮಾಡ್ಬೋದು. ಆ ರೀತಿ 60 ಡೇಸ್ ಒಂದು ಹಾಲಿಡೇ ಇರ್ತದೆ, ಅದರ ನಂತರ ನಿಮಗೆ ಕೆಲಸವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ.
1: ಅಂತಂದ್ರೆ ಅವರ ವೈಯಕ್ತಿಕವಾದಂತಹ ಸ್ವಂತ ಕೆಲಸಗಳೇನಿರುತ್ತೋ ಅಲ್ಲಿ
0: ಅವರು ತೊಡಸ್ಕೊಳ್ಳಿ ಅಂತೇಳಿ, ಅದನ್ನ ತೊಡಗಿಸ್ಕೊಂಡು ಈ ಕೆಲಸಗಳಿಗೂ ಮತ್ತೆ ಬರಲಿ ಅಂತೇಳಿ.
1: ಈ ಒಂದು ವಿ ಬಿ ಜಿ ರಾಮ್ಜಿಯಲ್ಲಿ ಉದ್ಯೋಗ ಸೃಜನೆಯನ್ನ ಹೇಗೆಲ್ಲ ಮಾಡ್ತಾರೆ?
0: ವಿ ಬಿ ಜಿ ರಾಮ್ಜಿಯನ್ನ ನಾವು 4 ಭಾಗಗಳಾಗಿ ಮಾಡ್ಕೋಬಹುದು. ಒಂದು ಏನು ಅಂತ ಹೇಳಿದ್ರೆ ಜಲಸಂಬಂಧಿತ ಕಾಮಗಾರಿಗಳು ಅಂತೇಳಿ, ಎರಡನೇದು ಏನು ಅಂತ ಹೇಳಿದ್ರೆ ಗ್ರಾಮೀಣ ಮೂಲಸೌಕರ್ಯನು ಸಹಿತ ಇದರಲ್ಲಿ ಬರ್ತದೆ, ಮತ್ತೊಂದು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ, ನಾಲ್ಕನೇದು ಯಾವುದು ಅಂತ ಹೇಳಿದ್ರೆ ತೀವ್ರತರ ಹವಾಮಾನ ವಿದ್ಯಮಾನ ಶಮನ ಮತ್ತು 20 ಸಿದ್ಧತೆಗಾಗಿ ವಿಶೇಷ ಕಾಮಗಾರಿಗಳು. ಈ 4 ಭಾಗಗಳ ಅಡಿಯಲ್ಲೇ ಬೇರೆ ಬೇರೆ ಕಾಮಗಾರಿಗಳು ಬರ್ತವೆ. ಈಗ ಹೆಂಗೆ ನಮ್ಮ MGNREGನಲ್ಲಿ ರೈತರು ಉದ್ಯೋಗವನ್ನು ಕೇಳಿಕೊಂಡು ಬರ್ತಾ ಇದ್ರು ಫಾರ್ಮ್ No. 6 ಕೊಡೋದ್ರ ಮುಖಾಂತರ, ಇಲ್ಲೂ ಕೂಡ ಅದೇ ವ್ಯವಸ್ಥೆ ಇರ್ತದೆ. ಬಂದು ರೈತರು ನನಗೆ ಈ ಕೆಲಸ ಆಗಬೇಕಾಗಿದೆ ಅಂತೇಳಿ ಕೇಳೋದಕ್ಕೆ ಅವಕಾಶ ಇರ್ತದೆ. ಈಗ ಸದ್ಯಕ್ಕೆ ಏನು MGNREGನಲ್ಲಿ ಜಾಬ್ ಕಾರ್ಡನ್ನು ಕೊಟ್ಟಿದ್ರು ಅದೇ ಜಾಬ್ ಕಾರ್ಡಲ್ಲೇ ಮುಂದುವರಿಯುತ್ತೆ, ಹೆಸರು ಮಾತ್ರ ವಿ ಬಿ ಜಿ ರಾಮ್ಜಿ ಇದ್ರೂ ಅದೇ ಜಾಬ್ ಕಾರ್ಡನ್ನು ಉಪಯೋಗಿಸ್ಕೋಬಹುದು. ಒಂದೇನು ಅಂತ ಹೇಳಿದರೆ, ಒಮ್ಮೆ ಬಂದು ಕೆಲಸ ಕೇಳಿದ್ರೆ ಸತತವಾಗಿ 6 ದಿವಸಗಳ ಕಾಲ ಆಗ್ತಕ್ಕಂಥ ಕೆಲಸವನ್ನು ಕೇಳಬೇಕು ಅಂತ.
1: ಕನಿಷ್ಠ
0: 6 ದಿವಸದ ಕೆಲಸವನ್ನು ಒಬ್ರು ಕೇಳ್ಕೋಬೇಕು. ಈಗ ನಾನು ನಿಮ್ಗೆ ಹೇಳ್ತಾ ಹೇಳಿದ್ರೆ ಜಲ ಸಂಬಂಧಿತ ಕಾಮಗಾರಿಗಳು ಇದರಲ್ಲಿ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಜಲ ಸಂರಕ್ಷಣೆ, ನೀರಾವರಿಯ ಅಂತರ್ಜಲ ಮರುಪೂರ್ಣ ಆಗ್ತಕ್ಕಂಥದ್ದು, ಆಮೇಲೆ ಜಲಮೂಲದ ಸುಸ್ಥಿರತೆ ಆಗ್ತಕ್ಕಂಥದ್ದು, ಜಲಮೂಲಗಳ ಪುನಶ್ಚೇತನ ಆಗ್ತಕ್ಕಂಥದ್ದು, ಮತ್ತು ಜಲಾನಯನ ಅಭಿವೃದ್ಧಿ ಮತ್ತು ಅರಣ್ಯೀಕರಣ ಕಾಮಗಾರಿಗಳು ಏನಿದ್ದಾವೆ ಅವೆಲ್ಲವನ್ನ ನಾವು ಜಲ ಸಂಬಂಧಿತ ಕಾಮಗಾರಿಗಳು, ಜಲಭದ್ರತೆಗಾಗಿ ಅಂದ್ರೆ ವಾಟರ್ ಸೆಕ್ಯೂರಿಟಿಗೆ ಬೇಕಾಗ್ತಕ್ಕಂಥ ಕಾಮಗಾರಿಗಳು ಏನೇನಿದ್ದಾವೆ ಅವೆಲ್ಲವನ್ನ ಇದರಲ್ಲಿ ತಕ್ಕೋಬಹುದು. ಪ್ರಮುಖವಾಗಿ ತೆರೆದ ಬಾವಿಗಳನ್ನು ತೆಗಿತಕ್ಕಂಥದ್ದು, ಆಮೇಲೆ ಲಘು ನೀರಾವರಿ ಕಾಲುವೆಗಳನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಹೊಲದ ನೀರು ವಿತರಣಾ ವ್ಯವಸ್ಥೆ ಏನೇನು ಫೀಡರ್ ಕೆನಾಲ್ ಅಂತೇಳಿ ಹೇಳ್ತೀವಿ ಅದನ್ನು ಮಾಡ್ತಕ್ಕಂಥದ್ದನ್ನು ಸಹಿತ ನಾವು ಏನು ಈ ಜಲ ಸಂಬಂಧಿತ ಕಾಮಗಾರಿಗಳಿದ್ದಾವೆ ಅದರಲ್ಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ.
1: ಇನ್ನು ಗ್ರಾಮೀಣ ಮೂಲಸೌಕರ್ಯ ವೃದ್ಧಿಯಲ್ಲಿಯೂ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ.
0: ಅಲ್ಲಿ ಪ್ರಮುಖವಾಗಿ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ನೈರ್ಮಲ್ಯ, ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆಗಳು, ಈ ಥರದ್ದು ಏನು ಕಾಮಗಾರಿಗಳಿದ್ದಾವೆ ಆ ಥರದ್ದು, ಈಗ ಸೌರ ದೀಪ ವ್ಯವಸ್ಥೆಗಳ ಅಳವಡಿಕೆ ಆಗಿರಬಹುದು, ಘನ ಮತ್ತು ದ್ರವ ತ್ಯಾಜ್ಯಗಳ ನಿರ್ವಹಣೆ ಆಗಿರ್ಬೋದು, ಚಿತಾಗಾರಗಳ ಮತ್ತು ಸಮುದಾಯದ ಮೂಲ ಸೌಕರ್ಯಗಳು ಏನಿದ್ದಾವೆ ಅದನ್ನು ಬಳಸ್ತಕ್ಕಂಥದ್ದು, ಆಮೇಲೆ ಶಾಲೆಗೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಶಾಲೆಗಳಿಗೆ ಬೇಕಾದಂಥದ್ದು, ಅಲ್ಲಿ ಶಾಲೆಗಳಲ್ಲಿ ಅಡುಗೆ ಕೋಣೆಗಳನ್ನು ಮಾಡ್ತಕ್ಕಂಥದ್ದು, ಹೆಚ್ಚುವರಿ ತರಗತಿ ಕೊಠಡಿಗಳನ್ನು ಮಾಡ್ತಕ್ಕಂಥದ್ದು, ಅಂದರೆ ಒಟ್ಟಾರೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಒಂದು ಗ್ರಾಮದ ಅಭಿವೃದ್ಧಿಗೆ ಅವೆಲ್ಲವನ್ನು ಸಹಿತ ಈ ವಿಭಾಗದಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ NREGಗೆ ಹೋಲಿಸಿದರೆ 318 ವರ್ಕ್ಗಳು ಅಂದರೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಪಟ್ಟಿ ಮಾಡಿದ್ದಾರೆ, ಸೇರ್ಪಡೆ ಮಾಡಿದ್ದಾರೆ. ಆ 318 ಕೆಲಸಗಳಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಅಥವಾ ನಿಮ್ಮ ಗ್ರಾಮಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
1: ಇನ್ನು ಜೀವನೋಪಾಯ ವಿಭಾಗದಲ್ಲಿಯೂ ಕೂಡ ಕೆಲಸಗಳನ್ನು
0: ಮಾಡ್ಬೋದು. ಇದರಲ್ಲಿ ಏನು ಅಂತ ಹೇಳಿದ್ರೆ, ಜೀವನೋಪಾಯದ ಚಟುವಟಿಕೆಗಳಿಗೆ ಬೇಕಾದಂಥ ತರಬೇತಿ, ಸಹಕೌಶಲ್ಯಾಭಿವೃದ್ಧಿ ಕೇಂದ್ರಗಳು, ವರ್ಕ್ಶೆಡ್ಗಳ ನಿರ್ಮಾಣ ಆಗಿರ್ಬೋದು, ಗ್ರಾಮೀಣ ಸಂತೆಗಳಾಗಿರ್ಬೋದು, ಆಹಾರ ಧಾನ್ಯ ಸಂಗ್ರಹಣಾ ಕಟ್ಟಡಗಳಾಗಿರ್ಬೋದು, ಕೃಷಿ ಉತ್ಪನ್ನಗಳ ಸಂಗ್ರಹಣಾ ರಚನೆಗಳಾಗಿರ್ಬೋದು, ಶೈತ್ಯಾಗಾರ ಘಟಕಗಳು, ಕೃಷಿ ಮೌಲ್ಯ ಸರಪಳಿ ಮೂಲ ಸೌಕರ್ಯಗಳಾಗಿರ್ಬೋದು, ಈ ರೀತಿಯ ಬೇರೆ ಬೇರೆ ಅರಣ್ಯ ಹುಲ್ಲುಗಾವಲು ಅಭಿವೃದ್ಧಿ ಆಗಿರ್ಬೋದು, ಆಮೇಲೆ ಜಾನುವಾರು ಕುರಿ ಮೇಕೆ ಕೋಳಿ ಇತರೆ ಸಾಕು ಪ್ರಾಣಿಗಳಿಗಾಗಿ ಕೊಟ್ಟಿಗೆಗಳ ನಿರ್ಮಾಣ ಆಗಿರ್ಬೋದು, ಮೀನು ಒಣಗಿಸುವ ಕಣ ಇದನ್ನು ಮಾಡೋದಕ್ಕೆ ಅವಕಾಶ ಇದೆ, ಮೀನುಗಾರಿಕೆಗೆ ಸಂಬಂಧಿಸಿದ ಇತರೆ ಮೂಲಸೌಕರ್ಯ, ಸಸಿಮಡಿ ಅಭಿವೃದ್ಧಿ, ಈ ರೀತಿಯ ಕೆಲಸಗಳನ್ನು ನಾವು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯದಲ್ಲಿ ಕೈಗೊಳ್ಳಬಹುದು. ಅದೇ ರೀತಿ ತೀವ್ರತರ ಹವಾಮಾನ ವಿದ್ಯಮಾನ ಶಮನ ಮತ್ತು 20 ಸಿದ್ಧತೆಗಾಗಿ ವಿಶೇಷ ಕಾಮಗಾರಿಗಳು, ಇವು ಯಾವಪ್ಪ ಅಂತ

0: ಹೇಳಿದ್ರೆ ಈ ಚಂಡಮಾರುತ ಆಶ್ರಯ ತಾಣಗಳು ಬರ್ತವೆ. ಅಂದ್ರೆ ಯಾವ್ದಾದ್ರು ಒಂದು ವಿಪತ್ತು ಬಂತು ಅಂತೇಳಿ ಹೇಳಿದ್ರೆ ಅವಾಗ ಸಡನ್ ಆಗಿ ರೆಡಿ ಮಾಡ್ತಕ್ಕಂಥ ಚಂಡಮಾರುತ ಆಶ್ರಯ ತಾಣಗಳಾಗಿರ್ಬೋದು, ಪ್ರವಾಹ ಆಶ್ರಯ ತಾಣಗಳಾಗಿರ್ಬೋದು, ಆಮೇಲೆ ತಿರುವುನಾಲೆಗಳು, ಒಡ್ಡುಗಳು, ಆಮೇಲೆ ಯಾವುದೇ ವಿಪತ್ತು ಶಮನಕಾರಿ ಕಾಮಗಾರಿಗಳಾಗಿರ್ಬೋದು, ಆಮೇಲೆ ಪ್ರವಾಹ ನಿರ್ವಹಣೆಗಾಗಿ ಸ್ಥಿರೀಕರಣ ಕೆರೆಗಳು ಮತ್ತು ಜಲರಚನೆಗಳ ನಿರ್ಮಾಣ ಆಗಿರ್ಬೋದು, ವಿಪತ್ತಿನ ನಂತರದ ಪುನರ್ವಸತಿ ಏನು ಕೈಗೊಳ್ತಾರೆ ಅದಾಗಿರ್ಬೋದು, ಗ್ರಾಮೀಣ ರಸ್ತೆಗಳಾಗಿರ್ಬೋದು, ಈ ಸಮುದಾಯ ಆಸ್ತಿಗಳ ಪುನಃಸ್ಥಾಪನೆಗೆ ಮತ್ತು ದುರಸ್ತಿಗೆ ಇದೆಲ್ಲ ಆಗ್ಬೋದು, ವಾಯು ತಡೆ ಮತ್ತು ಶೆಲ್ಟರ್ ಟ್ಯೂಬ್ಗಳ ನಿರ್ಮಾಣ ಈ ಥರದ್ದನ್ನು ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಅಂದರೆ ಒಟ್ಟಾರೆ ವೈಯಕ್ತಿಕವಾಗಿ ಬೇಕಾದಂಥದ್ದು ಮತ್ತು ಇಡೀ ಗ್ರಾಮಕ್ಕೆ ಬೇಕಾದಂಥದ್ದನ್ನು ಬಹಳ ಯೋಚನೆ ಮಾಡಿ ಈ ನಾಲ್ಕು ವಿಭಾಗಗಳಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಪಟ್ಟಿ ಮಾಡಿದ್ದಾರೆ.
1: ನಮ್ಮ ಸ್ವಂತ ಜಮೀನಿನಲ್ಲಿ ಕೃಷಿ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ
0: ಇಂಡಿವಿಜುವಲಿ ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಮೊದಲನೇ ಆದ್ಯತೆ ಎಸ್ಸಿ ಫಾರ್ಮರ್ಸ್ಗೆ ಕೊಡಬೇಕು, ಎಸ್ಟಿ ಫಾರ್ಮರ್ಸ್ಗೆ ಕೊಡಬೇಕು, ಅಂಗವಿಕಲರು ಯಾರಿದ್ದಾರೆ ಅವರಿಗೆ ಕೊಡಬೇಕು, ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ಅದು ಉಳಿದ ನಂತರ ಬೇರೆಯವರಿಗೆ ಯೋಚನೆ ಮಾಡಬೇಕು ಅಂತೇಳಿ ಒಂದು ಕ್ಲಾಸ್ ಹಾಕಿದ್ದಾರೆ. ಆ ಪ್ರಕಾರ ಆದ್ಯತೆ ಅವರಿಗೆ ಇರ್ತದೆ, ಬೇರೆಯವರು ಕೂಡ ಇದರ ಉಪಯೋಗವನ್ನು
1: ಪಡ್ಕೊಳ್ಬಹುದು. ಅಂತಿಮವಾಗಿ ಈ ಒಂದು ವಿಬಿಜಿ ರಾಮ್ಜಿಯ ಬಳಕೆಯ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಈಗಾಗಲೇ NREGನಲ್ಲೂ ಕೂಡ ಸಾಕಷ್ಟು SSN ಗಳಿಸಿದ್ದೇವೆ. ಅದರದ ಮಾಡಿಫೈಡ್ ಫಾರ್ಮ್ ಇದು, ಅಂದರೆ ಎಲ್ಲಿ ತಪ್ಪುಗಳಾಗಿದ್ದಾವೆ ಅದನ್ನು ಸರಿಪಡಿಸ್ಕೊಂಡು ಒಟ್ಟಾರೆ ಯೋಜನೆ ಭಾಳ ಗುಣಮಟ್ಟದಿಂದ ಕೂಡಿದ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದ್ದಾರೆ. ರೈತರು ಹೆಂಗೆ NREGನಲ್ಲಿ ಭಾಗವಹಿಸ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಭಾಗವಹಿಸಬೇಕು ಮತ್ತು ಕೂಲಿಯ ಹಣವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಜನಸ್ನೇಹಿಯಾದಂಥ ಯೋಜನೆಯನ್ನು ರೂಪಿಸಿದ್ದಾರೆ. ಇದರ ಸಂಪೂರ್ಣ ಉಪಯೋಗವನ್ನು ಎಲ್ಲ ರೈತರು ಪಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ.
1: ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ಮಾಡಿದಂತಹ ವಿಬಿಜಿ ರಾಮ್ಜಿ ಯೋಜನೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಅವಕಾಶಕ್ಕಾಗಿ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್ ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್, ನೆರವು ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ, ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು, ದುರಂತದಲ್ಲಿ ಮಡಿದವರ ಸಂಖ್ಯೆ 626ಕ್ಕೆ ಏರಿಕೆ, ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಭೇಟಿಗಾಗಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ತಮ್ಮ ಭೇಟಿಯು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತದೆ ಮತ್ತು ಈ ಪ್ರದೇಶದೊಂದಿಗೆ ನಾಗರಿಕತೆಯ ಸಂಪರ್ಕವನ್ನು ಗಾಢವಾಗಿಸುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಉಜ್ಬೇಕಿಸ್ತಾನ್ ವ್ಯೂಹಾತ್ಮಕ ಪಾಲುದಾರಿಕೆಯು ಗಮನಾರ್ಹ ಪ್ರಗತಿ ಕಂಡಿದೆ. ವ್ಯಾಪಾರ ಮತ್ತು ಹೂಡಿಕೆ, ಡಿಜಿಟಲ್ ಸಂಪರ್ಕ, ರಕ್ಷಣೆ, ಇಂಧನ ಹಾಗೂ ವಿಕಸಿತ ಭಾರತ ಮತ್ತು ಯಾಂಗಿ ಉಜ್ಬೇಕಿಸ್ತಾನದ ಹಂಚಿಕೆಯ ದೃಷ್ಟಿಕೋನಗಳನ್ನು ಮುನ್ನಡೆಸುವ ಬಗ್ಗೆ ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ಚರ್ಚೆ ನಡೆಸಲು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ಹೇಳಿದರು. ತಾಷ್ಕೆಂಟ್ ಸ್ಟೇಟ್ ಯೂನಿವರ್ಸಿಟಿ ಆಫ್ ಓರಿಯೆಂಟಲ್ ಸ್ಟಡೀಸ್

0: ನಗರದಲ್ಲಿರುವ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತಿ ಸ್ಮಾರಕ ಮತ್ತು ಮಹಾತ್ಮ ಗಾಂಧಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದೇನೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಕಿರ್ಗಿಸ್ತಾನ್ ಗಣರಾಜ್ಯದ ಅಧ್ಯಕ್ಷ ಸದಿರ್ ಜಪರೋವ್ ಅವರ ಆಹ್ವಾನದ ಮೇರೆಗೆ 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಬಿಷ್ಕೇಕ್ಗೆ ಪ್ರಯಾಣಿಸುತ್ತಿರುವುದಾಗಿ ಪ್ರಧಾನಿ ಮಾಹಿತಿ ಹಂಚಿಕೊಂಡರು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸೇರಿದಂತೆ ಹಲವು ಗಣ್ಯರು ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಧಾಕೃಷ್ಣನ್ ಅವರು ಭಾರತೀಯ ಹಾಕಿ ದಂತಕಥೆ ಮೇಜರ್ ಧ್ಯಾನ್ಚಂದ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಮತ್ತು ದೃಢ ನಿಶ್ಚಯ, ಶಿಸ್ತು ಹಾಗೂ ಉತ್ಕೃಷ್ಟತೆಯ ಮನೋಭಾವವು ಭಾರತದ ಕ್ರೀಡಾ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸುತ್ತದೆ. ರಾಷ್ಟದಲ್ಲಿ ಬೆಳೆಯುತ್ತಿರುವ ಕ್ರೀಡಾ ಪರಿಸರ ವ್ಯವಸ್ಥೆಯು ಪ್ರತಿ ಹಂತದಲ್ಲೂ ಪ್ರತಿಭೆಗಳನ್ನು ಪೋಷಿಸುವ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಭಾರತೀಯ ಹಾಕಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರ ಪ್ರತಿಭೆ ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ. ಅವರ ಸಮರ್ಪಣೆ, ಉತ್ಸಾಹ ಮತ್ತು ದೃಢ ನಿಶ್ಚಯ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕ್ರೀಡಾ ದಿನದ ಅಂಗವಾಗಿ ದೆಹಲಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಅವರು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಫಿಟ್ ಇಂಡಿಯಾ ಆಂದೋಲನವನ್ನು ಮುಂದಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ದೇಶಾದ್ಯಂತ 1 ಗಂಟೆ ಆಟದ ಮೈದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ನೆರೆಯ ನೇಪಾಳ ಮತ್ತು ಟಿಬೆಟ್ನಲ್ಲಿ ಸಂಭವಿಸಿದ ವಿನಾಶಕಾರಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ ಇಂದು ಬೆಳಗ್ಗೆ 626ಕ್ಕೆ ಏರಿದ್ದು 2000ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ಚಿತ್ವಾನ್ನಲ್ಲಿ 233, ನವಲ್ಪರಾಸಿ ಪೂರ್ವದಲ್ಲಿ 158, ಕುರ್ಖಾದಲ್ಲಿ 48, ನವಲ್ಪರಾಸಿ ಪಶ್ಚಿಮದಲ್ಲಿ 47, ಧಾರ್ಡಿಂಗ್ನಲ್ಲಿ 45, ನುವಾಕೋಟ್ನಲ್ಲಿ 41, ತನಾಹುನ್ನಲ್ಲಿ 31 ಮತ್ತು ರಸುವಾದಲ್ಲಿ 13 ಮೃತದೇಹಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಿಮಾಲಯದ ರಾಷ್ಟದ ಪೀಡಿತ ಜಿಲ್ಲೆಗಳಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ನಡೆಯುತ್ತಿವೆ. ಕಾಣೆಯಾದ ಜನರನ್ನು ಪತ್ತೆ ಹಚ್ಚಲು ಹಾಗೂ ಪ್ರವಾಹದಿಂದ ಸಿಲುಕಿಕೊಂಡವರಿಗೆ ನೆರವಾಗಲು ಪೊಲೀಸರು, ನಿವಾಸಿಗಳು ಮತ್ತಿತರ ಏಜೆನ್ಸಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಕ್ಷಿಸಲ್ಪಟ್ಟ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯಲಾಗುತ್ತಿದೆ. ಹೆಚ್ಚುವರಿಯಾಗಿ ಪ್ರವೇಶವನ್ನು ಪುನಃ ತೆರೆಯಲು ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ಪ್ರವಾಹ ಅವಶೇಷಗಳು ಹಾಗೂ ಭೂಕುಸಿತಗಳಿಂದ ನಿರ್ಬಂಧಿಸಲ್ಪಟ್ಟ ರಸ್ತೆಗಳನ್ನು ತೆರವುಗೊಳಿಸಲು ಶೋಧ ಮತ್ತು ರಕ್ಷಣಾ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬುಧವಾರ ಸಂಭವಿಸಿದ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ದೊರೆತಿಲ್ಲ ಎಂದು ವಿದೇಶಾಂಗ ಸಚಿವಾಲಯ ನಿನ್ನೆ ತಿಳಿಸಿದೆ. ಕಠ್ಮಂಡು ಮತ್ತು ಬೀಜಿಂಗ್ ಎರಡರಲ್ಲೂ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ಸ್ಥಾಪಿಸಿವೆ ಎಂದು ವಿದೇಶಾಂಗ ಖಾತೆಯ ವಕ್ತಾರರು ಹೇಳಿದ್ದಾರೆ. ಈ ಮಧ್ಯೆ ಭಾರತ 10 ಟನ್ ಮಾನವೀಯ ನೆರವಿನ 3ನೇ ವಿಮಾನವನ್ನು ನೇಪಾಳಕ್ಕೆ ರವಾನಿಸಿದೆ. ನೇಪಾಳದ ಪ್ರವಾಹದಿಂದ ರಕ್ಷಿಸಲ್ಪಟ್ಟ 21 ಭಾರತೀಯ ಪ್ರವಾಸಿಗರು ನಿನ್ನೆ ರಾತ್ರಿ ಚೆನ್ನೈಗೆ ಮರಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು AIR ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. AIR ನ್ಯೂಸ್, DD ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. 6 ದಿನಗಳ ಅಮೆರಿಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಹಿರಿಯ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ

0: ವಿಷಯ ಹಾಗೂ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಶಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಮುಂದಿನ ಎರಡು ಮೂರು ದಿನಗಳಲ್ಲಿ ಒಡಿಶಾದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಪೂರ್ವ ಮಧ್ಯಪ್ರದೇಶ, ಗಂಗಾನದಿ ಜಲಾನಯನ ಪಶ್ಚಿಮ ಬಂಗಾಳ, ಉತ್ತರಾಖಂಡ ಮತ್ತು ದೇಶದ ಈಶಾನ್ಯ ಭಾಗಗಳಲ್ಲಿ ನಾಳೆಯವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಏತನ್ಮಧ್ಯೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಆಂಧ್ರಪ್ರದೇಶ, ಕರ್ನಾಟಕದ ಉತ್ತರ ಒಳನಾಡು, ಒಡಿಶಾ, ತಮಿಳುನಾಡು, ಪುದುಚೇರಿ ಹಾಗೂ ಕಾರೈಕಲ್ನಲ್ಲಿ ಇಂದು ಗುಡುಗು ಸಹಿತ ಮಿಂಚು ಮತ್ತು ಬಿರುಗಾಳಿ ಬೀಸುವ ನಿರೀಕ್ಷೆ ಇದೆ. ದಕ್ಷಿಣ ತಮಿಳುನಾಡು ಕರಾವಳಿ, ನೈರುತ್ಯ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಕೆಲವು ಭಾಗಗಳಲ್ಲಿ ಗಂಟೆಗೆ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರತೀಯ ಸೇನೆಗೆ ಜಾವೆಲಿನ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿಸಲು ಭಾರತ ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜಾವೆಲಿನ್ ಖರೀದಿಗಾಗಿ ಭಾರತೀಯ ಸೇನೆಯು ಪ್ರಸ್ತಾಪ ಮತ್ತು ಸ್ವೀಕಾರ ಪತ್ರಕ್ಕೆ ಸಹಿ ಹಾಕಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಮತ್ತು ರಾಯಭಾರ ಕಚೇರಿಗಳು ನಿನ್ನೆ ಹೇಳಿಕೆಯಲ್ಲಿ ತಿಳಿಸಿವೆ. ಈ ಒಪ್ಪಂದವು ಭಾರತೀಯ ಸೇನೆಗೆ ಅಮೆರಿಕದ ಬೆಂಬಲದ ಆಳವನ್ನು ಪ್ರದರ್ಶಿಸಿದೆ ಮತ್ತು ನಮ್ಮ ರಕ್ಷಣಾ ಉದ್ಯಮಗಳಿಗೆ ಒಟ್ಟಾಗಿ ಕೆಲಸ ಮಾಡಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ತಿಂಗಳ 31ರಿಂದ ಸೆಪ್ಟೆಂಬರ್ 1ರವರೆಗೆ ಸರ್ಬಿಯಾದ ಬೆಲ್ಗ್ರೇಡ್ನಲ್ಲಿ ನಡೆಯಲಿರುವ ಉನ್ನತ ಮಟ್ಟದ ಸ್ಮರಣಾರ್ಥ ಸಭೆಗೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಸಭೆಯ ಧ್ಯೇಯ ವಾಕ್ಯ ಅಲಿಪ್ತ ನೀತಿಯ ಪರಂಪರೆ, ಇಂದಿನ ಜಗತ್ತಿಗೆ ಪಾಠಗಳು. ಅಲಿಪ್ತ ಚಳವಳಿಯ ಮುಖ್ಯಸ್ಥ ಅಥವಾ ಸರ್ಕಾರದ ಮುಖ್ಯಸ್ಥರ ಮೊದಲ ಸಮ್ಮೇಳನದ 65ನೇ ವಾರ್ಷಿಕೋತ್ಸವವನ್ನು ಈ ಸಭೆ ಸೂಚಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ದುಬೈನ ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ 2026ರ ಗ್ರೂಪ್ ಬಿ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಲಿದೆ. ಏತನ್ಮಧ್ಯೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ನಾಳೆ ಥೈಲೆಂಡ್ ವಿರುದ್ದ ತನ್ನ ಅಭಿಯಾನವನ್ನು ಪ್ರಾರಂಭಿಸಲಿದ್ದು ಸೆಪ್ಟೆಂಬರ್ 3ರಂದು ಹಾಂಕಾಂಗ್ ಅನ್ನು ಎದುರಿಸಲಿದೆ. ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ. ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ. ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು. ದುರಂತದಲ್ಲಿ ಮಡಿದವರ ಸಂಖ್ಯೆ 626ಕ್ಕೆ ಏರಿಕೆ. ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ

ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಸಾಧು ಕೋಕಿಲ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪ್ರೇಮಂ ಪೂಜ್ಯಂ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಚೈತ್ರವನ ಕಾರ್ಯಕ್ರಮ. ಮೊದಲಿಗೆ ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಪ್ರಿಯ ಕೇಳುಗರೆ, ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮದ ಕಡೆಯ ಕಂತು ಇಂದು ಪ್ರಸಾರವಾಗುತ್ತಿದೆ. ಈ ಸಂದರ್ಭದಲ್ಲಿ ಈ ಮಹತ್ವದ ಸರಣಿಯ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಶ್ರೀ ಜಿ.ಕೆ. ರವೀಂದ್ರ ಕುಮಾರ್.
5: ಇದು ಭದ್ರಾವತಿ ಆಕಾಶವಾಣಿಯ ಒಂದು ಸಾರ್ಥಕ ಗಳಿಗೆ. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ ಸಂಪೂರ್ಣ ವಾಚನ ಹಾಗೂ ವ್ಯಾಖ್ಯಾನ ಪ್ರಸಾರದ ಕನಸು ಈ ಮೂಲಕ ನನಸಾಗಿದೆ. ಉಪಮಾಲೋಲ ಖ್ಯಾತಿಯ ಲಕ್ಷ್ಮೀಶನ ಕಾವ್ಯ ಗಮಕ ಗಾಯಕರು ಹಾಗೂ ವಿದ್ವಾಂಸರ ಧ್ವನಿಯಲ್ಲಿ ಸಾಂದ್ರಗೊಂಡು ನಮ್ಮ ಧ್ವನಿಮುದ್ರಣ ಭಂಡಾರವನ್ನು ಶ್ರೀಮಂತಗೊಳಿಸಿದೆ. ಮುಂದಿನ ತಲೆಮಾರುಗಳಿಗೆ ಇದು ಒಂದು ಅಮೂಲ್ಯ ಆಕರವಾಗಿದೆ. ಕಥಾಸರಿತ್ಸಾಗರವೆಂದೇ ಹೆಸರಾದ ಈ ಕಾವ್ಯದ ಕಥಾಗುಚ್ಛಗಳನ್ನು ಹಿಂದೆಂದೋ ಬಾಲ್ಯದಲ್ಲಿ ಕೇಳಿದ್ದವರು ಈಗ ಮತ್ತೆ ವಿವರವಾಗಿ ರಸಭರಿತವಾಗಿ ಕೇಳಿ ಆನಂದಪಟ್ಟಿರುವ ಹಲವು ಉದಾಹರಣೆಗಳು ನಮ್ಮ ಮುಂದೆ ಇವೆ. ಲಕ್ಷ್ಮೀಶನ ಪಾಂಡಿತ್ಯಪೂರ್ಣ ವಾರ್ಧಕ ಷಟ್ಪದಿಯ ಕಾವ್ಯವನ್ನು ಹಾಡುವುದು ಮತ್ತು ಹಾಡಿಸುವುದು ಕಷ್ಟಸಾಧ್ಯ

0: ವ್ಯಾಪಕ ಭಾವನೆಯ ನಡುವೆ ಅಕಳಂಕ ಚರಿತನಂತೆ ಕವಿ ಈ ಮೂಲಕ ಚಿರಸ್ಥಾಯಿಯಾಗಿದ್ದಾನೆ. ಲಕ್ಷ್ಮೀಶನ ಕಥನ ಕಲೆ, ವರ್ಣನಾತ್ಮಕ ಚಾತುರ್ಯ, ರಸಿಕತೆ, ಪ್ರತಿಭಾ ಸಾಮರ್ಥ್ಯ, ರಸಾರ್ದ್ರ ಸಂಗತಿ, ನಾದಗುಣ, ದರ್ಶನ ಕೌಶಲ, ತಾತ್ವಿಕ ಸಿದ್ಧಿಗಳತ್ತ ಮತ್ತೊಮ್ಮೆ ಗಮನ ಹರಿಸುವಂತಾಗಿದೆ. ಹಳಗನ್ನಡದ ಒಲವನ್ನು ಇದು ಹೆಚ್ಚಿಸಿದೆ. 133 ದಿನಗಳ ಕಾಲ ಪ್ರತಿದಿನ ಅರ್ಧ ಗಂಟೆಯಂತೆ ಮೂಡಿಬಂದ ಈ ಮಾಲಿಕೆ ಇಂತಹ ಹಲವು ಸಾಧ್ಯತೆಗಳಿಗೆ ಮುನ್ನುಡಿ ಬರೆದಿದೆ. ಈ ಕಾವ್ಯವನ್ನು ನಾಡಿನ 12 ಜನ ಖ್ಯಾತ ಗಮಕಿಗಳು ಸಂಪೂರ್ಣವಾಗಿ ವಾಚನ ಮಾಡಿದ್ದು, ಅಷ್ಟೇ ಸಂಖ್ಯೆಯ ವ್ಯಾಖ್ಯಾನಕಾರರು ತಮ್ಮ ಅರ್ಥ ವಿವರಣೆಯಿಂದ ಅದರ ಸೊಬಗನ್ನು ಹೆಚ್ಚಿಸಿದ್ದಾರೆ. ಹಿರಿಯ ಗಮಕಿಗಳಾದ HR ಕೇಶವಮೂರ್ತಿ, HL ಶ್ರೀಕಂಠ, MS ಅನಂತನಾರಾಯಣ, HL ವಾಗೀಶ್ವರಿ, HL ರತ್ನ, ಶಾರದಾ ಎನ್ ಮಂಜುನಾಥ್, BK ಜಲಜಾ, ಉಮಾ ನಾಯ್ಕ್, ಡಾಕ್ಟರ್ MS ಸನತ್ಕುಮಾರ್, ಪದ್ಮಜಾ ಶೇಷಗಿರಿರಾವ್, BC ವಿಶಾಖ, HC ಶಶಿಕಲಾ ಹಾಗೂ ಹಿರಿಯ ವ್ಯಾಖ್ಯಾನಕಾರರಾದ ಮಾರ್ಕಂಡಯ್ಯ ಅವಧಾನಿ, ಕೇಶವ ಅವಧಾನಿ, ಡಾಕ್ಟರ್ ರಾಜಾರಾಮಮೂರ್ತಿ, HR ವಾಸುದೇವ, HS ಗೋಪಾಲ್, KV ಚಂದ್ರಮೌಳಿ, ಶಾಂತಾ ಗೋಪಾಲ್, ರಾಮಸುಬ್ರಾಯ ಶೇಟ್, ಡಾಕ್ಟರ್ ಮಹಾಬಲೇಶ್, ಬೆಳವಾಡಿ ಮಂಜುನಾಥ್, MS ವಿನಾಯಕ ಹಾಗೂ HR ಶ್ರೀಧರ್ ಈ ಮಹತ್ವದ ಧ್ವನಿ ದಾಖಲಾತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಎಲ್ಲರನ್ನು ಇಲ್ಲಿ ಆತ್ಮೀಯವಾಗಿ ಅಭಿನಂದಿಸುವೆ. ಆಕಾಶವಾಣಿ ಒಂದು ಶ್ರವ್ಯ ವಿಶ್ವವಿದ್ಯಾಲಯದ ಹಾಗೆ, ಎಳೆಯರಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ, ಅನಕ್ಷರಸ್ಥರಿಂದ ವಿದ್ವತ್ ಲೋಕದವರೆಗೆ ಎಲ್ಲರ ಜೊತೆಗೆ ಬೆಳೆಯುತ್ತಿದೆ, ಬೆಳೆಸುತ್ತಿದೆ. ಇದೊಂದು ಪ್ರತಿಭಾ ಪಯಣ. ಮಾಹಿತಿ, ಶಿಕ್ಷಣ, ಮನರಂಜನೆಯ ಜೊತೆಗಿನ ಆಹ್ಲಾದಮಯ ವಿಕಾಸ. ನಾಡಿನ ಇತಿಹಾಸ, ಸಂಸ್ಕೃತಿ, ಪರಂಪರೆ, ವಿಚಾರ, ಕ್ರೀಡೆ, ವಿಜ್ಞಾನ ಮುಂತಾದ ಕ್ಷೇತ್ರಗಳ ಪಾರಂಪರಿಕ ಜ್ಞಾನವನ್ನು ಸಂರಕ್ಷಿಸಿ ಇಡುವ ಮಹತ್ತರ ಆಶಯಕ್ಕೆ ಅನುಗುಣವಾಗಿ ಈ ಕಾರ್ಯಕ್ರಮ ಮಾಲಿಕೆ ರೂಪುಗೊಂಡಿದೆ. ಹೊಸ ಕಾಲದ ಆಕರ್ಷಣೆಗಳ ನಡುವೆ ಕೊಂಚ ವಿಚಲಿತಗೊಂಡಂತೆ ಕಾಣುವ ಗಮಕ ಕಲೆಯ ಪುನಶ್ಚೇತನಕ್ಕೆ ಇದರಿಂದ ಸ್ವಲ್ಪವಾದರೂ ಸಹಾಯವಾದೀತು ಎಂಬುದು ನಮ್ಮ ನಮ್ರ ನಂಬಿಕೆ. ಹಳೆಯ ಕವಿ ಕಾವ್ಯ ವಿಚಾರಗಳು ಸಮಕಾಲೀನಗೊಳ್ಳುವ ಈ ಪ್ರಯತ್ನಕ್ಕೆ ಕೇಳುಗರಿಂದ ಬಂದ ಸ್ಪಂದನೆ ದೊಡ್ಡದು. ಎಲ್ಲರಿಗೂ ಕೃತಜ್ಞತೆಗಳು.
1: ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 34ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.
2: ಯುಧಿಷ್ಠಿರ ದ್ರೌಪದಿಯರನ್ನ ಸಿಂಹಾಸನದಲ್ಲಿ ಕೂರಿಸಿಬಿಟ್ಟು ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಋತುಜರಿಗೂ ಕೂಡ ಎಲ್ಲ ಕೊಡುಗೆಗಳನ್ನು ಕೂಡ ಕೊಡ್ತಾ ಇದ್ದಾನೆ ಧರ್ಮರಾಜ.

ಹೀಗೆ ಎಲ್ಲ ದ್ವಾರಪಾಲಕರನ್ನು ಕೂಡ ಆಧರಿಸಿಬಿಟ್ಟು ಉಳಿದ ಎಲ್ಲ ಋಷಿಮುನಿಗಳಿಗೆ ಕೇಳಿದ್ದನ್ನು ಕೊಡ್ತಾ ಇದ್ದಾನಂತೆ ದಾನವಾಗಿ. ಜೊತೆಗೆ ಚಂದ್ರಹಾಸನೇ ಮೊದಲಾದ ರಾಜಮಹಾರಾಜರು ಅವರನ್ನು ಕೂಡ ಚೆನ್ನಾಗಿ ಉಪಚರಿಸಿದ್ದಾನೆ ಧರ್ಮರಾಜ.

ಒಬ್ಬೊಬ್ಬ ರಾಜ ಮಹಾರಾಜನಿಗೂ ಕೂಡ ಸಹಸ್ರ ಕುದುರೆಗಳು, ನೂರು ನೂರು ಆನೆ, ಕೋಟಿ ಹೊನ್ನು, ಮಣಿಮಯವಾದಂತಹ ಕಿರೀಟ ಇದೆ. ಇವುಗಳನ್ನು ಕೊಟ್ಟುಬಿಟ್ಟು ಅವರನ್ನು ಸತ್ಕರಿಸಿದ್ದಾನೆ, ಅವರಿಗೆ ಆಭರಣಗಳನ್ನು ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಜೊತೆಗೆ ರುಕ್ಮಿಣಿ ದೇವಿ ಮೊದಲಾದ ಎಲ್ಲ ಸಮಸ್ತ ಸ್ತ್ರೀಯರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ರತ್ನಾಭರಣ ಪಟ್ಟೆ ಪೀತಾಂಬರಗಳನ್ನು ಕೊಟ್ಟು ಸತ್ಕರಿಸಿದ್ದಾನೆ ಧರ್ಮರಾಜ.

ಮತ್ತೆ ಧರ್ಮರಾಜ, ಎಲ್ಲ ಮುನಿಗಳು, ಎಲ್ಲ ರಾಜರು, ಸಮಸ್ತ ಜನರು ಸೇರಿರ್ತಕ್ಕಂತಹ ಆಸ್ಥಾನದ ಮಧ್ಯದಲ್ಲಿ ಒಂದು ಒಳ್ಳೆಯ ಸಿಂಹಾಸನವನ್ನು ಇಟ್ಟುಬಿಟ್ಟು ಅದರ ಮೇಲೆ ಕೃಷ್ಣನನ್ನು ಕುಳಿಸಿದ್ದಾನೆ. ಅಶ್ವಮೇಧಯಾಗದ ಫಲ ಏನಿದೆ, ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದಾನೆ. ದೇವ ದುಂದುಭಿ ಮೊಳಗ್ತಾ ಇದೆ, ಪುಷ್ಪವೃಷ್ಟಿ ಆಗ್ತಾ ಇದೆ, ಅರಳ ಮಳೆ ಸುರಿಸ್ತಾ ಇದ್ದಾರಂತೆ. ಎಲ್ಲರೂ ಕೂಡ ಜೈಕಾರವನ್ನು ಮಾಡ್ತಾ ಇದ್ದಾರೆ.

ಎಲ್ಲರೂ ಕೂಡ ರಾಜ ಮಹಾರಾಜರು, ಒಡಹುಟ್ಟಿದವರು, ಬಂಧು ಬಳಗದವರು ಎಲ್ಲರನ್ನೂ ಉಪಚರಿಸಿದ್ದಾನೆ ಈ ಧರ್ಮರಾಜ. ಕೊನೆಯಲ್ಲಿ ಕೃಷ್ಣನ ಕೈಯಲ್ಲಿ ಯಜ್ಞದ ಪುಣ್ಯವನ್ನು ಕೊಟ್ಟು ಶ್ರೇಷ್ಠತೆಯನ್ನು ತಂದುಕೊಟ್ಟಿದ್ದಾನೆ ಈ ಯಜ್ಞ ಕರ್ಮಕ್ಕೆ ಅಂತ ಹೇಳಿ ಎಲ್ಲ ಲೋಕದಲ್ಲೂ ಕೂಡ ಹೊಗಳ್ತಾ ಇದ್ದಾರಂತೆ. ಚಕ್ರವರ್ತಿಯಾಗಿರ್ತಕ್ಕಂತಹ ಧರ್ಮರಾಜ ಇಂದ್ರನಂತೆ ಹೊಳಿತಾ ಇದ್ದಾನೆ, ಇಂದ್ರನ ತೇಜಸ್ಸು ಬಂದುಬಿಟ್ಟಿದೆ,

ಅಶ್ವಮೇಧದ ಯಾಗ ಸಮಾಪ್ತಿಯಾಗ್ತಾ ಇದೆ. ಬಳಿಕ ಭೀಮ ಬಂಗಾರದ ಮಂಟಪದಲ್ಲಿ ಎಲ್ಲರೂ ಕೂಡ ಕುಳಿತು ಭೋಜನವನ್ನು ಮಾಡೋದಕ್ಕೋಸ್ಕರ ಕಂಬಳಾಸನಗಳನ್ನು ಹಾಕಿಸಿದ್ದಾನೆ. ರತ್ನ ಖಚಿತವಾಗಿರ್ತಕ್ಕಂತಹ ದೀಪಗಳನ್ನು ಹಚ್ಚಿ ಇಟ್ಟಿದ್ದಾರಂತೆ. ಬಂಗಾರದ ಹೂಜಿಗಳಲ್ಲಿ ಪನ್ನೀರನ್ನು ತುಂಬಿಸಿ ಬೇಕಾಗಿರ್ತಕ್ಕಂತಹ ಪೇಯಗಳನ್ನು ತಂದಿಟ್ಟಿದ್ದಾರೆ. ಭಕ್ಷ್ಯ ಭೋಜ್ಯಗಳನ್ನು ಮಾಡಿದ್ದಾರೆ. ಪ್ರೀತಿಯಿಂದ ಅದನ್ನು ಭೀಮಸೇನ ಒದಗಿಸ್ತಾ ಇದ್ದಾನೆ.

ನಾನಾ ವಿಧವಾಗಿರ್ತಕ್ಕಂತಹ ರಸಗಳು, ಮೇಲೋಗರಗಳು, ಅನ್ನ, ಭಕ್ಷ, ಭೋಜ್ಯ ಎಲ್ಲವನ್ನೂ ಕೂಡ ಬಡಿಸ್ತಾ ಇದ್ದಾರಂತೆ. ಭೀಮಸೇನ ಅವರೆಲ್ಲರನ್ನೂ ಕೂಡ ತೃಪ್ತಿಪಡಿಸಿದ್ದಾನೆ. ಭೋಜನ ಆದ ಮೇಲೆ ಗಂಧ, ಅನುಲೇಪನ, ಹೂವು, ಹಣ್ಣು, ತಾಂಬೂಲ, ಯಜ್ಞ ನಡೆದಷ್ಟು ದಿನವೂ ಕೂಡ ಅನೇಕ ದಾನ ಧರ್ಮಾದಿಗಳನ್ನು ಮಾಡಿ ಸತ್ಕಾರವನ್ನು ಮಾಡಿಸ್ತಾ ಇದ್ದಾನೆ ಭೀಮಸೇನ.

ಧರ್ಮರಾಜನ ನಡೆ ನುಡಿಯನ್ನು ಅವನ ಸ್ವಭಾವವನ್ನು ಹೊಗಳ್ತಾ ಇದ್ದಾರೆ. ಸತ್ಕಾರವನ್ನು ಮಾಡ್ತಕ್ಕಂತಹ ಭೀಮನ ಗುಣವನ್ನು ಕೂಡ, ಅರ್ಜುನನ ಹಿರಿಮೆ, ನಕುಲನ ವಿವೇಕ, ಸಹದೇವನ ಔಚಿತ್ಯ ಪ್ರಜ್ಞೆ, ಧೌಮ್ಯನ ವಿವೇಕ ವಿಚಾರ, ಮತ್ತು ಈ ರಾಜರುಗಳು ಅವರ ಸ್ನೇಹ, ಆ ಮುನಿಗಳ ಆ ಒಂದು ಕೀರ್ತಿ ಹೆಚ್ಚಳ, ಅದನ್ನು ಕೂಡ ಹೊಗಳ್ತಾ ಇದ್ದಾರೆ. ಬಹಳ ಚೆನ್ನಾಗಿ ನಡೆಯಿತು ಈ ಅಶ್ವಮೇಧ ಯಾಗ ಅಂತ ಹೇಳಿ ಹೊಗಳ್ತಾ ಇದ್ದಾರೆ.

ಈ ಧರ್ಮರಾಜನಿಗೆ ಭಗದಾಲಭ್ಯರು ಋಷಿಗಳು ಎಲ್ಲರೂ ಕೂಡ ಕಥೆಯನ್ನೇ ಹೇಳ್ತಾ ಇದ್ದಾರೆ. ಕೃಷ್ಣ ಕಥೆಯನ್ನೇ ಹೇಳ್ತಾ ಇದ್ದಾನೆ. ಎಲ್ಲ ರಾಜ ಮಹಾರಾಜರು ಕಥೆಯನ್ನೇ ಹೇಳ್ತಾ ಇದ್ದಾರೆ. ಧರ್ಮರಾಜ ಅವನ ಹೃದಯ ಸಂತೋಷಗೊಂಡು ಉಲ್ಲಸಿತವಾಯಿತು. ಆ ಸಮಯದಲ್ಲಿ ತನ್ನಲ್ಲಿ ಉಳಿದಂತಹ ಎಲ್ಲ ಹಣವನ್ನು ಕೂಡ ದಾನ ಮಾಡಿ ಮಹಾವೈಭವದಿಂದ ಹಸ್ತಿನಾಪುರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಧರ್ಮರಾಜ.

ಯಜ್ಞವನ್ನ ನೋಡಿ ಹೋಗ್ತಾ ಇರತಕ್ಕಂತಹ ಬ್ರಾಹ್ಮಣರು ದೊಡ್ಡ ದೊಡ್ಡ ಹೊರೆಗಳನ್ನು ಹೊತ್ಕೊಂಡಿದ್ದಾರಂತೆ, ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ, ತಮ್ಮ ಹೆಂಡತಿ ಮಕ್ಕಳ ಹೆಗಲ ಮೇಲೆ ಭಾರವನ್ನು ಹೊರಿಸಿದ್ದಾರೆ, ಎಲ್ಲರೂ ಕೂಡ ಮೂಟೆಗಟ್ಟಲೆ ಹೊತ್ಕೊಂಡು ಹೋಗ್ತಾ ಇದ್ದಾರಂತೆ. ಧರ್ಮರಾಜನನ್ನು ಆಶೀರ್ವದಿಸ್ಬಿಟ್ಟು ಎಂಟು ದಿಕ್ಕುಗಳಿಗೂ ಹೋಗ್ತಾ ಇದ್ದಾರೆ.

ಯಾಗ ಮುಗಿದಿದೆ. ರೋಮಶ ವಸಿಷ್ಠ ಭಗದಾಲ್ಭ್ಯ ವೇದವ್ಯಾಸ ವಾಮದೇವ ಎಲ್ಲ ಋಷಿಗಳು ಕೂಡ ಧರ್ಮರಾಜನನ್ನು ಹೊಗಳ್ತಾ ಇದ್ದಾರೆ, ಅವನನ್ನು ಹರಸ್ತಾ ಇದ್ದಾರೆ. ಅವರಿಂದ ಬೀಳ್ಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಿದ್ದಾರೆ. ಕೃಷ್ಣ ಅವನ ಜೊತೆಯಲ್ಲಿ ಬಂದಂತಹ ಸಮಸ್ತ ಅಯಾದವರು ಎಲ್ಲರನ್ನೂ ಕೂಡ ಧರ್ಮರಾಜ ಸತ್ಕರಿಸಿಬಿಟ್ಟು ಭೀಮಾರ್ಜುನರನ್ನು ಜೊತೆಗೆ ಕಳಿಸಿಬಿಟ್ಟು ಕೃಷ್ಣ ಮತ್ತು ಯಾದವರು ಎಲ್ಲರೂ ಕೂಡ ಅವರವರ

ಎಲ್ಲರನ್ನು ಕೂಡ ಸನ್ಮಾನಿಸ್ಬಿಟ್ಟು ಅವರವರ ಮನೆಗಳಿಗೆ ಆಶ್ರಮಗಳಿಗೆ ಕಳಿಸಿಕೊಟ್ಟಿದ್ದಾನೆ. ನಂತರದಲ್ಲಿ ಪ್ರಮಿಳೆಯ ಜೊತೆ ಅರ್ಜುನನ ವಿವಾಹ ಸಾಂಗವಾಗಿ ನಡೆದಿದೆ. ಪ್ರಮಿಳಾ ರಾಜ್ಯಕ್ಕೆ ಅರ್ಜುನನ ಅಶ್ವ ಪ್ರವೇಶ ಮಾಡಿದಾಗ ನಿನಗೆ ಮದುವೆಯನ್ನು ಮಾಡಿಸ್ತೇನೆ ಅರ್ಜುನನೊಡನೆ ಅಂತ ಹೇಳಿ ಕೃಷ್ಣ ಕರೆದುಕೊಂಡು ಬಂದಿದ್ದಾನೆ. ಅದೇ ರೀತಿಯಾಗಿ ಪ್ರಮಿಳೆಯ ಮದುವೆ ಅರ್ಜುನನೊಡನೆ ನಡೆದಿದೆ. ಎಲ್ಲರೂ ಕೂಡ ಸಂತೋಷಗೊಂಡಿದ್ದಾರೆ. 90 ವರ್ಷ ಕಾಲ ತುಂಬ ವೈಭವವಾಗಿ ಸಾಮ್ರಾಜ್ಯವನ್ನು ಮಾಡಿದ ಆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ.

ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅನ್ನಿಸಿಕೊಳ್ಳೋದು ಇದು ನನ್ನ ಹಿರಿಮೆ ಅಂತ ಹೇಳಿ ಅವನು ಅನ್ಕೊಂಡಿದ್ದಾನೆ. ಮನುಷ್ಯನಾಗಿ ಹುಟ್ಟಿ ಉಚಿತವಾದಂತಹ ಲೀಲೆಗಳನ್ನ ಮೆರೆದು ತನಗೆ ನಮಸ್ಕರಿಸಿದಂತಹ ಭಕ್ತರಿಗೆ ಭೂಲೋಕದಲ್ಲಿ ಹಬ್ಬಿದ ಕೀರ್ತಿ ಆಚಂದ್ರಾರ್ಕವಾಗಿ ಇರುತ್ತೆ ಅಂತ ಹೇಳಿ ಅಂತಹ ಆಶೀರ್ವಾದವನ್ನ, ಅಂತಹ ಫಲವನ್ನ, ಅಂತಹ ವರವನ್ನ ಕೊಡತಕ್ಕಂತಹ ಶಕ್ತಿ ಆ ದೇವಪುರದ ಲಕ್ಷ್ಮೀಶನಲ್ಲದೆ ಬೇರೆ ಯಾರಿಗೂ ಕೂಡ ಇರೋದಿಲ್ಲ. ಆದ್ದರಿಂದ ಅವನೇ ನನ್ನ ಈ ಕಾವ್ಯದ ನಾಯಕ ಅಂತ ಹೇಳಿ ನಾನು ಅನ್ಕೊಂಡೆ ಅಂತೇಳಿ ಕವಿ ಹೇಳ್ತಾ ಇದ್ದಾನೆ.

ಈ ರೀತಿಯಾಗಿ ಅಶ್ವಮೇಧ ಯಾಗದ ವೃತ್ತಾಂತವನ್ನ ಜೈಮಿನಿ ಮುನಿಗಳು ಜನಮೇಜಯನಿಗೆ ಹೇಳಿದ್ದಾರೆ. ಕನ್ನಡ ಭಾಷೆಯಲ್ಲಿ ಅನ್ನಮಾಂಕನ ಮಗನಾಗಿರ್ತಕ್ಕಂತಹ ಲಕ್ಷ್ಮೀಶ ಇದನ್ನ ಬರೆದ. ಆದರೆ ಇದನ್ನ ಬರೆಯೋದಕ್ಕೆ ಕಾರಣ ದೇವನೂರಿನ ಲಕ್ಷ್ಮೀಕಾಂತ, ಆ ಭಗವಂತನೇ ಇದನ್ನ ರಚಿಸಿರ್ತಕ್ಕಂತಹ ಕಾವ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ.

ದೇವಪುರದ ಲಕ್ಷ್ಮೀಕಾಂತ ಶ್ರೀಕೃಷ್ಣ ವಿಷ್ಣು ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಅಶ್ವಮೇಧಿಕ ಪರ್ವದ ಈ ಕಥೆಯನ್ನು ಯವನಾಶ್ವ ಚಂದ್ರಹಾಸನವರೆಗೆ ಇರತಕ್ಕಂತಹ ಕಥೆ. ಈ ರಾಜರ ಕಥೆಯನ್ನು ಕೇಳಿದಂತಹವರಿಗೆ ಐಶ್ವರ್ಯ, ಆರೋಗ್ಯ, ಆಯುಷ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ, ಕಲಿನಾಶವಾಗುತ್ತೆ, ಶ್ವೇತ ಕೀರ್ತಿ ಅದು ಉಂಟಾಗುತ್ತೆ, ಪುತ್ರ ಲಾಭ ಉಂಟಾಗುತ್ತೆ, ಶತ್ರು ಕ್ಷಯ ಉಂಟಾಗುತ್ತೆ, ಸ್ವರ್ಗ ಭೋಗ ಉಂಟಾಗುತ್ತೆ.

ಇಲ್ಲಿ ವಿಶ್ವಮೇಧದ ಈ ಪರ್ವದ ಕಥೆಯನ್ನ ಯಾರು ಕೇಳ್ತಾರೋ ಅವರಿಗೆ ಉದ್ಯಾನ, ಕೆರೆ, ಅರವಟಿಗೆ ಮೊದಲಾದ ಅಷ್ಟೂ ಪುಣ್ಯಗಳು ಅವರಿಗೆ ಲೋಪಿಸುತ್ತೆ. ಎಲ್ಲ ದಾನ ಧರ್ಮ ಉಪಕಾರ ವೇದ ಪುರಾಣ ಶಾಸ್ತ್ರಗಳನ್ನು ಯಾರು ಓದಿ ಯಾರು ಅಂತಹ ಪುಣ್ಯವನ್ನು ಪಡಿತಾ ಇದ್ರು, ಪುಣ್ಯಕ್ಷೇತ್ರಗಳಿಂದ ಅದರ ವಾಸ, ಅಲ್ಲಿ ತೀರ್ಥ ಸ್ನಾನ, ಜಪ, ಹೋಮ, ಮಂತ್ರ, ವ್ರತ, ಯೋಗ, ಧ್ಯಾನ, ಸಮಾಧಿ ಏನೇನು ಮಾಡಿ ಪುಣ್ಯಲಾಭವನ್ನು ಪಡಿಬೇಕು ಅಂತ ಹೇಳಿ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇದ್ನೋ ಅದೆಲ್ಲವ ಪುಣ್ಯಗಳು ಕೂಡ ಈ ಅಶ್ವಮೇಧಯಾಗದ ಈ ಕಥೆಯಲ್ಲಿ ಒಂದು ಅಕ್ಷರವನ್ನು ತುಂಬ ಸಂತೋಷದಿಂದ ಪ್ರೀತಿಯಿಂದ ಯಾರು ಕೇಳ್ತಾರೆ ಅವರಿಗೆ ಅದು ದೊರಕುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ.

0: ಈ ಒಂದು ಏನು ಕೃತಿ ಇದೆ ಅದು ಹೇಗಿದೆ ಅಂತ ಹೇಳಿದರೆ, ಲಲನೆಯ ಮೃದು ಪದಗಳ ವೈಯಾರದಿಂದ ನಡೆಯುತ್ತಿದ್ದರೆ, ವೈಯಾರವನ್ನು ಮಾಡಿಕೊಂಡು ನಡೀತಾ ಇರತಕ್ಕಂತಹ ಲಲನೆಯ ಆ ಸ್ತ್ರೀ ಯಾವ ರೀತಿ ಶೋಭಿಸ್ತಾಳೋ ಅದೇ ರೀತಿಯಾಗಿ ರಸಿಕ ಹೃದಯರ ಚಿತ್ತಗಳು ಇದಕ್ಕೆ ಒಲಿದು ಬರುತ್ತೆ ಅಂತಹ ಇದನ್ನು ಈ ಕಾವ್ಯ ಪಡೆದುಕೊಂಡಿದೆ. ಹೇಗೆ ಅಂತ ಹೇಳಿದರೆ, ಹೊಳೆಯತಕ್ಕಂತಹ ಬಂಗಾರದ ಆಭರಣ, ಸುಂದರವಾಗಿರ್ತಕ್ಕಂತಹ ಮುತ್ತಿನ ಹಾರಗಳಿಂದ ಅಲಂಕೃತವಾದ ದೇವನೂರಿನ ಆ ಲಕ್ಷ್ಮೀಕಾಂತ ಎಷ್ಟು ಸುಂದರವಾಗಿ ಕಾಣ್ತಾನೆ, ನೋಡ್ತಾ ಇರ್ತಕ್ಕಂತಹ ಮನುಷ್ಯನ ಹೃದಯದಲ್ಲಿ ಏನು ಒಂದು ಸಂತೋಷವನ್ನು ತೃಪ್ತಿಯನ್ನು ಉಂಟು ಮಾಡ್ತಾನೆ, ಹಾಗೆ ಈ ಕಾವ್ಯ ಆಪ್ಯಾಯಮಾನವಾಗಿ ತೋರು ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ.
1: ಪ್ರಿಯ ಕೇಳುಗರೆ, ಕವಿ ಚೈತ್ರವನಚೂತ, ಉಪಮಾಲೋಲ ಮೊದಲಾದ ಬಿರುದುಗಳ ಒಡೆಯ ಕವಿ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ 34ನೇ ಅಧ್ಯಾಯದ ಕೆಲ ಪದ್ಯಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಈ ಪದ್ಯಗಳ ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್. ಪ್ರಿಯ ಶ್ರೋತೃಗಳೇ, ಕಳೆದ ಕೆಲ ತಿಂಗಳಿಂದ ಪ್ರತಿದಿನವೂ ಪ್ರಸಾರವಾಗುತ್ತಿದ್ದ ಈ ಮಾಲಿಕೆ ಕಾವ್ಯ ಸಹೃದಯರ ಮನ ಗೆದ್ದಿರುವುದು ನಿಮ್ಮ ಪ್ರತಿಕ್ರಿಯೆಯಿಂದ ನಮಗೆ ವೇದ್ಯವಾಗಿದೆ. ಈ ಮಹತ್ತು ಮತ್ತು ಬೃಹತ್ತಾದ ಕಾವ್ಯ ದಾಖಲಾತಿಯ ಅಪೂರ್ವ ಕೆಲಸ ಪರಿಪೂರ್ಣವಾಗಿ ಯಶಸ್ವಿಯಾಗಿರುವುದರ ಹಿಂದೆ ಎಲ್ಲ ಗಮಕಿಗಳ, ವ್ಯಾಖ್ಯಾನಕಾರರ, ತಂತ್ರಜ್ಞರ, ಸಹಾಯಕರ, ಹೀಗೆ ಎಲ್ಲರ ಶ್ರಮವೂ ಅಡಗಿರುವುದನ್ನು ನಾವು ಗುರುತಿಸಿದ್ದೇವೆ, ಗೌರವಿಸುತ್ತೇವೆ. ಜೊತೆಗೆ ಇದನ್ನು ಮೊದಲಿನಿಂದ ಇಂದಿನವರೆಗೂ ಆಸ್ವಾದಿಸಿದ ಶ್ರೋತೃವರ್ಗ, ನೀವು ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ. ನಿಮಗೆಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳು. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಪ್ರಾರಂಭವಾಗಿದ್ದು ಹಿರಿಯ ಗಮಕಿಗಳಾದ ಶ್ರೀ ಎಚ್ ಆರ್ ಕೇಶವಮೂರ್ತಿ ಅವರ ವಾಚನ ಹಾಗೂ ಹಿರಿಯ ವ್ಯಾಖ್ಯಾನಕಾರರಾದ ಶ್ರೀ ಮಾರ್ಕಾಂಡೆಯ ಅವಧಾನಿಯವರ ಧ್ವನಿಸಾರಥ್ಯದಲ್ಲಿ. ಈಗ ಕಡೆಯ ಸಂಧಿಯ ಮಂಗಳ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವು ಅವರಿಂದಲೇ ನಡೆದು ಚೈತ್ರವನ ಕಾರ್ಯಕ್ರಮ ಸರಣಿ ಸುಸಂಪನ್ನಗೊಳ್ಳುತ್ತಿದೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.

0: ಲೋಕದಲ್ಲಿ ಅನೇಕ ತರಹ ಪುಣ್ಯವನ್ನು ಮಾಡ್ತಾರೆ, ಧರ್ಮ ಕಾರ್ಯವನ್ನು ಮಾಡ್ತಾರೆ, ಪುಣ್ಯಪ್ರದವಾದಂತಹ ಕೆಲಸಗಳನ್ನು ಮಾಡ್ತಾರೆ, ಬಡಬಗ್ಗರಿಗೆ ಅನ್ನದಾನವನ್ನು ಮಾಡ್ತಾರೆ, ಅರವಟ್ಟಿಗೆಯನ್ನು ಇಡ್ತಾರೆ, ನದಿಗೆ ಮೆಟ್ಟಲನ್ನು ಸೋಪಾನವನ್ನು ಮಾಡ್ತಾರೆ, ಸೇತುವೆಯನ್ನು ಮಾಡ್ತಾರೆ. ಅಖಿಲ ಪುಣ್ಯ ಕರ್ಮದಿಂದ ಧರ್ಮದಿಂದ ಏನು ಫಲ ಬರುತ್ತೋ, ಈ ಭಾರತದಲ್ಲಿ ಒಂದು ಅಕ್ಷರವನ್ನು ಕೇಳಿದರೆ ಅದು ಬರುತ್ತೆ. ಯೋಗ ಯಾಗ ಪುಣ್ಯಸಿದ್ಧಿಗೋಸ್ಕರ ತಪಸ್ಸು ಯೋಗವನ್ನು ಮಾಡ್ತಾರೆ, ಅದರಿಂದ ಆತ್ಮಸ್ವರೂಪವನ್ನು ತಿಳ್ಕೊಳ್ತಾರೆ. ಯಾಗವನ್ನು ಮಾಡಿ ಸಕಲ ಪುಣ್ಯವನ್ನು ಕೂಡ ಅನ್ನದಾನಾದಿಗಳನ್ನೆಲ್ಲ ಮಾಡಿ ದಕ್ಷಿಣಾದಿಗಳನ್ನು ಕೊಟ್ಟು ಆ ಯಾಗದಿಂದ ಇಡೀ ರಾಷ್ಟ್ರಕ್ಕೆ ಮಂಗಳವಾಗಲಿ ಅಂತ ಮಾಡ್ತಾರೆ. ಅದರಿಂದ ಯಾವ ಪುಣ್ಯ ಬರುತ್ತೋ, ಭೂದಾನದಿಂದ ಏನು ಪುಣ್ಯ ಬರುತ್ತೋ, ಸುವರ್ಣದಾನದಿಂದ ಏನು ಪುಣ್ಯ ಬರುತ್ತೋ, ಗೋದಾನದಿಂದ ಏನು ಪುಣ್ಯ ಬರುತ್ತೋ, ಮತ್ತು ಧ್ಯಾನಾದಿಗಳಿಂದ ಋಷಿಗಳು ತಪಸ್ಸಿನಿಂದ ಏನು ಪುಣ್ಯವನ್ನು ಪಡೀತಾರೋ ಅದೆಲ್ಲವೂ ಕೂಡ ಈ ಸತ್ಕಥೆಯನ್ನು ಪ್ರೀತಿಯಿಂದ ಕೇಳಿದವರಿಗೆ ಜೈಮಿನಿ ಮಹರ್ಷಿಗಳು ನೇರವಾಗಿ ಜನಮೇಜಯನಿಗೆ ಹೇಳಿದ, ಕೃಷ್ಣ ಭಕ್ತಿಯಿಂದ ಕೂಡಿದ ಅತ್ಯುತ್ತಮವಾದ ಈ ಕಥೆಯನ್ನು ಕೇಳಿದವರಿಗೆ ಶೋಕ ಭಯ ದುಃಖ ಪಾಪ ಸಂತಾಪ ಎಲ್ಲವೂ ಕೂಡ ಹೋಗಿ ನಿರ್ಮಲತರವಾದ ಬುದ್ಧಿಯನ್ನು ಸಿದ್ಧಿಯನ್ನು ಯಾವಾಗಲೂ ಕೂಡ ಅನವರತ ಕಥಾನಾಯಕನಾದ ಶ್ರೀಕೃಷ್ಣ ಕೊಡ್ತಾನೆ.
1: ಚೈತ್ರವನ ಕಾರ್ಯಕ್ರಮ ಕೇಳಿದರೆ ಸಮಯ 2 ಗಂಟೆ. ಇನ್ನು ಮುಂದೆ ವಾರ್ತಾ ಸಂಚಿಕೆಗಳು.
2: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಶಗುನ್ ಚೋಪ್ರಾ ವಿತ್ ದ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi embarks on a 4-day visit to Uzbekistan and Kyrgyz Republic, says visit will strengthen strategic partnerships and deepen civilizational ties with Central Asia. Death toll in Nepal flash floods rises to 626, over 2,000 people still missing. India steps up humanitarian assistance. US President Donald Trump announces biggest oil deal with Venezuela. Iranian President Masoud Pezeshkian says Tehran is open to negotiations with Washington but remains deeply cautious. National Sports Day being observed today, Prime Minister Modi pays tribute to Major Dhyanchand and salutes dedication of sportspersons. Orange alert issued for heavy to very heavy rainfall in Odisha for next 2 to 3 days. And now the news in detail. Prime Minister Narendra Modi has embarked for his 2-day visit to Uzbekistan today. The Prime Minister will visit Tashkent at the invitation of the President of Uzbekistan, Mr. Shavkat Mirziyoyev. During the visit, both the leaders will have discussions on the entire gamut of issues of bilateral importance in Tashkent. In his departure statement, Mr. Modi expressed confidence that his visit to Uzbekistan and the Kyrgyz Republic will strengthen India's strategic partnerships in Central Asia and deepen the civilizational connect with the region. He said, in recent years, India-Uzbekistan strategic partnership has seen significant advancement. The Prime Minister said he's looking forward to having discussions with the President of Uzbekistan, Shavkat Mirziyoyev, on further deepening cooperation in trade and investment, digital technology, defense, energy, and on advancing the shared visions of Viksit Bharat and Yangi Uzbekistan. Mr. Modi said that he will also visit the Shastri Memorial and the Mahatma Gandhi Center at the Tashkent State University of Oriental Studies, which is a tribute to the close cultural and people-to-people ties that bind the two countries. Let's go directly to our correspondent, Sushil.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ 3 ಆನೆ ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಬೆಂಗಳೂರಿನ ಜನದಟ್ಟಣೆ ಕಡಿಮೆ ಮಾಡಲು ರಾಜ್ಯದ ಇತರೆ ಪ್ರಮುಖ ನಗರಗಳಲ್ಲಿ ಉದ್ಯೋಗ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕ ಪಟ್ಟಣಗಳಿಂದ ದೊಡ್ಡ ನಗರಗಳವರೆಗೆ ಪ್ರತ್ಯೇಕ ರಿಂಗ್ ರೋಡ್ಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ. ನಗರಗಳ ಒಳಗೆ ಅನಗತ್ಯ ವಾಹನ ದಟ್ಟಣೆ ಪ್ರವೇಶಿಸುವುದನ್ನು ತಪ್ಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮೈಸೂರು ದಸರಾವನ್ನು ಮತ್ತಷ್ಟು ವೈಭವಯುತವಾಗಿ ಆಚರಿಸುವ ಅಗತ್ಯವಿದೆ ಎಂದಿರುವ ಅವರು, ಸೇನೆ, ವಾಯುಪಡೆ ಸೇರಿದಂತೆ ರಕ್ಷಣಾ ಪಡೆಗಳ ಸಿಬ್ಬಂದಿಯನ್ನು ದಸರಾ ಕಾರ್ಯಕ್ರಮಗಳಲ್ಲಿ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಕಸಿತ ಭಾರತವಾಗಬೇಕಾದರೆ ಉತ್ಪಾದನಾ ಕ್ಷೇತ್ರ ಬಹುಮುಖ್ಯ ಕೇಂದ್ರವಾಗಿ ಅಭಿವೃದ್ಧಿಗೊಳ್ಳಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನ್ಯಾಷನಲ್ ಟೆಸ್ಟ್ ಹೌಸ್ ಎನ್ಟಿಎಚ್ನ ವಿವಿಧ ಪ್ರಯೋಗಾಲಯಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶೀಯ ಉತ್ಪಾದನೆ ಮತ್ತು ಅದರ ರಫ್ತು ಹೆಚ್ಚಿಸಲು ಉತ್ಪನ್ನಗಳ ಗುಣಮಟ್ಟ ಪ್ರಮಾಣೀಕರಣ ಮುಖ್ಯ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಷನಲ್ ಟೆಸ್ಟ್ ಹೌಸ್ ಮುಖ್ಯ ಜವಾಬ್ದಾರಿ ವಹಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 250,000 ನವೋದ್ಯಮಗಳಿವೆ. ಆಟೋಮೊಬೈಲ್ ಮತ್ತು ಮೊಬೈಲ್ ಉತ್ಪಾದನಾ ಕ್ಷೇತ್ರದಲ್ಲಿಯೂ ಭಾರತ ಗಣನೀಯ ಪ್ರಗತಿ ಸಾಧಿಸಿದೆ. ರಕ್ಷಣಾ ಕ್ಷೇತ್ರದ ಉತ್ಪಾದನೆಯಲ್ಲೂ ದೇಶದ ಕಾರ್ಯಚಟುವಟಿಕೆ ವ್ಯಾಪ್ತಿ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಎನ್ಟಿಎಚ್ ಸಕ್ರಿಯ ಪಾತ್ರ ವಹಿಸಿ ದೇಶದ ಉತ್ಪಾದನಾ ಕ್ಷೇತ್ರಕ್ಕೆ ಪೂರಕ ಗುಣಮಟ್ಟ ಪ್ರಮಾಣೀಕರಣ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಹಾಗೂ ಭ್ರಷ್ಟಾಚಾರಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಬೋಫೋರ್ಸ್, ಕಲ್ಲಿದ್ದಲು, ಕಾಮನ್ವೆಲ್ತ್ ಸೇರಿದಂತೆ ಹಲವಾರು

0: ಹಗರಣಗಳನ್ನು ಎದುರಿಸಿದ ಕಾಂಗ್ರೆಸ್ ಸರ್ಕಾರ ಈಗ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅವರ ಬೆಂಬಲಕ್ಕೆ ನಿಂತಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹಣ ಪರಿಶಿಷ್ಟರಿಗೆ ತಲುಪುವ ಬದಲು ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ಬಳಸಲಾಯಿತು ಎಂದು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಅಧಿಕಾರಿ ಆತ್ಮಹತ್ಯೆ ಪತ್ರದಲ್ಲೂ ಸಚಿವರ ಹೆಸರನ್ನು ಉಲ್ಲೇಖಿಸಿದ್ದರೂ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ಎಷ್ಟು ಸರಿ ಎಂದು ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದಾರೆ. ಇಲಾಖೆಯ ನಿರ್ವಹಣೆಯಲ್ಲಿರುವ ಕೆರೆಗಳ ಸಂಖ್ಯೆ ಮತ್ತು ಯಾವ ಯಾವ ಕೆರೆಗಳ ಎಷ್ಟು ಪ್ರದೇಶ ಒತ್ತುವರಿಯಾಗಿದೆ ಹಾಗೂ ಒತ್ತುವರಿ ತೆರವಿಗೆ ಕೈಗೊಂಡಿರುವ ಕ್ರಮಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು 10 ದಿನಗಳೊಳಗಾಗಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಮುಂದಿನ 30 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮೇಲ್ಮೈ ನೀರಿನಿಂದ ಶುದ್ದ ಕುಡಿಯುವ ನೀರು ಪೂರೈಕೆಗೆ ಸರ್ಕಾರ ಯೋಜನೆ ರೂಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರಕ್ಕೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಗುಳೆ ತಪ್ಪಿಸಲು ಕಾಮಗಾರಿಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಥಮ ಆದ್ಯತೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ನಾಗೇಂದ್ರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಸರ್ಕಾರಕ್ಕೆ ಮುಜುಗರ ಆಗಬಾರದು ಎಂಬ ದೃಷ್ಟಿಯಿಂದ ರಾಜೀನಾಮೆ ನೀಡಿದ್ದಾರೆ. ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಅನಗತ್ಯ ರಾಜಕಾರಣ ಮಾಡಿದ್ದಾರೆ. ದಾಖಲೆಗಳೇ ಇಲ್ಲದೆ ಆರೋಪ ಮಾಡುತ್ತಿರುವ ಬಿಜೆಪಿ ನಾಯಕರು ಸದನದಲ್ಲೂ ಚರ್ಚೆಗೆ ಸಿದ್ದವಿರಲಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಂಜೆ ನಡೆಯುವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮೌಲ್ಯಯುತ ಆಡಳಿತ ವಿಕೇಂದ್ರೀಕರಣ ಮತ್ತು ಪಾರದರ್ಶಕತೆಗೆ ಹೆಸರುವಾಸಿಯಾಗಿದ್ದ ರಾಮಕೃಷ್ಣ ಹೆಗಡೆ 1983 1988 ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆಯಾಗಿದ್ದಾರೆ. ಇನ್ಫೋಸಿಸ್ ಸಿಇಒ ಗೋಪಿ ಶೆಟ್ಟಿ ಸೇರಿದಂತೆ ರಾಜ್ಯದ ಹಲವರು ನಾಪತ್ತೆಯಾಗಿದ್ದು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಇದೇ ವೇಳೆ ಇನ್ಫೋಸಿಸ್ ಸಂಸ್ಥೆ ಕೂಡ ಗೋಪಿ ಶೆಟ್ಟಿ ಅವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗಿಲ್ಲ ಎಂದು ದೃಢಪಡಿಸಿದೆ. ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಸುರಕ್ಷಿತವಾಗಿ ತವರಿಗೆ ಮರಳಲು ಎಲ್ಲಾ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ದೆಹಲಿ ತಲುಪುವ ಎಲ್ಲ ಕನ್ನಡಿಗರಿಗೆ ಸೂಕ್ತ ವಸತಿ ಕಲ್ಪಿಸುವಂತೆ ಹಾಗೂ ಅಲ್ಲಿಂದ ಬೆಂಗಳೂರಿಗೆ ಸುರಕ್ಷಿತವಾಗಿ ಆಗಮಿಸಲು ಅಗತ್ಯ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ ಸುರಕ್ಷಿತ ಸಂಚಾರಕ್ಕಾಗಿ ತಮಿಳುನಾಡು 3 ಆನೆ ಕಾರಿಡಾರ್ಗಳನ್ನು ಪ್ರಕಟಿಸಿದೆ. ಜವಳಗಿರಿ ಉಲಿಬಂದ ತಗ್ಗಟ್ಟಿ, ಜವಳಗಿರಿ ಪನ್ನೈ ಅಂಚೆಟ್ಟಿ ಮತ್ತು ಬಿಲ್ಲಿಕಲ್ ಜವಳಗಿರಿ ಅಧಿಸೂಚನೆಯಡಿ ಗುರುತಿಸಲಾದ ಕಾರಿಡಾರ್ಗಳಾಗಿವೆ. 3 ಕಾರಿಡಾರ್ಗಳು 10,300 ಹೆಕ್ಟೇರ್ಗಿಂತ ಹೆಚ್ಚು ಮೀಸಲು ಅರಣ್ಯಗಳು ಮತ್ತು ವನ್ಯಜೀವಿ ಅಭಯಾರಣ್ಯ ಭೂಮಿಯನ್ನು ಒಳಗೊಂಡಿದೆ. ಈ 3 ಕಾರಿಡಾರ್ಗಳು ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಪ್ರಮುಖ ಪರಿಸರ ಸಂಪರ್ಕಗಳನ್ನು ರೂಪಿಸಿದೆ. ಈ ಕಾರಿಡಾರ್ನಲ್ಲಿ ಆನೆ ಹಿಂಡುಗಳು, ನೀರು ಮತ್ತು ಮೇವು ಲಭ್ಯತೆಯಲ್ಲಿನ ಬದಲಾವಣೆ, ಸಂತಾನೋತ್ಪತ್ತಿ ಅಗತ್ಯತೆ ಮತ್ತು ಆವಾಸ ಸ್ಥಾನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿಯಮಿತವಾಗಿ 2 ರಾಜ್ಯಗಳ ನಡುವೆ ಸಂಚರಿಸುತ್ತವೆ. ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿರುವ ಅಪರಾಧ ಪ್ರಕರಣಗಳನ್ನು ಹಿಂಪಡೆಯುವ ಕುರಿತು ಪರಿಶೀಲಿಸಿ ಸೂಕ್ತ ಶಿಫಾರಸುಗಳನ್ನು ನೀಡಲು ರಾಜ್ಯ ಸರ್ಕಾರ ಸಚಿವ ಸಂಪುಟ ಉಪಸಮಿತಿ ರಚಿಸಿದೆ. ಉಪಸಮಿತಿಯಲ್ಲಿ ಗೃಹ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಸದಸ್ಯರಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ, ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ

0: ಹಾಗೂ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಮಿತಿ ಒಳಗೊಂಡಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಜಿಲ್ಲೆಯ ಪ್ರವಾಸಿಗರು ಅಥವಾ ನಾಗರಿಕರು ನಾಪತ್ತೆಯಾಗಿದ್ದರೆ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ಜಿಲ್ಲಾಡಳಿತ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ನಾಪತ್ತೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂದರ್ಶಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಜಿಲ್ಲಾಡಳಿತಕ್ಕೆ ತಕ್ಷಣವೇ ಒದಗಿಸಬೇಕು. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರ ವಿಶೇಷ ಗೂಗಲ್ ಫಾರ್ಮ್ ನೀಡಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ವಿಶೇಷ ಆಂದೋಲನ ದಿನಗಳನ್ನು ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಕಂಡುಬರುವ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡುವ ಬದಲು ಶಾಶ್ವತ ನೀರು ಪೂರೈಕೆ ಕ್ರಮಗಳನ್ನು ಕೈಗೊಳ್ಳಲು ಹೆಚ್ಚಿನ ಆದ್ಯತೆ ನೀಡುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ದಿಲೀಶ್ ಶಶಿ ನಿರ್ದೇಶನ ನೀಡಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಂತ್ರಸ್ತರು ನೆರವಿಗಾಗಿ 1070 ಅಥವಾ 0802222537 ಕರೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ 3 ಆನೆ ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಬೆಂಗಳೂರು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.
1: ಈಗ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸಂದರ್ಶನ ಭಾಗವಹಿಸಿದ್ದಾರೆ ಸುಬ್ಬಯ್ಯ ನಾಯ್ಡು. ಸಂದರ್ಶಕರು ವೀರಣ್ಣ ಜಿ ಹೆಚ್.
4: ನಮಸ್ಕಾರ ವೀರಣ್ಣ. ತಾವು ಒಂದು ದೊಡ್ಡ ವೃಕ್ಷದಾಗಿ ಇದ್ಕೊಂಡು ಅನೇಕ ಜನ ನಟರಿಗೆ ಆಶ್ರಯ ಕೊಟ್ಟಿದ್ದೀರಿ. ಆ ರೀತಿ ತಮ್ಮ ಆಶ್ರಯ ಪಡೆದು ತಮ್ಮಲ್ಲಿ ಖ್ಯಾತಿಗೆ ಬಂದವರು ಸುಬ್ಬಯ್ಯ ನಾಯ್ಡು ಅವರು. ಇವಾಗ ಸುಬ್ಬಯ್ಯ ನಾಯ್ಡು ಅವ್ರ ವಿಷಯ ಮಾತಾಡಬೇಕಾದ್ರೆ ತಮಗಿಂತ ಇನ್ಯಾರು ಜಾಸ್ತಿ ನಮ್ಗೆ ಹೇಳಲಾರು ಅಂತ ಹೇಳಿದ್ದೆ ನಾವಿಲ್ಲಿಗೆ ಆಹ್ವಾನಿಸಿದ್ದೀವಿ.
5: ಸರಿ ಸ್ವಾಮಿ.
4: ತಮಗೂ ಸುಬ್ಬಯ್ಯ ನಾಯ್ಡು ಅವ್ರಿಗೆ ಪರಿಚಯ ಆಗಿದ್ಯಾವಾಗ ಅಂದರೆ ತಮ್ಮ ಕಣ್ಣಿಗೆ ಅವ್ರು ಬಿದ್ದಿದ್ಯಾವಾಗ?
5: ಸರಿಯೇ ನೋಡಿ, ನಾವು ಮೈಸೂರಿನ ನಾಟಕ ಆಗಿದ್ದು ಪ್ರಥಮ 23rd ಮೈಸೂರಿಗೆ ಹೋದೋ. ಆಗ ನಾವು ನಾಟಕ ಆಡ್ತಿದ್ದ ಸಮಯದಲ್ಲಿ ನಮ್ಮ ನಾಟಕ ಒಳ್ಳೆ ಹೆಸರು ಬಂತು ಭಗವಂತನ ಕೃಪೆಯಿಂದ. ಆಗ ಇವ್ರಿಗೊಂಥರ ಮನಸ್ಸು ಹುಟ್ಟಿತು, ನಮ್ಮ ಕಂಪ್ನಿಲಿ ಸೇರಬೇಕು ಅನ್ನೋದು ಆಸೆ ಹುಟ್ಟಿತು, ಅಭಿರುಚಿ ಹುಟ್ಟಿತು. ಅವರಿಗೆ ಬಂದು ನನ್ನ ಕೇಳಿದರು. ಆವಾಗ ಅವ್ರಿಗೆಲ್ಲ ಸಾಧಾರಣ ಒಂದು 25 ಒಳಗೆ ಇತ್ತು, ತರುಣರು, ಒಳ್ಳೆ ಪುಷ್ಟಿಯಾದ ಶರೀರ. ಬಂದು ಸ್ವಾಮಿ ನಾನು ನಿಮ್ಮ ಕಂಪ್ನಿಗೆ ಬರಬೇಕು ಅಂತ ನನ್ನನ್ನೇ ಪ್ರಶ್ನೆ ಮಾಡಿದರು. ಒಳ್ಳೆ ಚಿಗುರು ಮೀಸೆ, ಒಳ್ಳೆ ಸುಂದರವಾದ ಮುಖ ಅಂದರೆ ಅವ್ರು ನೋಡ್ತಾರೆ ಒಂಥರ ಟಿವಿ ಜಾಸ್ತಿ ಮನುಷ್ಯನಲ್ಲಿ. ನಾನು ನೋಡಿ ಯೋಚನೆ ಮಾಡಿ ಇಂಥ ಟಿವಿ ಆದ ಮನುಷ್ಯ ಈ ಚಿಗುರು ಮೀಸೆ ಉಳ್ಳವನು ಅಂದರೆ ಬೀಸೆ ತಿರುಗಿಕೊಂಡೇ ಬಂದಿದ್ದ, ಇಷ್ಟು ದಪ್ಪನಾದ ಮೀಸೆ ಇರಲಿಲ್ಲ, ಸಣ್ಣಗಿದ್ದ ತಿರುಗಿಕೊಂಡೇ ಬಂದಿದ್ದ. ಓಹೋ, ಈ ಜೋರನ್ನ ಸ್ವಾಮಿ ನಮ್ಮ ಹತ್ರ ಪೂರೈಸೋದು ಕಷ್ಟ. ಹಾಗೆ ನಾನೇ ಮನಸ್ಸಿನಲ್ಲೇ ಅಂದ್ಕೊಂಡು ಹಾಡೋದಕ್ಕೇನಾದರೂ ಬರುತ್ತೇನಪ್ಪ ಅಂತ ನಾನು ಕೇಳಿದೆ. ಸ್ವಲ್ಪ ಆವಾಗ ಹಾಡಿಕೆನೇ ಮುಖ್ಯವಾಗಿತ್ತು, ಅದೇ ಪ್ರಾಮುಖ್ಯ. ಹಾಡಿಗೆ ಬರೆದಿದ್ದ ಮೇಲೆ ನಾವು ಯಾವ ನಾಟ್ ಪಾರ್ಟು ಕೊಡ್ತಿರಲಿಲ್ಲ, ಪ್ರತಿಯೊಂದು ಪಾತ್ರಕ್ಕೂ ಹಾಡಿದ್ದೇ ಇರೋದು ಆವಾಗಿನ ಕಾಲದಲ್ಲಿ.
4: ರಾಜನ ಮೊದಲು ಮಾಡ್ಕೊಂಡು ಜವಾನ್ವರೆಗೂ ಹಾಡಲೇಬೇಕು.
5: ಬಂದೇ ಬಂದೇ ಅಂದ್ಕೊಂದು ಹಾಡು. ಹೀಗಿರೋ ಸಮಯದಲ್ಲಿ ಬಂದು ಕೇಳಿದರು, ಅಪ್ಪ ನನ್ನಲ್ಲಿ ಬಹಳ ಜನ ಇದ್ದಾರೆ, ಈಗ ಸದ್ಯಕ್ಕೆ ನಮ್ಮಲ್ಲಿ ಸ್ಥಳವಿಲ್ಲ ಅಂತ ಹೇಳಿಬಿಟ್ಟೆ ನಾನು. ಆಗ ಹೇಳಿಬಿಟ್ಟ ಅಂತ ನಾವು ಮಡ್ರಾಸ್ಗೆ ಹೋದೋ. ಮಡ್ರಾಸ್ಗೆ ಹೋಗೋ ಪ್ರೋಗ್ರಾಮ್ ಇತ್ತು. ಅಲ್ಲಿ ಹೆಚ್ಚಿಗೆ ಖರ್ಚುಗಳು ಇಟ್ಕೊಂಡಿದ್ರೆ ತಮಿಳುನಾಡು ನಾಡು ಹೇಗಾಗುತ್ತೋ ಒಂದು ಭಯದಿಂದಲೂ ಇದು ಕಾರಣ.

0: ಇಂದಲೂ ನಾನು ಸದ್ಯಕ್ಕೆ ಬೇಡ ಅಂತ ಹೇಳಿಬಿಟ್ಟೆ, ಹೊರಟು ಹೋಗ್ಬಿಟ್ಟೆ.
1: ಆತನ ಟಿ ವಿ ನೋಡ್ಬಿಟ್ಟು ಇನ್ನು ನಮ್ಮ ಹತ್ರ
0: ಮೀಸೆ ನೋಡಿ ಹೇಳ್ಬಿಟ್ಟೆ ನಾನು. ಹಾಗೆ ಆಗಿತ್ತು. ಆನಂತರ ಮದ್ರಾಸ್ಗೆ ಹೋಗಿ ತಿರ್ಕೊಂಡು ಬಂದು ನಂತರ ನಾವು ಶಿವಮೊಗ್ಗದ ನಾಟಕ ಆಡ್ತಾ ಇದ್ದು 1927. ಆಗ ನಮ್ಮಲ್ಲಿ ಒಳ್ಳೆ ಹೆಸರಾಂತ ನಟರು ಮಲ್ಲಪ್ಪನವರು ಅಂತ ಇದ್ದರು. ಆಗ ಸಿ ವಿ ನಮ್ಮ ನಾಗೇಶ್ ರಾಯರು ಇದ್ದರು, ಮಲ್ಲಪ್ಪನವರು ಇದ್ದರು, ಒಳ್ಳೊಳ್ಳೆ ಹೆಸರಾಂತ ನಟರೇ ನನ್ನಲ್ಲಿ ಇದ್ರಿಗಿನ ಸಾಧಾರಣವಾದ ಯಾರು ಇರಲಿಲ್ಲ. ಹಾಗಿತ್ತು ಆ ಭಗವತ್ ಕೃಪೆ, ಚನ್ನಬಸವೇಶ್ವರನ ಕೃಪೆಯಿಂದ ಒಳ್ಳೊಳ್ಳೆ ನಟರು ಸೇರಿಕೊಂಡಿದ್ದರು. ನಮ್ಮ ನಾಟಕಗಳು ಹಾಗೆ ಇದ್ದು, ಸೀನರಿಗಳು ಹಾಗೆ ಇದ್ದು, ಅತ್ಯುತ್ತಮವಾದ ಪೇಂಟರ್ಗಳು ಇದ್ದರು. ಆಗ ಈ ಸಿ ಬಿ ಮಲ್ಲಪ್ಪನವರಿಗೆ ಯಾರೋ ಭಾಗ ಕರೆದ್ರು, ಅವರ ಜನಗಳೇ, ದೊಡ್ಡಬಳ್ಳಾಪುರದ ಸಾಹುಕಾರ ನಂಜುಂಡಪ್ಪನವರು ಬೇರೆ ನಾಟಕ ಮಾಡಿ ಅವ್ರನ್ನ ಕರೆಯೋದಕ್ಕೆ ಸಂಧಾನ ಮಾಡ್ತಾಯಿದ್ರು. ಆವಾಗ ನನಗೂ ಸಂಧಾನ ಇವ್ರು ಹೋಗ್ತಾರೆ ಅಂತ ತಿಳ್ಕೊಂಡು ಈ ಸುಬ್ಬಯ್ಯನಾಯ್ಡು ಮೊಟ್ಟ ಮೊದಲು ಬಂದಿದ್ರಲ್ಲ, ನನ್ನಲ್ಲಿ ಬಿಟ್ಟುಬಿಟ್ಟು ಇವರ ಕಂಪ್ನಿಗೆ ಹೋಗಿದ್ರು, ತುಮಕೂರು ಸೀತಾರಾಮಯ್ಯನ ಕಂಪ್ನಿಗೆ ಹೋಗಿದ್ರು.
1: ಸೀತು ಕಂಪ್ನಿ,
0: ಸೀತಾ ಮನೋಹರ ಅನ್ನೋದೊಂದು ಕಂಪ್ನಿ ಇತ್ತು ತುಮಕೂರಿಂದು. ಅಲ್ಲಿಗೆ ಹೋಗಿ ಸೇರಿಕೊಂಡ್ರು. ಬರಬೇಕಾದ ಆಸೆಯೇನೋ ಇಲ್ಲಿತ್ತು, ಇಲ್ಲ ಆಗಲಿಲ್ಲ, ಅಲ್ಲಿಗೆ ಹೋಗ್ಬಿಟ್ರು. ಆ ನಂತರ ನಾನು ಒಂದು ವರ್ತಮಾನ ಕೊಟ್ಟೆ, ಬರೋ ಅಭಿಪ್ರಾಯ ಇದ್ರೆ ಬರೋದು ಅಂತ. ಸಾಕು ಅವ್ರಿಗೆ ಒಳ್ಳೆ ಅದು ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಅವರು ನಾನು ಹೇಳಿ ಕಳಿಸಿದ ಕೂಡಲೇ ಹೊರಟು ಬಂದುಬಿಟ್ರು ಶಿವಮೊಗ್ಗಿಗೆ. 1927 ಹಾಗೆ ಬಂದರು.
1: ಸರಿ, ಇವರು 1927 ತಮ್ಮ ಹತ್ರ ಬಂದರು ಅಂದರೆ ತುಮಕೂರಿಂದ ಶಿವಮೊಗ್ಗಿಗೆ ಬಂದರು ಅಂತಾಯ್ತು.
0: ಬೇರೆ ಕಂಪ್ನಿಯಲ್ಲೂ ಪರಸ್ಥಳ ಇತ್ತು, ಅವರ ಕಂಪ್ನಿ ಇತ್ತು ಸೀತಾರಾಮಯ್ಯನ ಕಂಪ್ನಿ. ಅಲ್ಲಿಂದ ಕರೆದದ್ದೇ ಸಾಕು ಅನ್ನೋ ಅಭಿಪ್ರಾಯದಿಂದ ಬಹು ಅತ್ಯಾತುರದಿಂದ ಬಂದರು ಶಿವಮೊಗ್ಗಿಗೆ ಬಂದರು. ಅಷ್ಟೊತ್ತಿಗೆ ಮಲ್ಲಪ್ಪನವ್ರಿಗೆ ಅವರು ಹೊರಟು ಹೋಗ್ಬಿಟ್ರು, ಬೇರೆ ಕಂಪ್ನಿ ಹೊರಟು ಹೋಗ್ಬಿಟ್ರು.
1: ಸರಿ,
0: ಆಗ ನಾವು ಆಡೋ ನಾಟಕಗಳಿಗೆ ಇದನ್ನೇ ಪ್ರಾಕ್ಟೀಸ್ ಕೊಡ್ತಾ ಇದ್ದೋ. ಸುಭದ್ರಾಪರಣದಲ್ಲಿ ಮೊದಲು ಕೃಷ್ಣನ ಪಾತ್ರ ಕೊಟ್ಟು, ಯಾರು ಸುಬ್ಬಯ್ಯ ನಾಯ್ಡು, ಎಲ್ಲ ಲಕ್ಷಣವಾಗಿದ್ದರು, ಸುಂದರವಾಗಿದ್ದರು, ಆ ಕೃಷ್ಣನಿಗೆ ಆ ಫಿಗರ್ ತಕ್ಕಂತೆ ಇದೆ ಅಂದ್ಬಿಟ್ಟು ಆ ಕೃಷ್ಣ ಪಾತ್ರನೇ ಕೊಟ್ಟಿದ್ದಾರೆ ಸುಭದ್ರಾಪರಣದಲ್ಲಿ. ಅಂದರೆ ಹಾಡುಗಾರಿಕೆ ಅಷ್ಟು ಉನ್ನತವಾಗಿರಲಿಲ್ಲ, ಒಂದು ಮಟ್ಟದಲ್ಲಿತ್ತು ಆ ಹಾಡುಗಾರಿಕೆ. ಆಗ ಹೀಗೆ ನಾವು ಪಾಠಗಳು ಮಾಡ್ತಾ ಮಾಡ್ತಾ ಹೊಸದಾಗಿ ಒಂದು ರಾಜಭಕ್ತಿಯನ್ನು ನಾಟಕ ಪ್ರಾಕ್ಟೀಸ್ ಮಾಡಿದೆ ನಾವು.
1: ಎಲ್ಲಿ ಶುರು ಮಾಡಿದ್ದಿಲ್ಲಿ?
0: ಶುರು ಮಾಡಿದ ಅಲ್ಲೇ ಹಿಂದಿನಿಂದ ಬರೆಸಿದ್ದೆ ನಾನು. ಅಂದರೆ ಆ ವಿಕ್ರಾಂತ ಅನ್ನೋದು ಒಂದು ಮುಖ್ಯ ಪಾತ್ರ ಇತ್ತು, ಅದಕ್ಕೆ ಯಾರು ಲಾಯಕ್ ಆಗಿರಲಿಲ್ಲ, ಯಾವುದು ಅದಕ್ಕೆ ಅರ್ಹತೆ ಉಳ್ಳ ನಟರು ಇರಲಿಲ್ಲ, ಅದರಲ್ಲಿ ಹಾಡುಗಳು ಇಲ್ಲವೇ ಇಲ್ಲ, ಎಲ್ಲ ಇದು ಬರೇ ಡೈಲಾಗ್ಸೇ ಇರೋದ್ರಲ್ಲಿ. ರಂಗೀತ ನಾಟಕ ಸಭದವ್ರು ಆಡ್ತಿದ್ರು ಅಲ್ಲಿ. ಮಹಾರಾಷ್ಟ್ರದಲ್ಲಿ ಲಲಿತ ಕಲಾ ದರ್ಶನ ಕಂಪ್ನಿ ಅನ್ನೋದು ಮಹಾರಾಷ್ಟ್ರ ಕಂಪ್ನಿ ಆಡ್ತಾಯಿದ್ರು. ನಾನು ಅವರಿಂದ ಪರಮಿಟ್ ತಗೊಂಡು, ಒಬ್ಬ ಭೀಮಾಚಾರು ಅಂತ ಹುಬ್ಬಳ್ಳಿಯಲ್ಲಿದ್ದಾರೆ, ಅವರಿಂದ ನಾನು ಕನ್ನಡಕ್ಕೆ ತರ್ಜುಮೆ ಮಾಡಿಸಿದೆ.
1: ಸರಿ,
0: ತರ್ಜುಮೆ ಮಾಡಿಸಿ ನೋಡ್ತಾ ಇದ್ದು ಆ ಪಾತ್ರಕ್ಕೆ ಯಾರು ಲಾಯಕ್ ಆದವ್ರು ಇರಲಿಲ್ಲ. ಅಲ್ಲಿಂದ ಶಿವಮೊಗ್ಗದಿಂದ ನಾವು ಮೈಸೂರಿಗೆ ಹೋಗಿ ಅಷ್ಟೊಳಗಾಗಿ ಸುಬ್ಬಯ್ಯ ನಾಯ್ಡನ್ನ ತಯಾರು ಮಾಡ್ಕೊಂಡು ಬಂದೋ ಆ ವಿಕ್ರಾಂತನ ಪಾತ್ರಕ್ಕೆ. ಪಾತ್ರ ತಯಾರು ಮಾಡಿ ನಂಜನಗೂಡಿನಲ್ಲಿ ಕಂಪ್ನಿ ಇದ್ದಾಗ ಅದು ಚೆನ್ನಾಗಿ ರಿಹರ್ಸಲ್ ಕೊಟ್ಟು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಪ್ರತಿನಿತ್ಯ ಪ್ರಾಕ್ಟೀಸ್ ಕೊಟ್ಟು ಆನಂತರ ಮೈಸೂರಿಗೆ ಬಂದು ಸ್ಪೆಷಲ್ಲಾಗಿ ಅದೇ ನಾಟಕನ ಆಡಿದೋ. ಇನ್ಯಾವ ನಾಟಕ ಆಡಲೇ ಇಲ್ಲ, ಆ ಲಕ್ಷ್ಮೀ ಥಿಯೇಟರ್ ಒಂದು ಖಾಲಿ ಇತ್ತು, ಅದನ್ನೇ ಒಂದು 10 ನಾಟಕ ಆಡಿದೋ. ವಿಕ್ರಾಂತ ಬಂದುಬಿಡ್ತು ಸ್ವಾಮಿ, ಆತನಿಗೆ ಹೇಳೋದು ಒಳ್ಳೆ ಶುಕ್ರವಾರ ದಸೆ, ಒಳ್ಳೆ ಟೈಮ್ ಬಂತು. ಆ ವಿಕ್ರಮಾರ್ಥನ ಪಾಠ ಮಾಡ್ದ ಮಾಡ್ದ ಮಾಡ್ದ ನಿಜವಾಗಿ ಯಾರು ಇವತ್ತಿನವರೆಗೂ ಆ ರೀತಿ ಮಾಡಿದವ್ರು ನಾನು ನೋಡಲೇ ಇಲ್ಲ. ಹಾಡೋದ್ರಲ್ಲಿ ಯಾವ ರೀತಿಯಾಗಿ ಮಟ್ಟು ಆಗಿದ್ನೋ, ಈ ಪಾತ್ರದಲ್ಲಿ, ಈ ಡೈಲಾಗು, ಈ ರಂಗೀತ ನಾಟಕದಲ್ಲಿ, ನಾಟಕದಲ್ಲಿ ಅತಿ ಉನ್ನತವಾದ ಸ್ಥಾನವನ್ನು ಪಡೆದುಬಿಟ್ಟ. ಅಷ್ಟಮಟ್ಟಿಗೆ ಬಂದ್ಬಿಡ್ತು ಆತನಿಗೆ ಆ ವಿಕ್ರಾಂತ ಹೊಸ ನಾಟಕ. ಅದು ರಾಜಭಕ್ತಿ, ಅದು ನಮ್ಮ ಸೆಟ್ಟು ಅದು ತಕ್ಕಂತೆ ಇತ್ತು. ಇನ್ನು ವಿಕ್ರಾಂತ್ ಪಾತ್ರ ಅದ್ರ ಮುಖ್ಯವಾದ ಪಾತ್ರ, ನಾಯಕ, ಅದರಲ್ಲಿ ಭಾಳ ಚೆನ್ನಾಗಿ ಮಾಡಿದರು. ಹಾಗಲ್ಲಿ ಅವತ್ತಿನ ಸುಬ್ಬಯ್ಯ ನಾಯ್ಡು ಕೂಡ ಒಳ್ಳೆ ಒಳ್ಳೆ ಪಾತ್ರಧಾರಿ, ಒಳ್ಳೆ ಶ್ರೇಷ್ಠವಾದ ನಟ ಅನ್ನಿಸೋದಕ್ಕೆ ಅವಕಾಶವಾಯಿತು ಆತನಿಗೆ. ಅಲ್ಲಿಂದ ನಾವು ಆಡ್ತಾ ಆಡ್ತಾ ಅಂದ್ಕೊಂಡು ಆನಂತರ ಇನ್ನೊಂದು ಇದೇ ಮಹಾರಾಷ್ಟ್ರ ನಾಟಕ ನಾನು ಪುನಃ ಇನ್ನೊಂದು ತರ್ಜುಮೆ ಮಾಡಿಸಿದೆ, ರಣದುಂದು ಭಿ ಅಂತ. ಈಗ ಅವಳು ಈ ಪ್ಲೇಬ್ಯಾಕ್ ಹಾಡ್ತಾಳಲ್ಲ ಲತಾ, ಅವರ ತಂದೆ ಬಲವಂತ ನಾಟಕ ಮಂಡಳಿ ಅಂತ ಇತ್ತು, ಅವರ ತಂದೆ ಈ ರಣದೊಂದಿಭಿ ಅನ್ನೋ ನಾಟಕ ಆಡ್ತಾಯಿದ್ರು. ಅವ್ರದ್ದೊಂದು ದೊಡ್ಡ ಸೆಟ್ ಇತ್ತು ಅವ್ರದ್ದು, ಅದನ್ನು ಅವರ ಅನುಮತಿ ತಗೊಂಡು ತರ್ಜುಮೆ ಮಾಡಿಸಿ ಕರ್ನಾಟಕ ಸಾಮ್ರಾಜ್ಯ ಅಂತ ಅದಕ್ಕೆ ಹೆಸರಿಟ್ಟು ಅದನ್ನು ಅದರಲ್ಲಿ ತಿರುಮದ್ರಾಯ ಅಂತ ಪಾತ್ರ ಅವತ್ತಿಗೆ ಕೊಟ್ಟು, ಅದು ವಿದ್ಯಾರಣ್ಯರ ಸಂಬಂಧ ಅದು ನಾಟಕ. ಅಂದರೆ ಈ ಗಾಂಧೀಜಿ ಸ್ವತಂತ್ರ ಸಂಬಂಧಪಟ್ಟದ ನಾಟಕ, ಆಗ ಚಳವಳಿ, ಸ್ವತಂತ್ರ ಚಳವಳಿ ನಾಟಕ.
1: ಸರಿ ಸರಿ ಸರಿ.
0: ಆ ತಿರುವನಾಯಕಿನ ಪಾತ್ರ ಕೊಟ್ಟು ಅದರಲ್ಲೂ ಕೂಡ ಬಹಳ ಚೆನ್ನಾಗಿ ಮಾಡ್ತಾಯಿದ್ದ ಆ ತಿರುವಿನ ಪಾತ್ರವನ್ನು ನಾನು ಕೂಡ. ಅಂದರೆ ಈ ರಾಜಭಕ್ತಿಯಲ್ಲಿ ನಾನು ಅವನ ಜೊತೆಲಿ ಪಾತ್ರ ಮಾಡಿದ್ದೆ, ನಾನು ದುರ್ಜಯನ ಪಾತ್ರ. ನಮ್ಮಿಬ್ಬರಿಗೂ ನೋಡಿಬಿಟ್ಟು ನಾನೇ ಹೇಗಾಗೋಗ್ಬಿಡು, ಒಂದೊಂದು ಆಯ್ಕೆ ಮಾಡೋದು, ಒಂದೊಂದು ಸಾರಿ ಆ ಗೌನಿಗೆ ತಿರುಗಿಬಿಟ್ಟು ಕತ್ತಿ ಎಳ್ದ ಅಂತಂದರೆ ಜನಗಳ ದೇಖಿಲು ಬೆಚ್ಚಿಬಿದ್ದು ಬಿಡೋರು ಸ್ವಾಮಿ. ನಮ್ಮ ಕನ್ನ

0: ಕನ್ನಡದಲ್ಲಿ ಅಂಥ ಜೋರಾಗಿ ಆ್ಯಕ್ಟ್ ಮಾಡ್ತಿದ್ದವ್ರು ನಾನು ಯಾರೂ ನೋಡಲಿಲ್ಲ ಅಂದರೂ ಕೂಡ ತಪ್ಪಾಗೋದಿಲ್ಲ. ಆದರೂ ವರದಾಚಾರ ಇದ್ದರು ಅವರು, ಅವರೆಲ್ಲ ಶೃಂಗಾರ ನಾಟಕಗಳು, ಶಾಕುಂತಲ, ನಿರುಪಮ, ಇಂಥ ನಾಟಕದವರು ಪ್ರಸಿದ್ಧಿಯಾಗಿ ಒಳ್ಳೆ ದೊಡ್ಡದಾಗಿ ಶಿಖರ ಕಲೆ ಶಿಖರ ಏರಿದರು. ಆನಂತರ ಪೀರು ಸಾಹೇಬರು ಕೂಡ ಅವರವರು ಕೂಡ ಅವರು ಒಳ್ಳೆ ಒಳ್ಳೆ ಹೆಸರೇ ಸಂಪಾದನೆ ಮಾಡ್ಕೊಂಡು ಹೋದರು. ಅಂದರೆ ಈ ತರಹವಾದ ಪಾತ್ರ ಮಾಡಿದ್ರೆ ಸುಬ್ಬಯ್ಯನ ಮಟ್ಟ ಯಾರೂ ಬರಲ್ಲ ಅಂತ ಘಂಟಾ ಘೋಷವಾಗಿ ಹೇಳಬಲ್ಲೆ. ಮುಂದು ಕೂಡ ಅಂಥವ್ರು ಯಾರು ನಟರು ಹುಟ್ಟಲಾರರು ಅಂತಲೂ ಅದನ್ನು ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂದರೆ ಮುಂದೆ ಯಾರು ಕಂಡಿಲ್ಲ,
1: ಹುಟ್ಟಲಿ
0: ಭವಿಷ್ಯತ್ ಯಾರು ಹುಟ್ಟಲಿ, ಹುಟ್ಟಲೇ ಸಂತೋಷ. ಅಂಥ ನಟಶ್ರೇಷ್ಠ ಇದ್ದರೆ ತಾನೇ ನಮ್ಮ ಕನ್ನಡ ರಾಜ್ಯ ಬೆಳಗಬೇಕಾದ್ರೆ, ಇಲ್ಲದ್ರೆ ಹ್ಯಾಕ್ ಪ್ರಕಾಶಕ್ಕೆ ಬರುತ್ತೆ, ಬರೋದಿಲ್ಲ. ಇವತ್ತು ಹೋದ್ರು ನೋಡಿ, ಸುಬ್ಬಯ್ಯನಾಡು ಒಂದು ವರ್ಷದ ಆಯಿತು ಹೋಗಿ, ಹಿಂದಿಂದಲೂ ನೋಡ್ತೀನಿ ಯಾ ಅಂಥ ಸುಬ್ಬಯ್ಯನಂಥ ಸ್ಥಳಕ್ಕೆ ಯಾರೂ ಬರಲಿಲ್ಲ, ಇವತ್ತಿನವರೆಗೂ ಬರಲಿಲ್ಲ. ಅವರೇ ಕೂಡ ನಾಟಕ ಮಾಡಿ ಎಷ್ಟೋ ತಯಾರು ಮಾಡಿದರು ಅವರೇ ಸ್ವತಃ, ಆದರೂ ಕೂಡ ಅವ್ರ ಸ್ಥಾನಕ್ಕೆ ಬರ್ತಕ್ಕಂಥ ಅರ್ಹತೆ ಯಾರಿಗೂ ಬರಲಿಲ್ಲ ಇವತ್ತಿನವರೆಗೂ.
1: ನಾನು ಇದೊಂದು ಮಾತು ಕೇಳಿದ್ದೆ ವೀರಣ್ಣ ಅವರೇ, ಸುಬ್ಬಯ್ಯನಾಡವರು ತಮ್ಮ ಕಂಪ್ನಿ ಬಿಟ್ಟ ಮೇಲೆ ತಾವು ರಾಜಭಕ್ತಿ ಆಡೋದನ್ನೇ ನಿಲ್ಲಿಸ್ಬಿಟ್ರಿ ಅಂತ?
0: ಖಂಡಿತವಾದ ಮಾತು, ಅದನ್ನು ನೆನೆಸ್ಕೊಂಡ್ರೆ ಇವತ್ತು ನಿಜವಾಗ್ಲೂ ನನಗೆ ದುಃಖವಾಗುತ್ತೆ. ರಾಜಭಕ್ತಿಗೋಸ್ಕರ ಸ್ಪೆಷಲ್ ಆಗಿ

0: ಬರಲಿಲ್ಲ, ಇವತ್ತಿನವರೆಗೂ ಬರಲಿಲ್ಲ. ಅವರೇ ಕೂಡ ನಾಟಕ ಮಾಡಿ ಎಷ್ಟೋ ತಯಾರು ಮಾಡಿದರು ಅವರೇ ಸ್ವತಃ, ಆದರೂ ಕೂಡ ಅವ್ರ ಸ್ಥಾನಕ್ಕೆ ಬರ್ತಕ್ಕಂಥ ಅರ್ಹತೆ ಯಾರಿಗೂ ಬರಲಿಲ್ಲ ಇವತ್ತಿನವರೆಗೂ.
1: ನಾನು ಇದೊಂದು ಮಾತು ಕೇಳಿದ್ದೆ ವೀರಣ್ಣ ಅವರೇ, ಸುಬ್ಬಯ್ಯನಾಡವರು ತಮ್ಮ ಕಂಪ್ನಿ ಬಿಟ್ಟ ಮೇಲೆ ತಾವು ರಾಜಭಕ್ತಿ ಆಡೋದನ್ನೇ ನಿಲ್ಲಿಸ್ಬಿಟ್ರಿ ಅಂತ?
0: ಖಂಡಿತವಾದ ಮಾತು, ಅದನ್ನು ನೆನೆಸ್ಕೊಂಡ್ರೆ ಇವತ್ತು ನಿಜವಾಗ್ಲೂ ನನಗೆ ದುಃಖವಾಗುತ್ತೆ. ರಾಜಭಕ್ತಿಗೋಸ್ಕರ ಸ್ಪೆಷಲ್ ಆಗಿ 25-30 ಸಾವಿರ ರೂಪಾಯಿ ಖರ್ಚು ಮಾಡಿಸಿದ್ದೆ ಬರೀ ಸೀನ್ಸಿಗೇನೆ. ಅವರು ಹೋದ ನಂತರ ನಾವು ನಾಟಕ ಆಡಿದ ಮೇಲೆ ನಮ್ದು ಯಾತ್ರ ಕಂಪ್ನಿ ಒಬ್ಬನ ಮೇಲೆ ಎಲ್ಲ ನಿಂತ್ಕೊಂಡಿತ್ತು ಅಂತ ಜನಗಳು ಹಾಸ್ಯಾಸ್ಪದ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದಿಬ್ಬರು ಮೂವರಿ ಪಾತ್ರ ಕೊಟ್ಟೆ. ಅದ್ರ ಹೆಸರು ಹೇಳಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ನಮ್ಮ ಕಂಪ್ನಿಯಲ್ಲಿ ಹೆಸರು ಇಬ್ಬರು ಮೂವರಿ ಕೊಟ್ಟೆ ಪಾತ್ರ. ನನ್ನ ಮನಸ್ಸಿಗೆ ಅದು ಸರಿ ಹೋಗಲಿಲ್ಲ, ಆ ಮಂಕ ಸಪ್ಪೆ ಆಗೋಯ್ತು. ಅಷ್ಟು ಫೋರ್ಸ್ ಆಗಿ ಬರ್ತದೆ ನಾಟಕ, ಸ್ವತಂತ್ರ ಚಳವಳಿ ನಾಟಕ, ಪ್ರತಿ ಸೀನ್ ಸುಬ್ಬಯ್ಯ ನಾಟಕ ಹಾಂತ ಕ್ಲಾಪ್ಸ್ ಬಿಡೋ. ಒಂದೊಂದು ಮಾತಿಗೆ ಒಂದೊಂದು ಸಾರಿ ಜನಗಳು ಆ ಹರ್ಷ ತಾಡನ ಅದರಲ್ಲಿ ತೋರಿಸ್ತಾ ಇದ್ರು, ಸಂತೋಷವನ್ನು ಸೂಚಿಸುವನ್ನು. ಅಂಥದ್ರಲ್ಲಿ ಇದು ತೂಗುಡ್ಸಾಗೋಯ್ತು. ರಾಜಭಕ್ತ ಅವ್ರು ಹೋದ್ಮೇಲೆ ಪಾತ್ರ ಮಾಡಿದ ನಂತರ ನಾಟಕ ತೂಗುಡು ಮಂಕಾಗೋಯ್ತು, ಲೈಟ್ ಹಚ್ಚಿದ್ದು ಹೋಯ್ತು ಅನ್ನೋದಾಗೋಯ್ತು. ಈ ರೀತಿಯಾಗಿ ಆದಮೇಲೆ ಶೈನ ಕೆಟ್ಟ ಹೆಸರು ತಗೋಬಾರ್ದು, ಪ್ರಸಿದ್ಧಿಯಾದ ನಾಟಕ ಅದು, ಒಳ್ಳೆಯ ಹೆಸರು ತಂದು ಕೀರ್ತಿ ತಂದು ನಾಟಕಕ್ಕೆ ನಾವು ಅವಮಾನ ಮಾಡಿದಾಗುತ್ತೆ ಅಂತ ನಿಜವಾಗೂ ನಿಲ್ಲಿಸಿಬಿಟ್ಟೆ. ಇವತ್ತಿನವರೆಗೂ ಅಂಥ ಆ್ಯಕ್ಟರ್ ಸಿಕ್ಕಿದ್ರೆ ನಮಗೆ ಪುನಃ ಮಾಡಬಹುದಾಗಿತ್ತು, ಸಿಕ್ಕಲೂ ಇಲ್ಲ, ನಾನು ಮಾಡಲೂ ಇಲ್ಲ. ಹೀಗಿದೆ ಸ್ವಾಮಿ ಆತಂದು.
1: ಈಗ ಸುಬ್ಬಯ್ಯನಾಯ್ಡವರು ತಮ್ಮ ಕಂಪ್ನಿ ಬಿಟ್ಟರು ಅಂತ ಹೇಳಿದ್ರಿ,
0: ಹೌದು,
1: ಬಿಡಬೇಕಾದ್ರೆ ತಮ್ಮ ಅನುಮತಿ ತಗೊಂಡೇ ಹೋದ್ರು.
0: ಅಯ್ಯೋ, ಅದನ್ನ ಯಾಕೆ ಹೇಳ್ತೀರಿ ಸ್ವಾಮಿ? ನಾನು ಎಷ್ಟೋ ಜನ ಸಾವಿರಾರು ಜನ ನಟರು ನಾನು ನೋಡಿದ್ದೀನಿ, ಸಾವಿರಾರು ಜನ ನಟರು ನನ್ನ ಕಂಪ್ನಿಯಲ್ಲಿ ಇದ್ದು ಹೋಗಿದ್ದಾರೆ, ಪ್ರತಿಯೊಬ್ಬರು ಒಳ್ಳೊಳ್ಳೆಯವರು ಹೋಗಿದ್ದಾರೆ. ಇವತ್ತು ಕೂಡ ಹೇಳಬೇಕು ಅಂದರೆ ಸಿನಿಮಾದಲ್ಲಿರ್ತಕ್ಕಂಥ ಕನ್ನಡ ನಟರೆಲ್ಲರೂ ನಮ್ಮ ಕಂಪ್ನಿಯಲ್ಲಿ ಇದ್ದರು ಅಂತ ಒಂದು ಅಹಂಕಾರದಿಂದ ಹೇಳ್ತಾ ಇದ್ದೀನಿ, ತಪ್ಪಾಗೋದಿಲ್ಲ.
1: ಅಹಂಕಾರ ಅಲ್ಲ ಸ್ವಾಮಿ, ನಿಜವಾಗಿಯೂ ಕೂಡ
0: ಹೆಮ್ಮೆ ಹೆಮ್ಮೆ
1: ತಾವು ಕೊಟ್ಟಿದ್ದೀರಿ ಆ ಹುಡುಗರು
0: ನೋಡಿದ್ರು. ಅಂಥದ್ರಲ್ಲಿ ಆ ರೀತಿಯಾಗಿ ಸಂತೋಷನ ಹೋದವರು ಯಾರೂ ಇಲ್ಲ. ನನ್ನ ಮನಸ್ಸನ್ನು ಸಂತೋಷಪಡಿಸಿ ಹೋದವರಲ್ಲಿ ಸುಬ್ಬಯ್ಯನಾಡುವರನ್ನು ಒಬ್ಬರೇ ಒಬ್ಬರು. ಹೇಗೆ ಅಂದ್ರೆ ಹೇಳಿ ನೋಡಿ, ನನಗೆ ಅವರು 225 ರೂಪಾಯಿ ಅವ್ರ ಮೇಲೆ ಬಾಕಿ ಇತ್ತು, ಅಡ್ವಾನ್ಸ್ ಇತ್ತು. ಹೋಗುವಾಗ ಯಾತಕ್ಕೆ ಹೋದರು ಅಂತಂದರೆ ಹೀಗೆ ಅದು ನೆನೆಸ್ಕೊಂಡ್ರೆ ನನಗೂ ದುಃಖ ಬರುತ್ತೆ. ನಾನು ಅವರಿಗೆ 175 ರೂಪಾಯಿ ಸಂಬಳ ಕೊಡ್ತಾ ಇದ್ದೆ ಅವ್ರು ಹೋಗೋ ಕಾಲದಲ್ಲಿ. ಅವರು ಏನು ಹೇಳಿದರು, 250 ರೂಪಾಯಿ ಮಾಡಿ ಯಜಮಾನ್ರಿ ಅಂದರು. ನಮಗೆ ಗ್ರಹಚಾರ ಮಾಡಬೇಕಲ್ಲ, ಮಾಡಲಿಲ್ಲ, ನಾನು 200 ರೂಪಾಯಿ ಕೊಡ್ತೀನಪ್ಪ ಅಂತ ಹೇಳಿದೆ. ಕೊನೆ 225 ಕೊಡ್ತೀನಿ ಅಂತಲೂ ಹೇಳಿದೆ. ಕೊನೆಗೆ, ಇಲ್ಲ ಸ್ವಾಮಿ, ದಯವಿಟ್ಟು ಅಷ್ಟು ಕೊಡಿ ಇದ್ದರೆ ನಾನು ದಯವಿಟ್ಟು ಬಿಟ್ಬಿಡಿ, ನಾನು ಮುಂದುವರಿತೀನಿ ಹಾಗೆ ಅಂತ ಅವ್ರು ಹೇಳಿದರು. ನನಗೆ ಅಷ್ಟು ಕೊಡೋಕೆ ಧೈರ್ಯ ಆಗಲಿಲ್ಲ ಆಗಿನ ಕಾಲದಲ್ಲಿ. ಯಾವುದು 31ನೇ ಇಸವಿ ಅವ್ರು ಹೋಗಿದ್ದು, 31 ಅಥವಾ 32ರಲ್ಲಿ, ಅಷ್ಟು ಧೈರ್ಯ ಆಗಲಿಲ್ಲ. ಆಗ ನಾನೇನು ಮಾಡಿದೆ, ಇಲ್ಲಪ್ಪ ನಿನ್ನ ಸಂತೋಷ, ಅರುಣ ಸಂಬಂಧಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆಗ ನಿಜವಾಗೂ ಇವತ್ತು ನನ್ನ ಎದುರಲ್ಲಿ ಆದ ನಿಂತು ಮಾತಾಡ್ತಾ ಇದ್ದಾನೆ ಅನ್ನೋ ಕಾಣುತ್ತೆ. ಒಂದು ತಟ್ಟೆ ತುಂಬ, ಒಂದು ಅಡಿಕೆಯಲ್ಲಿ ತಾಂಬೂಲ ತಟ್ಟೆ ಇಟ್ಕೊಂಡು ಮಧ್ಯೆ ಆ ನನಗೆ ಕೊಡ್ತಕ್ಕಂಥ ರೂಪಾಯಿಗಳಿಟ್ಟು ಕರೆಕ್ಟಾಗಿ ಎಷ್ಟು ಒಂದು ಪೈಸ ಕಡಿಮೆ ಇಲ್ದಂಗೆ ಆ ರೂಪಾಯಿಗಳನ್ನು ಇಟ್ಬಿಟ್ಟು ದೊಡ್ಡದಾಗಿ ಒಂದು ಹಾರ ತಂದು ನನಗೆ ಹಾಕಿಬಿಟ್ಟು ದೀರ್ಘದಂಡ ನಮಸ್ಕಾರ ಮಾಡಿ ನನ್ನ ಚೆನ್ನಾಗಿ ಆಶೀರ್ವಾದ ಮಾಡಿ ಸ್ವಾಮಿ ಅಂತ ಹೀಗೆ ಮಲಿಕೊಂಡ್ಬಿಟ್ಟ ಸ್ವಾಮಿ. ಇವತ್ತು ಸತ್ಯವಾಗೂ ಪ್ರಮಾಣವಾಗಿ ಇವತ್ತು ಅದು ನಾನು ನೆನೆಸ್ಕೊಂಡಿದ್ದಾರೆ, ದುಃಖ ಬರುತ್ತೆ. ಅದು ನಾನು ಸುಮ್ಮನೆ ಮಾತಾಡ್ತೇನೆ ಅಂತ ಅವ್ರು ತಿಳಿಬೇಡಿ. ಆದ್ರೆ ಅವತ್ತಿನ ದೃಶ್ಯ ಇವತ್ತು ನಾನು ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ನನ್ನ ಕಣ್ಣ ನೀರು ಬರುತ್ತದೆ ಕಂಡಿರ್ತದೆ. ಆ ರೀತಿಯಾಗಿ ಸಂತೋಷ ಹೋದರೆ ಯಾರೂ ಇಲ್ಲ. ಆದ್ದರಿಂದಲೇ ಯಾಕೆ ನನ್ನ ಆಶೀರ್ವಾದನ ಮುಖ್ಯವಾದ್ದಲ್ಲ, ಆತನ ನಿಯತ್ತು ಆತನ ಮುಖ್ಯವಾದ್ದು. ಹೋದ್ಮೇಲೆ ಅವನು ಚೆನ್ನಾಗಿ ಹೆಸರು ಪಡೆದ, ಚೆನ್ನಾಗೂ ದುಡ್ದ, ಬಹುಜನಕ್ಕೆ ಆಶ್ರಯವಾಗೂ ಇದ್ದ. ಆದ್ದರಿಂದ ಯಾತಿಗೆ ಮನುಷ್ಯನಿಗೆ ಏನೊಂದು ಒಂದು ನಿಯತ್ತಿರಬೇಕು. ನಿಯತ್ತಿದ್ದರಿಂದ ನಾವು ಅಷ್ಟು ದಿವಸ ಚೆನ್ನಾಗಿ ಬಾಳಿ ಬದುಕಿ ಒಳ್ಳೆ ಹೆಸರು ತೊಗೊಂಡ ಒಟ್ಟಿನಲ್ಲಿ. ಕೊನೆಗೇನು ಒಳ್ಳೆಯದು ಕೆಟ್ಟದು ಪ್ರಪಂಚಕ್ಕೆ ಇದ್ದೇ ಇರ್ತದೆ, ಪ್ರತಿಯೊಬ್ಬನಿಗೆ ಇರ್ತಕ್ಕಂಥ ದಾನಿ ಕಷ್ಟ ಸುಖ ಅನ್ನೋದು ಯಾರಿಗೇನು ಶಾಶ್ವತವಿಲ್ಲ, ಅದೇನು ತಪ್ಪಿದ್ದಲ್ಲ. ಹೀಗೆ ಬಂದು ಒಳ್ಳೆ ಹೆಸರು ತೊಗೊಂಡ, ಇವತ್ತು ಕೂಡ ಅವನು ಹೋಗ್ಬೋದು, ಹುಟ್ಟಿದ ಮೇಲೆ ಸಾಯಲೇಬೇಕು, ಅದನ್ನು ಯಾರಿಗೂ ತಪ್ಪಿದ್ದಲ್ಲ. ಆದರೂ ಕೂಡ ಆತನ ಕೀರ್ತಿ ಇದೆ, ಸುಬ್ಬಯ್ಯನಾಡು ಇದಾನೆ ಅನ್ನೋ ಹೆಸರು ತೊಗೊಂಡಿದ್ದಾನೆ ವಿನಃ ಸುಬ್ಬಯ್ಯನಾಡು ಹೋದ ಅಂತ ಇಲ್ಲ. ಅದು ಆ ರೀತಿಯಾಗಿ ಹೋಗಲಿಕ್ಕೆ ಅದೊಂದು ಕಾರಣ ಸ್ವಾಮಿ, ಇನ್ಯಾವ ಕಾರಣ.
1: ತಮ್ಮ ಆಶೀರ್ವಾದ ತಗೊಂಡು ಹೋಗಿದ್ದಾರೆ ಅಂದರೆ ನಿಜವಾಗಿಯೂ ಕೂಡ ತಮ್ಮಲ್ಲಿ ಹಿರಿಯರು ನನಗೆ ಮೊದಲು ಆಶ್ರಯ ಕೊಟ್ಟವರು, ಅವರ ಆಶೀರ್ವಾದ ತಗೊಂಡೇ ನಾನು ಮುಂದಕ್ಕೆ ಒಂದು ಹೆಜ್ಜೆ ಇಡ್ತೀನಿ ಅನ್ಬೇಕಾದ್ರೆ ಆತನ ದೊಡ್ಡ ಗುಣನೂ ತೋರಿಸುತ್ತೆ
0: ಖಂಡಿತವಾಗಿಯೂ.
1: ನಾನು ಇಲ್ಲಿ ತಮ್ಮ ವಿಷಯ ಒಂದು ಮಾತು ಹೇಳಿದ್ರೆ ತಾವೇನು ತಿಳ್ಕೋಬಾರ್ದು, ತಾವು ಕೂಡ ಉದಾರ ಮನಸ್ಸಿಂದ ಹೋಗ್ಬಿಟ್ಟು ಬಾಪ, ನೀನು ನನ್ನ ಮಗನ ನನ್ನ ಅಣ್ಣ ತಮ್ಮಂದ್ರಾಗಿ ನನ್ನ ಮಗನಾಗಿ ನನ್ನ ಕುಟುಂಬಕ್ಕೆ ಸೇರಿದಂಗೆ ಇಷ್ಟು ದಿನ ಇದ್ದೆ ಚೆನ್ನಾಗಿ ಬಾಳಲಿ ಅಂತ ಹೇಳಿದ್ದೆ. ಆಶೀರ್ವಾದ
0: ಇಬ್ಬರು ಆದಿಸ್ಕೊಂಡು ನೀರು ಹಾಕ್ಕೊಂಡಿದ್ದೀವಿ ನಾವು, ಅವನೊಬ್ಬನೇ ನಾವಿಬ್ಬರು ಕಣ್ಣ. ಇಂಥ ಪದಾರ್ಥ ರತ್ನದಂಥ ಪದಾರ್ಥ ನಾನು ಕಳ್ಕೊಂಡಿಲ್ಲ ಅಂತ ನಾನು ವ್ಯಸನ ಪಟ್ಟಿದ್ದೀನಿ, ಇಂಥ ದೊಡ್ಡ ಸ್ಥಳ ನನಗೆ ಸಿಗೋದಿಲ್ಲ ಅಂತ ಆತ್ಮವ್ಯಸನ ಪಟ್ಟಿದ್ದಾನೆ. ಮುಂದಕ್ಕೆ ಯಾರು ಬರ್ತಾರೋ ಅದು ಗೊತ್ತಿಲ್ಲ, ಮುಂದೆ ಕಾಣೋದು ಯಾರೂ ಗೊತ್ತಿಲ್ಲ. ಮುಂದೆ ಈ ರೀತಿ ನಾನು ಬದುಕ್ತೀನಿ ಬಾಳ್ತಂದ್ರೆ ಅದು ಬೇರೆ ಇತ್ತು. ಹೀಗಾಗಿ ನಾವಿಬ್ಬರು ನಿಜವಾಗೂ ಈಗ ನೋಡಿ

0: ಈಗಲೂ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಅದು ಜ್ಞಾಪಕ ಮಾಡ್ಕೊಳ್ಳಿ. ಅಂಥ ವಸ್ತು, ಅಂಥ ರತ್ನದಂಥ ಆ್ಯಕ್ಟರ್ ಅವನು, ಅಂಥ ಕಲೆಗಾರ, ತುಂಬ ಒಳ್ಳೆ ಕಲೆಗಾರ, ಒಳ್ಳೆ ನಟ, ಶ್ರೇಷ್ಠ ನಟ ಅಂತ. ಇಂಥದ್ದು ನಾವು ಕಳ್ಕೊಂಡು ಅವತ್ತು ನಾನು ಇನ್ನೊಂದು 25 ರೂಪಾಯಿ ಮಾಡಿದರೆ ಅವನು ಹೋಗ್ತಿರಲಿಲ್ಲ. ಅರುಣ ಸಂಬಂಧ ಇಲ್ಲ, ಭಗವಂತ ಇಚ್ಛೆ ಇಲ್ಲ.
1: ಆದರೆ ಒಂದು ತಮ್ಮ ಸಂಸ್ಥೆ ಬಿಟ್ಟು ಹೋದ್ರು, ಪ್ರಪಂಚ ಕಾಲಿಟ್ರು, ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು, ಹೆಸರು ಬಂತು. ಆದ್ರೆ ಈ ಭಾಗ್ಯಲಕ್ಷ್ಮಿ ಚಂಚಲೆ ಹೇಳಕ್ಕಾಗೋದಿಲ್ಲ, ಯಾಕಲೂ ಏನು ಹೇಳಕ್ಕಾಗೋದಿಲ್ಲ. ಆದಾಗ್ಯೂ ಕೂಡ ನೋಡಿ, ತಾವು ತಿಂದಿನ ಇಲ್ಲೇ ಇದ್ರಿ, ಈ ತಾವು ನಮ್ಮ ಬಾನಲಿಗೆ ಬಹಳ ದೊಡ್ಡ ಮನಸ್ಸು ಮಾಡಿಕೊಂಡು, ಯಾಕೆ ನಮ್ಮ ಹುಡುಗಾನೇ ಒಬ್ಬ ಹೋದ್ನಲ್ಲ ಅಂತ ಹೇಳಿದ್ದೆ, ಬಂದಿದ್ದೆ ಅವ್ರು ತಿಂದಿನ ಕಣ್ಣೀರು ಸುರಿಸಿದ್ರಿ. ಆದರೆ ನಮ್ಮ ಕಲಾವಿದರು ಇವತ್ತೇನೋ, ನಾವೇನೋ ಇಲ್ಲಿಗೆ ತಮ್ಮನ್ನು ಕರೆದಿದ್ದೀವಿ, ನಮ್ಮ ಶ್ರೋತೃಗಳಿಗೂ ಕೂಡ ಅವ್ರ ಜೀವನ ಗೊತ್ತಾಗಲಿ ಅಂತ ಹೇಳಿದ್ದೆ ಒಂದೆರಡು ಮಾತನ್ನ ತಮ್ಮಕ್ಕಿಂತ ಹಿರಿಯರಿಂದ ಮಾತನಾಡಿಸ್ತಾ ಇದ್ದೀವಿ. ಆದರೆ ಕನ್ನಡ ನಟರು ಎಷ್ಟು ಮಟ್ಟಿಗೆ ಖ್ಯಾತಿ ಪಡೆದಿದ್ರು ಕೂಡ ಎಷ್ಟು ಜನ ಈ ರೀತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ.
0: ಬಹಳ ವ್ಯಸನ ಸ್ವಾಮಿ, ಕನ್ನಡದ ನಟರು ಒಳ್ಳೊಳ್ಳೆ ಅತ್ಯುತ್ತಮವಾದವರೇ ಹೋಗ್ತಾ ಇದ್ದಾರೆ. ಸಾಧಾರಣವಾದವರಲ್ಲಿ ಅತಿ ಉತ್ತಮವಾದವರ ಪೈಕಿ ಎಷ್ಟೋ ಜನ ಹೋಗ್ಬಿಟ್ರು. ನಾವು ಕಂಡಾಗ ನಾಗೇಶ್ವರರು, ಇನ್ನು ಕಂದ ಹಾಡೋದ್ರ ಪೈಕಿ ಅವ್ರನ್ನ ಬಿಟ್ಟರೆ ನಹಿ ಆ ರೀತಿ ಆಡ್ತಾಯಿದ್ರು. ಪೀರ್ ಸಾಹೇಬರು, ಅವ್ರು ಮಹಮ್ಮದೀಯರಾದರೂ ಅಷ್ಟು ಶುದ್ಧವಾಗಿ ಆ ಬ್ರಾಹ್ಮಣನ ಪಾತ್ರ ಮಾಡಿದ್ರು. ನಿಜವಾಗೂ ಬ್ರಾಹ್ಮಣನೇ ಅನ್ನೋಗಿ ಉಚ್ಚಾರ ಆಗಿರೋದು. ಈ ಇತರೆ ಪಾಟು, ಆ ಬುದ್ಧನ ಪಾಟು ಕಣ್ಣಿ ಕಟ್ತಾ ಇವತ್ತು ಇದೆ. ಮಲ್ಲಪ್ಪನವ್ರು ಕಬೀರ್ ದಾಸು ಆ ಭಕ್ತಿ ಅದು ನಮ್ಮಲ್ಲಿ ಇವತ್ತು ಆಗಿದೆ. ಅಂತಂಥ ಉತ್ತಮವಾದ ನಟರನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಇದನ್ನ ಯಾರು ಸಿಗ್ತಾರೆ ಯುವತಿಗಳೇ? ಸುಮ್ಮನೆ ಏನೋ ಐತೆ, ಸಿನಿಮಾ ಮುಂದೆ ಆಡ್ಕೊಂಡು ಬಿಡ್ತಾರೆ. ಅದೇ ಪ್ರಾಮುಖ್ಯವಾಗಿತ್ತು ನಮಗೆ. ಏನು ಮಾಡೋದು, ಅಷ್ಟೇ, ಬರೇ ಕೈಯಿಂದ ಕಡವಾಗಿ ಹಿತ್ತಾಳೆ ಕಡಗ ಅನ್ನೋ ಹಾಗೆ ನಮ್ಮ ಕೆಲಸ.
1: ವಾತಾವರಣ ಬದಲಾಯಿಸಿದೆಯೇ ಅಥವಾ ನಮ್ಮಲ್ಲಿ ಏನಾದ್ರೂ ದೋಷ ಇದೆಯೇ? ಇದನ್ನು ಮಾರ್ಪಡಿಸೋದು ಹೇಗೆ? ಈ ಹಿರಿಯರ ತಾವು ಹೇಳಬೇಕು ಒಂದೆರಡು ಮಾತು.
0: ಏನು ಹೇಳೋದು ಸ್ವಾಮಿ, ಇವತ್ತು ನೋಡಿ ನಮ್ಮ ಪ್ರಪಂಚ ಯಾವ ರೀತಿಯಾಗಿ ಆಗಿದೆ ತಗೊಳ್ಳೋಣ. ಪ್ರಪಂಚ ಯಾವ ರೀತಿಯ ಬದಲಾವಣೆ, ಎಷ್ಟು ಬದಲಾವಣೆ ನಮ್ಮ ಕಾಲಕ್ಕೂ ಇವತ್ತಿನ ಕಾಲಕ್ಕೂ, ಅದು ಗಜಾಂತರ ವ್ಯತ್ಯಾಸ ಆಗೋಗ್ಬಿಟ್ಟಿದೆ. ಅದರಂತೆ ಅದು ಕಲೆಗೂ ಬದಲಾವಿಸಿದು ಹೋಗಿದೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ಇವತ್ತಿನ ಕಣ್ಗಳೇ ಬೇರೆ ಆಗಿದೆ, ಇವತ್ತಿನ ಕಿವಿಯೇ ಬೇರೆ ಆಗಿದೆ. ನಮ್ಮ ನೋಟ ನೋಡಿದ್ರೆ ಇವತ್ತಿನ ಆಟಗಳು ನಾವು ನೋಡೋಕ್ಕೆ ನಮಗೆ ಕಣ್ಣೇನೋ, ಅಯ್ಯೋ ಯಾಕಪ್ಪ ನಮ್ಮ ಕಣ್ಣಿಗೆ ಹಿಡಿಯೋದಿಲ್ಲ ಅಂತೀವಿ ನಾವು. ಹಿಂದೆ ನಾವು ಅಂಥ ನಾಟಕಗಳು, ಒಳ್ಳೆ ಶ್ರೇಷ್ಠವಾದ ಅತ್ಯುತ್ತಮವಾದ ನಾಟಕಗಳು ನೋಡಿದವರು, ವರದಾಚಾರ, ಶಕುಂತಲ ನೋಡಿದವರು, ನಿರುಪಮ ನೋಡಿದವರು, ಇವತ್ತು ಎಂಥೆಂಥವೋ ನಾಟಕಗಳು ಬಂದೇವೆ. ಅವು ನೋಡಿದ್ರೆ ನಮ್ಮ ಕಣ್ಣಿಗೆ ಹಿಡಿಯೋದಿಲ್ಲ. ನಾವು ಹೇಳಿ ಏನಪ್ಪ ಅಂತ ಅಂದರೆ, ಏನೋ ಇದೆಯಪ್ಪ ಅಂದರೆ ಇವ್ರಿಗೆ ಯಾಕೆ ಅಹಂಕಾರ, ಇವ್ರ ನಾಟಕ ಐತೆ ಅದಕ್ಕೋಸ್ಕರ ಇವರು ಒಪ್ಪೋದಿಲ್ಲ ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ. ಅದರಿಂದ ಹಾಗಾಗಿದೆ, ಪ್ರಪಂಚವೇ ಹಾಗಾಗಿದೆ. ಯಾವ ಉತ್ತಾನೆ ಹಿಂದೆ ಇದ್ದ ಹಾಗಿದೆ ಇವತ್ತು, ಯಾವ ಪ್ರತಿಯೊಂದು ವಿಚಾರವೂ ಹಾಗಿದೆ.
1: ಅಂದರೆ ತಮ್ಮ ಅಭಿಪ್ರಾಯದಲ್ಲಿ ಸುಬ್ಬಯ್ಯನಾಯ್ಡು ಅಂತವ್ರು ಒಬ್ಬರಿದ್ರು, ಮತ್ತಂತಹ ನಟನ ನಾನು ಇದುವರೆಗೂ
0: ನೋಡಿಲ್ಲ ಅಂತ ಖಂಡಿತ ಹೇಳಬಲ್ಲೆ. ನಮಗಿನ್ನು ಅಲ್ಪ ಸ್ವಲ್ಪ ವಯಸ್ಸೈತೆ, ನನಗೂ ನಾನು ವಯಸ್ಸಾದ ಮನುಷ್ಯ. ಇನ್ನು ನಾವು ಇನ್ನಿಗೆ ಇರೋ ಕಿಂಚತ್ ವಯಸ್ಸಿನಲ್ಲಿ ಅಂಥವ್ರು ನೋಡಲಾರೆ ಅಂತಲೇ ಹೇಳ್ತಾ ಇದೆ ಮನಸ್ಸು. ಯಾಕೆ ಸಾಧಾರಣವಾದವಲ್ಲ, ಜಾಗೃತಿ ತಿದ್ದಿರು ಬರೋವಲ್ಲ, ಹೇಳ್ಕೊಟ್ರು ಬರೋವಲ್ಲ. ಅದು ಅಂಶ ಪುರುಷ, ಅದು ಆ ಕಲೆ ಅನ್ನೋದು ಮೊದಲು ಹುಡ್ತಲೇ ಬಂದಿದ್ದದು. ಅದಕ್ಕೆ ಯಾರೇನು ಮಾಡೋಕ್ಕಾಗ್ತದೆ?
1: ಅಂತೂ ನೋಡಿ, ನಿಮ್ಮ ಕಾಲದಲ್ಲಿ ತಾವು ಮಾಲೀಕರು ಒಬ್ಬನು ಬಂದು ತಾವು ಕಂಪ್ನಿ ಸೇರ್ತೀನಿ ಅಂತ ಹೇಳ್ತು ಅಂದರೆ ತಮ್ಮ ಹತ್ರ ಏನಪ್ಪ ನಿನಗೆ ಹಾಡೋಕೆ ಬರ್ತಿದ್ಯಾ ಅಂತ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದ ಕಾಲ.
0: ಹೌದು ಹೌದು, ಅದು ಕಾಲ.
1: ಯಾಕೆಂದರೆ ಜವಾನ ಆಗಲಿ ಅಥವಾ ಚಕ್ರವರ್ತಿ ಆಗಲಿ ಅವನು
0: ಹಾಡಲೇಬೇಕು,
1: ಇಲ್ಲದೆ ಇತ್ತು ಗಟ್ಮುಟ್ಟಾಗಿತ್ತು ಅಂದರೆ ಪರದೆ ಎಳಿಯಪ್ಪ ಅಂತ ಹೇಳ್ತಾ ಇದ್ದೆ. ಹಾಗೆ ಒಂದ್ಸಲ ಸುಬ್ಬಯ್ಯನಾಯ್ಡು ಅವ್ರಿಗೆ ಇಲ್ಲ ಅಂತಾನೂ ಹೇಳಿದ್ರೆ, ಆದಾಗ್ಯೂ ಕೂಡ ಸಂಗೀತ ಇಲ್ಲದೆ ಯಾರು ನನ್ನನ್ನು ನಿರಾಕರಿಸಿದ್ರೋ ಅವರೆದುರಿಗೆ, ಕರ್ನಾಟಕದ ಎದುರಿಗೆ ನಾನು ಒಂದು ಕಂದನೂ ಹಾಡಿದೆ, ಎಲ್ಲರ ಮನಸ್ಸನ್ನು ಸೂರುಗೊಳ್ತೀನಿ ಅಂತ ಸೂರುಗೊಂಡು ಸುಬ್ಬಯ್ಯನಾಯ್ಡು
0: ಒಬ್ಬನೇ ಆತ. ಅದ್ರಲ್ಲಿ ಜೀರಾ ಮೊದಲನೇ ಸ್ಥಾನ ಅವನಿಗೆ ಸಿಗಬೇಕಾದ್ರು ಆ ರೀತಿ ಆಯಿತು.
1: ಅಂತೂ ವೀರಣ್ಣವರೇ, ತಾವು ನಮ್ಮಲ್ಲಿ ಬಂದು ನಮ್ಮ ಕನ್ನಡಿಗರಿಗೆ, ಕಲಾಭಿಮಾನಿಗಳಿಗೆ, ಕಲಾವಿದರಿಗೆ ಸುಬ್ಬಯ್ಯನಾಯ್ಡು ಅವರು ಪರಿಚಯ ಮಾಡಿಕೊಟ್ಟಿದ್ದೀರಿ, ಭಾಳ ಸಂತೋಷ. ನಮಸ್ಕಾರ.
0: ಆಗಲಿ, ನಮಸ್ಕಾರ.
2: ಇದುವರೆಗೆ ಸುಬ್ಬಯ್ಯನಾಯ್ಡು ಕುರಿತಾಗಿ ವೀರಣ್ಣ ಜಿಹೆಚ್ ಅವರೊಡನೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸಂದರ್ಶನ.

ಇದು ಆಕಾಶವಾಣಿ ಬೆಂಗಳೂರು. ಈಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ರಾವಣ್ ಚಿತ್ರದ ಗೀತೆ ವಿಶಾಲ್ ದದ್ಲಾನಿ, ನಂದಿನಿ ಶ್ರೀಕರ್ ಮತ್ತು ಶೇಖರ್ ರಜವಾನಿ ಗೀತೆ ಹಾಡಿದ್ದಾರೆ. ವಿಶಾಲ್ ಶೇಖರ್ ಸಂಗೀತ ನೀಡಿದ್ದಾರೆ.

0: ಯು ಮೀ ಅವ್ರ ಹಮ್ ಚಿತ್ರಕ್ಕೋಸ್ಕರ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ. ಮುನ್ನಾ ಧಿಮಾನ್ ಅವರ ಗೀತೆಗೆ ವಿಶಾಲ್ ಭಾರದ್ವಾಜ್ ಸಂಗೀತ ನೀಡಿದ್ದಾರೆ.
1: You make me feel complete, 'cause you're a piece of my heart. You're the one for me, I knew it right from the start, yeah. We can

ಸಿಂಗೀಸ್ ಕಿಂಗ್ ಚಿತ್ರದ ಗೀತೆ. ರಾಹತ್ ಫತೇ ಅಲಿ ಖಾನ್ ಮತ್ತು ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಮಯೂರಿ ಪುರಿ ಅವರ ಗೀತೆಗೆ ಪ್ರೀತಮ್ ಚಕ್ರವರ್ತಿ ಅವರ ಸಂಗೀತವಿದೆ.

ಮೋಹಿತ್ ಚೌಹಾಣ್ ಅವರ ಧ್ವನಿಯಲ್ಲಿ ಲವ್ ಆಜ್ಕಲ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಜನ್ನತ್ ಚಿತ್ರದ ಗೀತೆ ಕೆಕೆ ಗೀತೆ ಹಾಡಿದ್ದಾರೆ. ಸಯೀದ್ ಖಾದರಿ ಅವರ ಗೀತೆಗೆ ಪ್ರೀತಮ್ ಚಕ್ರಬರ್ತಿ ಅವರ ಸಂಗೀತವಿದೆ.

ಜೋಧಾ ಅಕ್ಬರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಬೇಲಾ ಸಿಂಧೆ ಅವರ ಧ್ವನಿಯಲ್ಲಿ ಜಾವೇದ್ ಅಖ್ತರ್ ಅವರ ಗೀತೆಗೆ ಎ.ಆರ್. ರೆಹಮಾನ್ ಸಂಗೀತ ನೀಡಿದರು. ಫಿರ್ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಆದಿತ್ಯಧರ್ ಅವರ ಗೀತರಚನೆ, ರಾಘವ್ ಸಚ್ಚಾರ್ ಅವರ ಸಂಗೀತ.

ಜನ್ನತ್ ಟೂ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೆ ಅವರ ಧ್ವನಿಯಲ್ಲಿ ಸಯೀದ್ ಖಾದ್ರಿಯವರ ಗೀತೆಗೆ ಪ್ರೀತಮ್ ಚಕ್ರವರ್ತಿಯವರ ಸಂಗೀತವಿತ್ತು. ಈಗ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದ ಕಡೆಯ ಗೀತೆ ಜೋಧಾ ಅಕ್ಬರ್ ಚಿತ್ರದ ಇನ್ನೊಂದು ಗೀತೆ. ಜಾವೇದ್ ಅಲಿ ಗೀತೆ ಹಾಡಿದ್ದಾರೆ. ಜಾವೇದ್ ಅಖ್ತರ್ ಅವರ ಗೀತೆ ರಚನೆ ಎ ಆರ್ ರೆಹಮಾನ್ ಸಂಗೀತ ನೀಡಿದ್ದಾರೆ.

ಇದುವರೆಗೆ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ಈ ಸಂಜೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ದೀಪಾ ಎಂ ವಿ ಅವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ. ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ. ನಂತರ 7:20 ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಕಲದಿಂದ ತತ್ವ ಪದವನ್ನು ಕೇಳಬಹುದು.

ಎಂಟು ಗಂಟೆಗೆ ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಭಾವಗೀತೆಗಳು ರಘು ಹೆಚ್ ಕೆ ಅವರಿಂದ.

ಇಂದು ರಾತ್ರಿ 9:30ಕ್ಕೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಆಚರಣೆಗೆ ಮಾನ್ಯ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿಗೆ ಭೇಟಿ ಕುರಿತ ಬಾನುಲಿ ವರದಿ ಕೇಳುವಿರಿ. ಪ್ರಸ್ತುತಿ ಕೆವಿ ಕೃಷ್ಣಮೂರ್ತಿ. ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ರಾತ್ರಿ 10:00ಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಡಾಕ್ಟರ್ ಮಂಡಪಾಕ ಶಾರದಾ ಅವರಿಂದ ಹಾಡುಗಾರಿಕೆಯನ್ನು ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಶಾಖಪಟ್ಟಣಂ ಕೊಡುಗೆ. ಇದುವರೆಗೂ ನಿಲಯದಿಂದ ಈ ಸಂಜೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಇದು ಆಕಾಶವಾಣಿ ಬೆಂಗಳೂರು. ನಿಲಯದ ಮಧ್ಯಾಹ್ನದ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ವೇಳೆ 4:05:10. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ನಮ್ಮ ಸಂಜೆಯ ಪ್ರಸಾರ 5:30 ಆರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ನಮಸ್ಕಾರ.
1: ವೋ ತುಮ್ ಹಮಾರೆ ಸಾಥ್ ಚಲಿ ರಹಾ ಥಾ ಬಟ್ ಉನ್ಕೋ ಭಿ ನೀ ಪತಾ ಥಾ ಕಿ ವೋ ರೇಡಿಯೋ ಜಬ್ ಚಲ್ ರಹಾ ಥಾ ತೋ ಉನ್ಕಿ ಖುದ್ ಕಿ ಬಚ್ಚಿ ಕ್ಯಾ ಸುನ್ ಕೆ ಕ್ಯಾ ಪಕಡ್ ರಹೀ ಥಿ. ಸೊ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ದಟ್ ವೇ.
2: ರೇಡಿಯೋ ಏಕ ಅಂತರ್ಧಾರ ಕಿ ತರಹ ಚಲ್ ರಹಾ ಥಾ ಜೀವನ್ ಮೇ. ಚಾರೋ ತರಫ್ ಪುಲಿಸ್ ವಾಲೆ ಲೋಗ್ ಥೆ ಔರ್ ಬೈಕ್ ವೈಕ್ ಚಲಾನಾ ಭಿ ಸೀಖ್ ಲಿಯಾ ಥಾ.
1: ಜೀ ಬಿಲ್ಕುಲ್. ಐ ಥಿಂಕ್ ಹಮ್ 6th ಕ್ಲಾಸ್ ಮೇ ಥೆ ತಬ್ಬಿ ಹಮ್ ಬೈಕ್ ಚಲಾನೆ ಲಗೆ ಥೆ.
2: 6th ಕ್ಲಾಸ್ ಮೇ?
1: 6th ಕ್ಲಾಸ್.
2: ಪಹರ್ ವೇರ್ ಪಹುಂಚ್ ರಹೆ ಥೆ?
1: ನಹಿ ಪಹುಂಚ್ತೆ ಥೆ. ತೋ ಏಕ್ ದಿನ್ ಚುರಾ ಕೆ ಭಾಗೆ ವೋ ಉಸ್ ಸಮಯ ಸೈಡ್ ಸ್ಟ್ಯಾಂಡ್ ಪೆ ಬೈಕ್ ಲಗಾನಾ ಪತಾ ಚಲ್ ಗಯಾ ಥಾ ಕಿ ಯೇ ಮತಲಬ್ ಮೇನ್ ಸ್ಟ್ಯಾಂಡ್ ಪೆ ಅಗರ್ ಕಿಸಿ ನೇ ನಹಿ ಲಗಾಯಾ ಹೈ ತೋ ಉಸ್ಕಿ ಖೈರ್ ನಹಿ ಕ್ಯೂಂಕಿ ವೋ ಬೈಕ್ ಲೇಕೆ ತೋ ದೀಪಾಲಿ ಭಾಗೇಗಿ.
2: ಭಾಗ ಜಾಯೇಗಿ.
1: ಚಾಬಿ ಚುರಾ ಕೆ.
2: ಆಕ್ಸಿಡೆಂಟ್ ಕಾ ಡರ್ ನಹಿ?
1: ಹಾಂ. ತೋ ಡರ್ ತೋ ಡರ್ ತೋ ಬಡೆ ಹೋನೆ ಕೆ ಬಾದ್ ಆತಾ ಹೈ ನಾ. ಬಚಪನ್ ಮೇ ತೋ ಕಹಾ ಪತಾ ಹೈ ಆಪ್ಕೋ. ಅಬ್ ಜಬ್ ಹಮ್ ಬೈಕ್ ಲೇಕೆ ನಿಕಲ್ ಗಯೆ ಔರ್ ಫೀಲ್ಡ್ ಮೇ ಘುಮಾನೆ ಲಗೆ ಗೋಲ್ ಗೋಲ್, ಜಬ್ ತೀನ್ ಚಕ್ಕರ್ ಲಗ್ ಗಯಾ ತಬ್ ಯಾದ್ ಆಯಾ ಯೇ ತೋ ರೋಕ್ನಾ ಹೀ ನಹಿ ಆತಾ ಹೈ.
2: ಅರೆ ಭಗವಾನ್,
1: ರೋಕೆ ಕೈಸೆ? ಚಲಾನಾ ತೋ ಆತಾ ಹೈ, ರೋಕೆ ಕೈಸೆ? ಫಿರ್ ಹಂಗಾಮಾ ಹೋನೆ ಲಗಾ, ಪಡೋಸಿ ಚಿಲ್ಲಾನೆ ಲಗೆ, ಅರೆ ಛೋಟಿ ಬಚ್ಚಿ ಕಿಸ್ಕಿ ಹೈ? ಕ್ಯೂಂಕಿ ವೋ ಸರ್ಕಾರಿ ಏರಿಯಾ ಥಾ, ಸಾರೇ ಕ್ವಾರ್ಟರ್ಸ್ ಥೆ ಔರ್ ಬೀಚ್ ಮೇ ಬಡಾ ಸಾ ಮೈದಾನ್ ಥಾ, ವಹಾಂ ಪೆ ಬೈಕ್ ಘುಮಾ ರಹೆ ಥೆ. ಮೇರೆ ಚಾಚಾ ಆಯೆ ಚಿಲ್ಲಾತೆ ಹುಯೆ, ಬನಾ ಕಿಯೆ ಥೆ ಇಸ್ಕೋ ಬೈಕ್ ಲೇಕೆ ಜಾನೆ ಕೆ ಲಿಯೆ, ಯೇ ಇಸ್ಕೋ ಆಪ್ ಕ್ಯೂಂ ನಹಿ ಸಮಝಾತಿ ಹೈ? ಬೇಚಾರೆ ವೋ ರೋಕ್ತೆ ರೋಕ್ತೆ ಬೈಕ್ ಭಿ ಉನ್ಕೆ ಊಪರ್ ಗಿರಾ, ಹಮ್ ಭಿ ಗಿರೆ. ತೋ ಐಸಾ ಥಾ ಮೇರಾ ಬಚಪನ್ ಮೇ. ಹಮ್ 6th ಮೇ ಹಮ್ಕೋ ಬಚಪನ್ ಮೇ ಸಪ್ನೆ ಆತೆ ಥೆ ಕಿ ಹಮ್ ಗಾಡಿ ಡ್ರೈವ್ ಕರ್ನೆ ಲಗೆ. ಪತಾ ನಹಿ ಕ್ಯೂಂ ಥಾ ಮೇ.
2: ಗಾಡಿ ಮತಲಬ್?
1: ಫೋರ್ ವೀಲರ್.
2: ಪ್ರಾಪರ್?
1: ಪ್ರಾಪರ್.
2: ವೋ ಲಾಲ್ ಬತ್ತಿ ವಾಲಿ?
1: ನಹಿ ನಹಿ ನಹಿ, ಮತಲಬ್ ದ ಕಾನ್ಸೆಪ್ಟ್ ಆಫ್ ಅ ಫೀಮೇಲ್ ಡ್ರೈವಿಂಗ್ ಅ ಕಾರ್, ಜೈಸೆ ಬಚಪನ್ ಮೇ ಹಮ್ ಲೋಗ್ ಜಬ್ ಫಿಲ್ಮ್ ಮೇ ದೇಖ್ತೆ ಥೆ, ವೋ ಏಕ್ ಆಜಾದಿ ಕಾ. ವೋ ಹಮ್ಕೋ ನಹಿ ಪತಾ ಕಿ ಮೇರೇ ಅಂದರ್ ಇತ್ನಾ ಜ್ಯಾದಾ ಕ್ಯೂಂ ಥಾ, ಇತ್ನಾ ಜ್ಯಾದಾ ಉಸ್ಕಿ ಇಚ್ಛಾ ಇತ್ನಿ ಜ್ಯಾದಾ ಕ್ಯೂಂ ಥಿ, ಯೇ ಹಮ್ ನಹಿ ಜಾನ್ತೆ. ಮೇ ಬಿ ಐ ವಾಸ್ ಜೈಸೆ ಕುಛ್ ಲೋಗ್ ಜನ್ಮ ಸೇ ಹಿ ಯು ನೋ ಏಕ್ ಲೆವೆಲ್ ತಕ್ ವೋ ಶಾಯದ್ ಪಿಛ್ಲಾ ಕುಛ್ ಲೇಕೆ ಪಹುಂಚೆ ಹುಯೆ ಹೋತೆ, ಉನ್ಕೋ ಔರ್ ಆಗೇ ಬಢ್ನೆ ಕಿ ಜಲ್ದಿ ಬಹುತ್ ಹೋತಿ ಹೈ. ಚಾಹೆ ವೋ ಎಕ್ಸ್ಪೋಜರ್ ಹೋ, ಚಾಹೆ ವೋ ಎಕ್ಸ್ಪೀರಿಯನ್ಸ್ ಹೋ, ಚಾಹೆ ವೋ ಕೋಯಿ ಫೀಲಿಂಗ್ ಹೋ. ಆಪ್ ಏಕ್ ಛೋಟಾ ಬಚ್ಚಾ ಜೊ ಮಹಸೂಸ್ ಕರ್ ಸಕ್ತಾ ಹೈ, ಜಬ್ ಜಬ್ ಉಸ್ಕೋ ಪ್ರೇಮ್ ಹೋಗಾ 12-13-14 ಕಿ ಉಮರ್ ಮೇ, ಹಮ್ಕೋ ಐಸಾ ಲಗ್ತಾ ಹಮ್ಕೋ ಯೇ ಸಬ್ ಚೀಜೆ ಥೋಡಿ ಜಲ್ದಿ ಅಹ್ಸಾಸ್ ಹೋನೆ ಲಗಿ ಥಿ, ಕುಛ್ ಎಕ್ಸ್ಪೀರಿಯನ್ಸಸ್ ಹಮ್ಕೋ ಜಲ್ದಿ ಮಹಸೂಸ್ ಹೋನೆ ಲಗೆ ಥೆ. ತೋ ಹಮ್ ಥೋಡೆ ಜಲ್ದಿ ಮೇ ರಹೆತೆ ಥೆ ಬಚಪನ್ ಮೇ, ಹರ್ ಚೀಜ್ ಪಾ ಲೇನೆ ಕೆ, ಸಮಝ್ ಲೇನೆ ಕೆ, ಸೀಖ್ ಲೇನೆ ಕೆ, ಜೀತ್ ಜಾನೆ ಕೆ.
2: ಕ್ಯಾ ಬಾತ್ ಹೈ. ಇಸ್ ಘಟನೆ ಕೆ ಬಾದ್ ಫಿರ್ ಬೈಕ್ ಸೇ ನಾತಾ ಬನಾ ರಹಾ ಯಾ?
1: ಬನಾ ರಹಾ ಔರ್ ಬಹುತ್ ಫಿರ್ ದೇವಿ ಕಿ ಕೃಪಾ ಸೇ ಹಮ್ ಲಂಬೆ ಭಿ ಹೋ ಗಯೆ ಧೀರೆ ಧೀರೆ.
2: ತೋ ಪೈರ್ ಪಹುಂಚ್ನೆ ಲಗೆ,
1: ಕ್ಯೂಂಕಿ ಫಿರ್ ತಬ್ ಸೈಕಲ್ಸ್ ಮಿಲ್ ಗಯಾ, ಸ್ಕೂಲ್ ಜಾನೆ ಕೆ ಲಿಯೆ ಪರ್ಮಿಷನ್ ಮಿಲ್ ಗಯಾ ಕಿ ಅಬ್ ತುಮ್ ಸೈಕಲ್ ಸೇ ಸ್ಕೂಲ್ ಜಾ ಸಕ್ತಿ ಹೋ, ತುಮ್ 6th ಸ್ಟ್ಯಾಂಡರ್ಡ್ ಮೇ ಆ ಗಯಿ ಹೋ. ಉನ್ಕೋ ಯೇ ಭಿ ಲಗಾ ಹೋಗಾ ಕಿ ಇಸ್ಕೋ ಸೈಕಲ್ ಮೇ ಫಸಾಓ, ನಹಿ ತೋ ಯೇ ಆಯೆ ದಿನ ಕಿಸಿ ದಿನ ಬೈಕ್ ಲೇಕೆ ಉಲಟ್ ಜಾಯೇಗಿ ಕಹೀಂ ಪರ್. ತೋ ಬೈ 6th ಸೇ ಲೇಕೆ 8th-9th ತಕ್, ಮತಲಬ್ 12th ತಕ್ ಹಮ್ ಸೈಕಲ್ ಸೇ ಹಿ ಸ್ಕೂಲ್ ಕಾಲೇಜ್ ಗಯೆ, ಲೇಕಿನ್ ತಬ್ ತಕ್ ಲಂಬಾಯಿ ಭಿ ಹೋ ಚುಕಿ ಥಿ ಔರ್ 16 ಕಿ ಉಮರ್ ಮೇ ಪಾಪಾ ಪ್ರಾಮಿಸ್ ಕಿಯೆ ಥೆ ಕಿ ತುಮ್ 10th ಕಾ ಎಕ್ಸಾಮ್ ದೇ ದೋಗೆ ತಬ್ ಗಾಡಿ ಚಲಾನಾ, ಕ್ಯೂಂಕಿ ಹಮ 8th ಸೇ ಹಿ ಚಿಲ್ಲಾನಾ ಶುರು ಕರ್ ದಿಯೆ ಥೆ ಗಾಡಿ ಸಿಖಾ ದೋ. ಬಟ್ 10th ಕೆ ಎಕ್ಸಾಮ್ ಕೆ ಬಾದ್ ಫಿರ್ ಗಾಡಿ ಚಲಾನಾ ಸೀಖ ಲಿಯೆ. ಉಸ್ಕೆ ಬಾದ್ ಕ್ಯೂಂಕಿ ಮೇರೇ ಪಿತಾಜಿ ಸಿರ್ಫ್ ಪುಲಿಸ್ ವಾಲೆ ನಹಿ ಹೈ, ಕಾಫಿ ಇಮಾನದಾರ್ ಟೈಪ್ ಕೆ ಪುಲಿಸ್ ವಾಲೆ ಹೈ. ತೋ ಹಮ್ ಉನ್ಕೋ ಬೋಲ್ತೆ ಭಿ ಥೆ ಕಿ ಕಿಸ್ಕೋ ಪತಾ ಚಲೇಗಾ ಮೇರಾ ಲೈಸೆನ್ಸ್ ಬನೇ ಕಿ ಬನಾ ಹೈ ಕಿ ನಹಿ ಬನಾ ಹೈ, ಆ ಗಯಾ ತೋ ಚಲಾನೆ ದೋ. ಲೇಕಿನ್ ಬಿಕಾಸ್ ಔರ್ ವೋ ಡರ್ತೆ ಭಿ ಥೆ ಕಿ ಅಗರ್ ವೋ ಪಕಡೇ ಗಯೆ ತೋ ಜ್ಯಾದಾ ಉನ್ಕೆ ಊಪರ್ ಬದನಾಮಿ ಆಯೇಗಿ ಕಿ ಯೇ ಪುಲಿಸ್ ವಾಲಾ ಹೋಕೆ ಅಪ್ನಿ ಬಚ್ಚಿ ಕೋ ಗಲತ್ ಸಿಖಾ ರಹಾ ಹೈ. ತೋ ಇಸ್ಲಿಯೆ ಹಮ್ಕೋ 18 ತಕ್ ಕಾ ವೇಟ್ ಕರ್ನಾ ಪಡಾ ಗಾಡಿ ಚಲಾನೆ ಕೆ ಲಿಯೆ. ಲೇಕಿನ್ ತಬ್ ತಕ್ ಮುಂಬೈ ಆ ಚುಕೆ ಥೆ ಹಮ್ ರಿಯಾಲಿಟಿ ಶೋ ಕಿ ವಜಹ ಸೇ ಔರ್ ಫಿರ್ ಪಾಪಾ ನೇ ಯಹೀಂ ಪೆ

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ, ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: Edo Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್-ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz. ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಸ್ಟುಡಿಯೋ ಸಮಯ 4:44. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳು ಮತ್ತು ಗಜಲ್ಗಳನ್ನು ಕೇಳ್ತಾ ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಅದರಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಪೋಷಕರ ಪಾತ್ರ ಎಷ್ಟು ಮುಖ್ಯ ಅನ್ನೋದರ ಕುರಿತಾಗಿ ಮಾತುಕತೆ ನಡೀತಾ ಇತ್ತು. ಅಗತ್ಯವಿರುವ ಪೌಷ್ಟಿಕ ಆಹಾರ ಮತ್ತು ಸಮತೋಲಿತ ಆಹಾರವನ್ನು ನೀಡುವುದು, ಸಾಕಷ್ಟು ನಿದ್ರೆ ಮತ್ತು ವಿಶ್ರಾಂತಿ, ದೈಹಿಕ ಶ್ರಮದ ನಂತರ ಮಗುವಿಗೆ ಸರಿಯಾದ ವಿಶ್ರಾಂತಿ ದೊರೆಯುವಂತೆ ನೋಡಿಕೊಳ್ಳುವುದು ಪೋಷಕರ ಕರ್ತವ್ಯ ಆಗುತ್ತೆ. ಯಾವಾಗಲೂ ಗೆಲ್ಲಲೇಬೇಕು ಎಂಬ ಅತಿಯಾದ ನಿರೀಕ್ಷೆಯ ಒತ್ತಡವನ್ನು ಮಕ್ಕಳ ಮೇಲೆ ಹೇರಬಾರದು. ಇದೀಗ ಮುಂದೆ ಕೇಳಿ ಒಂದು ಗಜಲ್, ಅಬಿದಾ ಪರ್ವೀನ್ ಅವರ ಕಾಯನದಲ್ಲಿ.

ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗೆ ಅವರು ಕಾರ್ಯಕ್ರಮದ ಕುರಿತಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಷಯ. ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಎಷ್ಟು ಮುಖ್ಯ ಅಂತ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಕೊನೆಯದಾಗಿ ಒಂದು ಗಜಲ್, ಭೂಪೇಂದ್ರ ಸಿಂಗ್ ಮಿಥಾಲಿ ಸಿಂಗ್ ಅವರ ಗಾಯನದಲ್ಲಿ

समझे ये आशिक का रोग ना समझे।

0: ಕೆಳಗುರಿ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ ಸಾಯಂಕಾಲದ 5 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಏನ್ ಸೈಕಲ್ ಆಡ್ತದು, ಏನ್ ಹೊರಗ ಹೊಟ್ಟೆ ಸಂಜೀತನ ಹೊಟ್ಟು ಹೊರಗ ಆಟಾಡೋದು ನೋಡಿದಂತೂ. ಕ್ರಿಕೆಟ್ ಆಡ್ತದ ಈಕಿ, ಅಂತೂ ಕುಂಟಾಬಿಲ್ಲಿ ಆಡ್ತಾಳ. ಏನು ಗೋಲಿ, ಲಗೋರಿ, ಚಿನ್ನಿದಾಂಡು ಏನ್ ಆಡ್ತಿರೋ ಮರಯ್ಯ.
3: ಏ ಸ್ವರ, ಹಂಗ್ಯಾಕೆ ಬೈಯಾಕತಿ ವಾ ನೀನ? ಅಲ್ಲ, ಮಕ್ಳಿಗೆ ಹಂಗ ಬೈಯೋದೇನು? ಏನೋ ಆಟ ಪಾಠ ಆಡಿದ್ರ ದೇಹಕ ಬೆಳವಣಿಗೆ ಬಾಳ ಚಲೋ ಆಗ್ತದ.
2: ಬಾಳ ಚಲೋ ಆಗ್ತದೆ. ಏನ ಸಂಜೀತನ ಹೊರಗೆ ಏನ ಸ್ಕೂಲಿಂದ ಬಂದ ತಕ್ಷಣ ಏನು ಹೋಮ್ವರ್ಕ್ ಗಿಮಾರ್ಕ್ ಏನ್ ಇರಂಗಿಲ್ಲ. ಏನು
3: ಅಯ್ಯೋ, ಆಡ್ಬಿಡು ಅಯ್ಯವ್ವ. ನಾವು ಸಣ್ಣವ್ರು ಆಡ್ತಿದ್ವಿ. ಏನ್
4: ಹುಡುಗ
3: ನೋಡಲಿ, ರಾಮನ್ ಹೇಳ್ತಾನೆ ಕೇಳಲಿ.
4: ನೋಡು, ಯಾಕಂತಂದ್ರ ದೈಹಿಕವಾಗಿ ಸದೃಢ ಆಗ್ಬೇಕಪ್ಪ ಅಂತಂದ್ರ ಮಕ್ಳು ಆಡಲೇಬೇಕು. ಆಟದೊಳಗೆ ಮುಂದಿದ್ರೆ ಪಾಠದೊಳಗೆ ಮುಂದೆ ಇದ್ದೇ ಇರ್ತಾರ. ದೈಹಿಕ ಸದೃಢವಾಗಿದ್ದೇವಪ್ಪ ಅಂತಂದ್ರೆ ಮಾನಸಿಕವಾಗಿ ಕೂಡ ಸದೃಢ ಇರ್ತಾವ ಮಕ್ಳು. ಅದು ಗೊತ್ತದೇನು ನೋಡು. ಮತ್ತೆ
2: ಅದು ಖರೆ, ಒಪ್ತೀನಲ್ಲ ನಿನ್ ಮಾತ್ ನಾಯನ ಇಲ್ಲ ಅಂದಿಲ್ಲ, ಒಪ್ತೀನಿ. ಆದ್ರೆ ಸಂಜೀತನ ಅಲ್ಲೇ ಒಂದ್ ಸ್ವಲ್ಪ ಹೋಮ್ವರ್ಕ್ ಮಾಡಿ ಹೋಗಪ್ಪ ಅಂತ ಹೇಳಿನಪ್ಪ ನಾನು.
4: ಇಲ್ಲ, ನೀ ಅನ್ನೋದು ಕರೆಕ್ಟ್ ಅದ. ಆಟದ ಜೊತೆ ಪಾಠನು ಇರ್ಲಿ, ಪಾಠದ ಜೊತೆ ಆಟನು ಇರ್ಲಿ ಅಂತ ನನ್ನ ಅಭಿಪ್ರಾಯ. ಮತ್ತೆ ಇನ್ನೇನಪ್ಪ ಅಂತಂದ್ರ ಮಕ್ಳು ಮೊಬೈಲ್ದಾಗ ಆಟ ಆಡೋದು ಕಡಿಮೆ ಮಾಡ್ಬೇಕು ನೋಡು. ಹೊರಾಂಗಣ ಆಟಗಳು ಹೆಚ್ಚು ಇಷ್ಟ ಪಡ್ಬೇಕು ಮಕ್ಳು. ಮತ್ತೆ ಸೈಕಲ್ ಆಡೋದಾಗ್ಲಿ.
3: ಈಗ ನಾವ್ ಸಣ್ಣವ್ರ ಇದ್ದಾಗ ಲಗೋರಿ ಆಟ ಆಡ್ತಿದ್ವಿ, ಕಣ್ಣಿ ಆಡ್ತಿದ್ವಿ. ಮತ್ತ ಒಂದ್ ಕಟ್ಟಿಗೆ ಕೊರ್ದ ಕಿಶಿಂದ ಅದು ಟೈರ್ ಗಾಲಿ ತಗೊಂಡು ಅದಕ್ಕೆ ಹೊಡ್ಕೋತ ಹೊಡ್ಕೋತ ಎಷ್ಟು ದೂರ
4: ಹೋಗ್ತಿದ್ವಿ.
3: ಯಾವ ಓಣಿ ಬಂದೆ ಅನ್ನೋದು
2: ಗೊತ್ತಿದ್ದೇ. ಈ ಅಣ್ಣ ಅಂದಿದ್ದು ಗೊತ್ತಾಯ್ತು ನೋಡ್ ನನಗ. ಮೊನ್ನೆ ಏನಾಗಿತ್ತು, ಸೈಕಲ್ ರಿಪೇರಿ ಬಂದಿತ್ತವ. ಅದು ನಮ್ಮ ಮನೆಯವ್ರು ಏನ್ ಮಾಡಿದ್ರು, ಮಾಡಿಸಿದ್ದಿಲ್ಲ. ಅವರಿಗೂ ಸೌಂಡ್ ಇದ್ದಿಲ್ಲ, ಮಾಡಿಸಿದ್ದಿಲ್ಲ. ಅಯ್ಯೋ, ಏನ್ ಮಾಡ್ದ ನನ್ ಮಗ, ಆ ಸೈಕಲ್ ಸರಿ ಇಲ್ಲಲ್ಲ. ಸ್ಕೂಲಿಂದ ಬಂದ ತಕ್ಷಣ ಆ ಟಿವಿ ರಿಮೋಟ್ ತಗೊಳೋದು, ಆ ಯಾವ್ದು ಟಾಮ್ ಅಂಡ್ ಜೆರ್ರಿ ಅಂತ, ಯಾವ್ದದು ಡೋರೆಮಾನ್ ಅಂತ,
3: ಹಚ್ಚದಿರ್ಲಿ ಅವತ್ತ ಮಾರಿ ಮಸೂಡಿ ಇರ್ತಾವ. ಒಂದು ಗೊತ್ತಾಗಿ
2: ಹೊರಗೆ ಹೋಗ್ತಿದ್ದಿಲ್ಲ ಅಕ್ಕ. ಆಮೇಲೆ ಇವ್ರ ಏನ್ ಸರಿ ಮಾಡ್ಸಿದ್ರು ನೋಡ ಸೈಕಲ್, ಈಗ ಟಿವಿ ಸನೇನ ಬರುವಲ್ಲ.
3: ಅಂದ್ರ ಅವಕ್ಕ ಏನೈತಿ, ಒಟ್ಟ ಒಂದ್ ಸ್ವಲ್ಪ
2: ಇದು ಹೊರಗ ಆಟಾಡೋದೇ ಚಲೋ ಅನ್ಸ.
3: ಹೌದು, ಯಾಕಂದ್ರ ಬಾಳ ಟಿವಿ ಮುಂದ್ ಕುಂದ್ರದಿಂದ ಕಣ್ಣು ಹಾಳಾಗ್ತಾವ. ಹೌದಿಲ್ಲ, ಹೊಸ ಆಕ್ಸಿಜನ್ ಸಿಗಂಗಿಲ್ಲ. ಈ ರಾಮನ್ ಮಗನು ಹಂಗ ಮಾಡ್ತೈತಿ ಕಿಡಿಗೇಡಿ. ಈಗೀಗ ಒಂದಿಟ್ಟು
4: ಈಗ ಸದ್ದಮ್ಮ ಓದಿನ ಜೊತೆ ಆಟನು ಶುರು ಮಾಡ್ಕೊಳನ. ಬಟ್ ಆಟಕ್ಕೆ ಆದಂತ ಒಂದ್ ಟೈಮ್ ಅನ್ನ ಮೀಸಲಿಡ್ತಾನ. ಈಗೆಲ್ಲ ಹೇಳ್ಬಿಟ್ಟಿನ ಅವನಿಗೆ, ಸಾಯಂಕಾಲ ಅರ್ಧ ಗಂಟೆ ಆಟ ಆಡಿ ಓದ್ಕೋಕ್ ನೋಡಪ್ಪತ್ತನ ಅವನು ಕೂಡಾಕತ್ತಾನ.
2: ಮಾನಸಿಕವಾಗಿನೂ ಬೆಳವಣಿಗೆ ಆಗ್ತದ, ದೈಹಿಕವಾಗಿಯೂ ಬೆಳವಣಿಗೆ ಆಗ್ತದ. ಆಮೇಲೆ ಹೊರಗ ಆಡೋದ್ರಿಂದ ಹಸು ಹೆಚ್ಚಾಗ್ತದ. ಚಲೋ ಊಟ ಮಾಡ್ತಾವ, ಚಲೋ ನಿದ್ದಿ ಮಾಡ್ತಾವ.
3: ಈಗ ನೀ ಅಂದೆಲ್ಲ ದೈಹಿಕವಾಗಿ ಬೆಳವಣಿಗೆ ಆಗ್ತಾವ ಅಂತ ಹೇಳಿ, ಎಷ್ಟೋ ಮಕ್ಳ ಕಡೆ ನಾ ನೋಡಿನಿ, 5 ವರ್ಷ 6 ವರ್ಷ ಆಗಿದ್ರು ಇಟ್ಟ ಕುಳ್ಳಿಗಿರ್ತಾರ ಅವ್ರು. ಅದಕ್ಕ ಅವ್ಕ ಆಟ ಪಾಠ ಗೊತ್ತಿರಂಗಿಲ್ಲ. ಅದಕ್ಕೆ ನಾ ಮೊನ್ನೆ ಹೇಳಿನಿ,
4: ಆಟಗಳ ಬಗ್ಗೆ ಆಸಕ್ತಿ ಇರಲ್ಲ ಆ ಮಕ್ಳು.
3: ಮತ್ತ ಮನ್ಯಾಗ ಹುರಿದುಂಬಿಸ್ಬೇಕು ಇವ್ರು, ಆಟಕ್ಕೆ ಹೋಗಿರುತ್ತೆ. ಇವರು ಆ ಮನ್ಯಾಗ ಕುಂತ ಬಿಡ್ತಾರ, ಹೆಂಡಿಲಿ ಮನೆ ಸಾರ್ಸಿದೆ, ರೊಟ್ಟಿ ಬಡಿದೆ, ಅದು ಇದ್ದಿದೆ. ಮಕ್ಳ ಭವಿಷ್ಯ ನೋಡ್ರಿ ಅಂತೇಳಿ ನಾನು. ಅದಕ್ಕೆ ಒಂದ್ ಗಿಡಕ ಪಡಕ ಜೋತ್ ಬೀಳತ್ ಹೇಳಿನಿ, ಎತ್ತರ ಆಗ್ತಿ ಅಂತ ಹೇಳಿನಿ. ಆಮೇಲೆ ಒಂದು ಹಗ್ಗ ಕುಡಿಸಿನಿ, ಹಗ್ಗ ಹಾಡತ್ ಹೇಳಿ, ಅದನ್ನು ಒಂದ್ ಆಟ. ನಾನೇನ
4: ಪ್ರತಿದಿನ ಆಟ ಸದಾ ಆರೋಗ್ಯ ನೋಡಕ್ಕ, ಪ್ರತಿದಿನ ಮಕ್ಳು ಆಟ ಆಡ್ತಾ ಇರ್ಬೇಕು.
3: ಇನ್ನೊಂದ್ ಏನಂದ್ರ, ಇದು ಎಲ್ಲಾ ಹೆಂಗ ನಿನ್ ಗೊತ್ತಾತ, ನಿಮ್ಗೆ ಅನ್ಸಿರ್ಬೇಕು, ಮನಸ್ನ್ಯಾಗ ಸಂದೇಹ ಹುಟ್ಟಿರ್ಬೇಕು. ಈ ಟಿವಿ ಒಳಗ ಕ್ರಿಕೆಟ್ ನೋಡಿನಿ, ಫುಟ್ಬಾಲ್ ನೋಡಿನಿ, ಎಷ್ಟು ಆಟಗಳದಾವು ಅಂತಾವೆಲ್ಲ ನಾವು ಆಡ್ಲಿಕ್ಕೆ ಅಟ್ಟೆ ಹೋತ್ಬಿಡು. ಓಣಿ ಒಳಗೆ ಆಡ್ತಿದ್ದಿಲ್ಲ ಸಣ್ಣವ್ರಿದ್ದಾಗ, ಅಂತವ್ರು ಆಡ್ಬೇಕು.
4: ಮತ್ತ ಕ್ರೀಡೆ ಜೀವನಕ್ಕೆ ಒಂದು ಶಕ್ತಿ ನೀಡ್ತದ, ಒಂದು ಸ್ಫೂರ್ತಿ ನೀಡ್ತದ, ಮತ್ತ ಶಿಸ್ತು ಮತ್ತ ಸಂಯಮ ನೀಡ್ತಿರ್ತದ. ಅದಕ್ಕಾಗಿ ಮಕ್ಳು ಆಡ್ಲೇಬೇಕಕ್ಕ. ಕೂತಲ್ಲೇ ಕೂತ್ಕೊಂಡು ಬರೇ ಮೊಬೈಲ್ ಕೊಟ್ಕಿಂದ ಮೊಬೈಲ್ ನೊಳಗ್ ಗೇಮ್ ಆಡಪ್ಪ ಅಂತಂದ್ರ ಆ ಮಕ್ಳಿಗೆ ಹಸಿವೂ ಆಗಲ್ಲ.
2: ಹೋಗೋದ್ರಿಂದ ಮೈಂಡ್ ಫ್ರೆಶ್ ಆಗ್ತದೆ.
4: ಇಲ್ಲೇ ಮನೆಯೊಳಗೆ ಕೂತ್ಕೊಂಡು ಏನಂಗಾಗಿ ಬಿಟ್ಟಿರ್ತಾವಪ್ಪ ಅಂತಂದ್ರ ಯಾರು ಮಾತಾಡ್ಸದಾಗ ಸುಂದರದಂಗ ಇದ್ ಬಿಟ್ಟಿರ್ತಾವ. ಹೌದಾ? ಹ್ಮ್, ಅಷ್ಟೇ ಇದ್ದಿರ್ತಾವ ನೋಡ್ರಿ. ಹೊರಗಡೆ ಇದ್ದಿರ್ತಕ್ಕಂತ ಮಕ್ಳು ಚಟ್ನೆ ನಡಿ ಚುಟ್ನ ಅಂತಿರ್ತಾವ. ಮಕ್ಳು

0: ಆಕ್ಟಿವ್ ಆಗಿರ್ತಾವ. ಅದಕ್ಕ ಹೆಚ್ಚೆಚ್ಚು ಹೊರಗೇನಪ್ಪ ಅಂತಂದ್ರ ಮಕ್ಕಳನ್ನ ಬೆಳೆಸೋದು ಸೂಕ್ತ. ಯಾಕಂದ್ರೆ ಎಲ್ಲಾ ರಂಗದೊಳಗೂ ಮುಂದಿರ್ತಾರ ಅವ್ರು, ಆಟನು ಗೊತ್ತು ಪಾಟನು ಗೊತ್ತು. ಅದಕ್ಕೇನಂತ ಸದೃಢ ಧ್ಯೇಯ ಬೇಕಪ್ಪ ಅಂತಂದ್ರ ಆಟೋಟಗಳಲ್ಲಿ ಮಕ್ಕಳಿಗೆ ಬೆಳೆಸಲೇಬೇಕು.
1: ಅಲ್ಲಪ್ಪ ಈಗ ಮಗಳು ಹೇಳಾತಿತ್ತು ಬರೀ ಆಟಕ್ಕೆ ಹೋಗಿ ಯವ ಯವ ಆತಿ ನೀನು, ಅಲ್ಲಿ ಮಳಿ ಬರತ್ತೈತಿ ಏನ್ ಮಾಡ್ಲಿ ಅಂದ. ಅಂತ ಟೈಮ್ನಾಗ ಮನಿ ಒಳಗ ಅವ್ ಕ್ಯಾರಂ ಬೋರ್ಡ್ ಆಡ್ತಾರ, ಚೆಸ್ ಆಡ್ತಾರ, ಅಂತವು ಅಣಿಕಲ್ಲತ್ತ ಆಡ್ತೇವಿ. ಯಾವ್ದು ಆಟ ಕೆಟ್ಟಲ್ಲ, ಮತ್ತ ಆಮ ಎಣಿ ಆಟ ಅವು ಆಡ್ತೇವಿ. ಇಂಥವೆಲ್ಲ ಮನ್ಯಾಗ ಆಡ್ಸಕ್ ಹಚ್ಚುದಪ್ಪ,
0: ಹೌದಿಲ್ಲ?
1: ಮತ್ತ ಮನಿಯೊಳಗ ಬರೀ ಅವಕ ಬಿಡಬಾರ್ದು. ನಾವು ದೊಡ್ಡವರು ಅವ್ರ ಜೋಡಿ ಮಕ್ಕಳಾಗಿ ಬೆರತ್ರ ಮಾತ್ರ ಅವರು ಚಂದಂಗೆ ಜಲ್ ಬಿಟ್ಟು ಆಡ್ತಾರ.
0: ಕ್ರೀಡೆಗಳೊಳಗ ಏನಪ್ಪಾ ಅಂತಂದ್ರ ನಾಯಕತ್ವ ಗುಣ ಬೆಳಿತೈತಿ, ಮತ್ತ ಶಿಸ್ತು ಬೆಳಿತೈತಿ, ಮತ್ತ ತಂಡದ ಮನೋಭಾವ ಅಂದ್ರ ನಾವೆಲ್ಲರೂ ಒಂದು ಅಂತಕ್ಕಂತ ಭಾವನೆಯನ್ನು ಬೆಳೆಸ್ತದ. ಮತ್ತ ಎಲ್ಲರೊಂದಿಗೆ ಸಂವಾದ ಮಾಡ್ತಕ್ಕಂಥದ್ದು, ಚರ್ಚಾ ಕೂಟ ಮಾಡ್ತಕ್ಕಂಥದ್ದು, ಬೆಳಿತಕ್ಕಂಥದ್ದು ಈ ಆಟಗಳಿಂದ ಬರ್ತದ. ಬರೇ ಮನೆಯಲ್ಲಿ ಕೂತ್ರ ಬರಲ್ಲ.
1: ಹೌದು,
2: ಅದಕ್ಕ ಒಂದು ದಿನಾನ ಮೀಸಲಿಟ್ಟರು. ಈಗ
1: ಅದು ಯಾವುದು
0: ಇವತ್ತೆ ಆಗಸ್ಟ್ 29 ಕ್ರೀಡಾ ದಿನ ಇವತ್ತು.
1: ನಾವು ಅದ್ರ ಬಗ್ಗೆ ಮಾತಾಡಕತ್ತೀವಿ,
2: ಅಚಾನಕ್ ಹಿಂಗೆ ಮಾತಾಡತ್ತೀವಿ ನೋಡಿ, ಇದ್ರ ಬಗ್ಗೆನೇ ಮಾತಾಡತ್ತೀವಿ ನೋಡಿ.
1: ಅಲ್ಲ ಸರ, ರಾಮು ಏನ ಬಾರಿ ವಾ ಎಲ್ಲ ತಿಳ್ಕೊಂಡಿರ್ತಾನ ನೋಡು.
0: ಮತ್ತ
2: ನಮ್ ತಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ವಿ?
1: ಕೈ ಮ್ಯಾಲೆ ಬಿಡು.
0: ಅದಕ್ಕ ಇವತ್ತು ಪೇಪರ್ದಾಗ ಏನ್ ಕೊಟ್ಟರು ಗೊತ್ತೇನು, ಆಟವು ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕಪ್ಪ ಅಂತಂದ್ರ ಆಟವು ಈ ಬೆಳವಣಿಗೆ ಅತ್ಯಂತ ಸಹಕಾರಿ ಆಗ್ತದ ಅಂತ ಬರ್ದಾರವ.
1: ಈಗ ಆಟ ಆಡಿದಷ್ಟೇ ಬಾಯಿ ಒಣಗಿ ನೀರ್ ಬೀಳಾಕತ್ತೈತಿ, ನಡಿ ಅಲ್ಲೇ ಕಬ್ಬಿನ ಹಾಲು ಕುಡಿದ್ ಬರೋಣ ಅಂತ. ಏನಂತೀರಿ?
0: ನಡಿಯಕ್ಕ ನಡಿ ನಡಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
3: ಭಾರತಿ ಸುಣಗಾರ್, ಪಂಢರಿ ಡೊಳ್ಳಿ ಹಾಗೂ ಸಂತೋಷಿ ಶಶಿಧರ್ ಕುಸೂರ್.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂತರೊಬ್ರು ತಮ್ಮ ಪ್ರವಚನದಲ್ಲಿ ಒಂದು ಘಟನೆಯ ಕುರಿತಾದ ಉದಾಹರಣೆಯನ್ನ ನೀಡಿದ್ರು. ಒಂದು ಆಶ್ರಮವಿತ್ತು. ಅಲ್ಲಿನ ಗುರುಗಳನ್ನ ನೋಡಲು ಪಂಡಿತರೊಬ್ಬರು ಅಲ್ಲಿಗೆ ಬಂದ್ರು. ಆ ಆಶ್ರಮದ ಅಂಗಳದಲ್ಲಿ ಒಬ್ರು ಹಸನ್ಮುಖತೆಯಿಂದ ಕಸಗುಡಿಸುವ ಕಾರ್ಯದಲ್ಲಿ ನಿರತರಾಗಿದ್ರು. ಆಗ ಪಂಡಿತರು ಕಸಗುಡಿಸುವವರನ್ನ ಕಂಡು, ಏನಪ್ಪಾ ನಾನೀ ಆಶ್ರಮದ ಗುರುಗಳನ್ನ ಭೇಟಿಯಾಗಬೇಕಿತ್ತು ಅಂತ ಕೇಳಿದ್ರು. ಕಸ ಗುಡಿಸ್ತಾ ಇದ್ದ ವ್ಯಕ್ತಿ, ಅವರು ಇನ್ನರ್ಧ ಗಂಟೆ ಬಿಟ್ಟು ಪ್ರವಚನ ನೀಡಲು ಪ್ರವಚನ ಮಂದಿರಕ್ಕೆ ಬರ್ತಾರೆ, ಆಗ ಅವರನ್ನ ಭೇಟಿಯಾಗಬಹುದು. ಅಲ್ಲಿವರೆಗೆ ಈ ಅತಿಥಿ ಗೃಹದಲ್ಲಿ ಕುಳಿತಿರಿ ಅಂತ ಹೇಳಿ ಹೊರಟು ಹೋದ್ರು. ಅರ್ಧ ಗಂಟೆಯ ನಂತರ ಪಂಡಿತರು ಆ ಪ್ರವಚನ ಮಂದಿರಕ್ಕೆ ಬಂದ್ರು. ಅದಾಗಲೇ ಆಶ್ರಮದ ಅನೇಕ ಭಕ್ತರ ದಂಡು ಆಗಮಿಸಿತ್ತು. ಗುರುಗಳು ಪ್ರವಚನ ಆರಂಭ ಮಾಡಿದ್ರು. ಪ್ರತಿದಿನ ಪ್ರವಚನ ಮುಗಿದ ನಂತರ ಸ್ವಲ್ಪ ಸಮಯ ಪ್ರಶ್ನೋತ್ತರ ಸಮಯಕ್ಕೆ ಮೀಸಲಿಡಲಾಗ್ತಾ ಇತ್ತು. ಎಂದಿನಂತೆ ಪ್ರಶ್ನೋತ್ತರದ ವೇಳೆ ಶುರುವಾಯಿತು. ಗುರುಗಳ ಪ್ರವಚನದಿಂದ ಪ್ರಭಾವಿತರಾಗಿದ್ದ ಪಂಡಿತರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ತಮ್ಮ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ಪರಿಹಾರವನ್ನ ಕಂಡುಕೊಂಡ್ರು. ಪ್ರಶ್ನೋತ್ತರ ವೇಳೆ ಮುಗಿದ ನಂತರ ಗುರುಗಳು ಎಲ್ಲರನ್ನ ಉಪಾಹಾರಕ್ಕೆ ಕರೆದುಕೊಂಡು ಹೋದ್ರು. ಉಪಾಹಾರ ಸೇವಿಸುವಾಗ ಗುರುಗಳನ್ನ ತಮ್ಮ ಪ್ರವಚನ ಕೇಳಿ ಮನಸ್ಸಿಗೆ ತುಂಬಾ ಆನಂದವಾಯಿತು. ನನ್ನ ಸುಮಾರು ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ದೀರಿ. ನಿಮ್ಮೊಂದಿಗೆ ಮಾತನಾಡ್ತಾ ಇದ್ರೆ ನಿಮ್ಮನ್ನ ಎಲ್ಲೋ ನೋಡಿದ ಹಾಗೆ ಅನ್ನಿಸ್ತದೆ, ಆದ್ರೆ ನನಗೆ ನೆನಪಾಗ್ತಾ ಇಲ್ಲ ಅಂತ ಹೇಳಿದ್ರು ಪಂಡಿತರು. ಅದಕ್ಕೆ ಗುರುಗಳು, ಹೌದು, ನೀವು ಈ ಆಶ್ರಮಕ್ಕೆ ಆಗಮಿಸುತ್ತಿದ್ದಂತೆ ಪ್ರಥಮವಾಗಿ ಭೇಟಿಯಾಗಿದ್ದು ನನ್ನನ್ನೇ. ನೀವು ಬಂದಾಗ ನಿಮ್ಮನ್ನ ಸ್ವಾಗತಿಸಿದವನು ನಾನೇ, ಅತಿಥಿ ಗೃಹಕ್ಕೆ ಕರೆದೊಯ್ದವನು ನಾನೇ ಅಂತ ಹೇಳಿದ್ರು ಪಂಡಿತರು ಆಶ್ಚರ್ಯದಿಂದ. ಆಗ ನನಗೆ ಭೇಟಿಯಾದವರು ಕಸ ಗುಡಿಸ್ತಾ ಇದ್ದವರು ನೀವೇನಾ? ಆದ್ರೆ ನೀವಿಲ್ಲಿ ಎಷ್ಟೊಂದು ಒಳ್ಳೆಯ ಪ್ರವಚನವನ್ನ ನೀಡಿದ್ದೀರಿ, ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರು ಪಂಡಿತರು. ಆಗ ಗುರುಗಳು, ಅಂಗಳದಲ್ಲಿ ಕಸ ಗುಡಿಸುವುದು, ಪ್ರವಚನ ಮಂದಿರದಲ್ಲಿ ಪ್ರವಚನ ಮಾಡುವುದು, ಇವೆರಡೂ ದೇವರ ಪೂಜೆ ಎಂದೇ ಭಾವಿಸಿ ಮಾಡ್ತೇನೆ. ಅದನ್ನ ಚೆನ್ನಾಗಿ ಮಾಡಿದ್ರೆ ಇದನ್ನು ಕೂಡ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಭಾವಿಸುವವರಿಗೆ ಭಗವಂತ ದಕ್ಷತೆಯಿಂದ ಕೆಲಸ ಮಾಡಲು ಶಕ್ತಿ ಕೊಡ್ತಾನೆ, ಯಶಸ್ಸು ಕೊಡ್ತಾನೆ ಅಂತ ಹೇಳಿದ್ರು ಗುರುಗಳು. ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

0: ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.
4: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
5: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
4: ಈ ಶಿಬಿರವು ಭಾನುವಾರ ದಿನಾಂಕ 30 August 2020 ಬೆಳಿಗ್ಗೆ 8 ಮಧ್ಯಾಹ್ನ 4 PM ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
5: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
4: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
5: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
4: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
4: ನೆನಪಿರಲಿ, ಭಾನುವಾರ 30 August 2020 ಬೆಳಿಗ್ಗೆ 8 ಮಧ್ಯಾಹ್ನ 4 PM ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
6: ಆತ್ಮೀಯರೇ, ಈಗ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳೋಣ. CVI ಶಂಕರ್ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ನನ್ನ ಸಂಗ. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-3333.
2: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
3: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣ ಶಿಬಿರವನ್ನು ಆಯೋಜಿಸಲಾಗಿದೆ.
2: ಈ ಶಿಬಿರವು ಭಾನುವಾರ ದಿನಾಂಕ 30 August 2020 ಬೆಳಿಗ್ಗೆ 8 ಮಧ್ಯಾಹ್ನ 4 PM ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
3: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
2: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
3: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
2: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
2: ನೆನಪಿರಲಿ, ಭಾನುವಾರ 30 August 2020 ಬೆಳಿಗ್ಗೆ 8 ಮಧ್ಯಾಹ್ನ 4 PM ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-3333.
4: ಆತ್ಮೀರೇ, ರಾಜೇಶ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಇನ್ನು ಮುಂದೆ ಕೇಳಿ ದುನಿಯಾ ಚಿತ್ರದಿಂದ ಇದ ಗೀತೆಯನ್ನ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶ್ರೋತೃಳೆ, ಕೊನೆಯದಾಗಿ ಕೇಳಿ ಕರಿಯ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದರು ಅನುರಾಧ ಪೌಡ್ವಾಲ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ನೂರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.

ಕೇಳಿದ್ರೆ ಕಾರ್ಯಕ್ರಮದ ನಿಯಮಗಳು. ಕಾರ್ಯಕ್ರಮದ ಮೊದಲ ನಿಯಮ, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ಇನ್ನು ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರದೇ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶ ಇಲ್ಲ. ಇನ್ನು ಕಾರ್ಯಕ್ರಮದ ಅಂತಿಮ ನಿಯಮ, ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350. ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 08352272704 ಅಥವಾ 08352270.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85%
2: LTV. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
3: ನಮಸ್ತೆ ರೀ.
2: ನಮಸ್ತೆ, ಯಾರು ಇಲ್ಲಿಂದ ಸರ್?
3: ಮೇಡಮ್, ಸರ್, ನಾನು ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಕೋಡದಿಂದ ಮಾತಾಡಿದ್ರೆ.
2: ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಅವರು. ಮೊದಲ ಕರೆ ಸರ್ ತಮ್ಮದು ಈ ಕಾರ್ಯಕ್ರಮಕ್ಕೆ. ಹಲೋ,
3: ಹೇಳಿ ಸರ್, ಪ್ರಶ್ನೆ ಕೇಳಿ.
2: ಕಾರ್ಯಕ್ರಮಕ್ಕೆ ಮೊದಲ ಕರೆ ಸರ್ ತಮ್ಮದು.
3: ಥ್ಯಾಂಕ್ ಯು ಸರ್.
2: ನಾ ಮಾತಾಡೋದು ಕೇಳಿಸ್ಲಿಕ್ಕೆ ಸರ್?
3: ಓಕೆ.
2: ಮೊದಲ ಪ್ರಶ್ನೆ, ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯನ್ನ ಎಲ್ಲಿ ಸ್ಥಾಪಿಸಲಾಗಿದೆ?
3: ಸಾಂಬಾರು ಪದಾರ್ಥಗಳನ್ನ

0: ಪ್ರಶ್ನೆ ಒಂದೇ ಸರಿ ಹೇಳಲಾಗುವುದ್ರಿ, ಇನ್ನೊಂದು
1: ಹಾಂ
0: ಸರಿ
1: ಸರ್,
0: ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಕೇಳಿಬಿಡ್ರಿ, ಗೊಂದಲ
1: ಹಾಂ ಸರ್.
0: ಬೇಡ. ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದು ಪ್ರಶ್ನೆ.
1: ಸರ್ ಗೆಸ್ ಮಾಡ್ತೀನಿ, ಕೊಡಗು ರೀ.
0: ಕೊಡಗು ಅಂತೀರಿ?
1: ಹ್ಞೂ ರೀ.
0: ಕೊಡಗು ತಪ್ಪಾದ ಉತ್ತರ ಸರ್.
1: ಆಯ್ತು,
0: ಮುಂದಿನ ಪ್ರಶ್ನೆಗೆ ತಾವು ಪ್ರಯತ್ನ
1: ಎರಡು
0: ಮಾಡಬಹುದು.
1: ಚಾನ್ಸ್ ಸರ್ ಒಟ್ಟು.
0: ಹಾಂ, ಒಂದು ಕಾರ್ಯಕ್ರಮದಲ್ಲಿ ಎರಡು ಬಾರಿ ಮಾತ್ರ ಕರೆ ಮಾಡಬೇಕು ತಾವು.
1: ಆಯ್ತು,
0: ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಕೇಳುಗ್ರೆ, ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ. ನಾವು ಕೇಳೋ ಪ್ರಶ್ನೆಗೆ ನೀವು ಕೂಡ ಉತ್ತರ ನೀಡಬೇಕು ಅಂತಂದರೆ, ಆ ಪ್ರಶ್ನೆಗೆ ಉತ್ತರ ಗೊತ್ತಿತ್ತು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 0835227403040 ಅಥವಾ 0835227403050 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.

0: 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಕಾರ್ಯಕ್ರಮದಲ್ಲಿ ನಾವು ಕೇಳುವ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳುವ ಪ್ರಶ್ನೆಗೆ ಉತ್ತರವನ್ನು ನೀಡಿ.
1: ನಮಸ್ಕಾರ ಸರ್.
0: ಹಲೋ ಹಲೋ ನಮಸ್ತೆ, ಯಾರು ಎಲ್ಲಿಂದ ರೀ?
1: ಬಾಹುಬಲಿ ಪ್ರಮುಖ.
0: ಬಾಹುಬಲಿ ಅವ್ರು ಮಾತಾಡ್ಲಿಕ್ಕೆ? ಬಾಹುಬಲಿ ಅವ್ರ ಪ್ರಶ್ನೆ ಕೇಳಿಸ್ಕೊಂಡಿರೇನು?
1: ಧಾರವಾಡ ಇರ್ಬೇಕ್ರಿ.
0: ಧಾರವಾಡ ಇರ್ಬೇಕಂತೀರಿ? ನಿರ್ದಿಷ್ಟವಾಗಿ ಸ್ಥಳ ಹೇಳ್ಬೇಕ್ರಿ. ಧಾರವಾಡ ತಪ್ಪಾದ ಉತ್ತರ. ತಾವು ಮತ್ತೆ ಮುಂದಿನ ವಾರ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು. ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಹಲೋ
2: ಹಲೋ
0: ನಮಸ್ತೆ, ಯಾರು ಎಲ್ಲಿಂದ ರೀ?
2: ಕೊಪ್ಪಳದಿಂದ ಸರ್, ಪ್ರಮೀಳಾ.
0: ಪ್ರಮೀಳಾ ಅವರು ಕೊಪ್ಪಳದಿಂದ. ಪ್ರಮೀಳಾ ಅವರಿಗೆ ಮೊದಲ ಪ್ರಶ್ನೆ, ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯನ್ನ ಎಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದು ಪ್ರಶ್ನೆ.
2: ಸಾಂಬಾರು ಪದಾರ್ಥ
0: ಹೌದು,
2: ಚಿಕ್ಕಮಗಳೂರು.
0: ಚಿಕ್ಕಮಗಳೂರು ಅಂತೀರಿ? ಚಿಕ್ಕಮಗಳೂರು ತಪ್ಪಾದ ಉತ್ತರ ರೀ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಇರಲಿ ಅಂತ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ ನಾವು. ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಕೇಳುಗ್ರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.
3: ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ

0: ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ?

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ ಸರ್,
0: ನಮಸ್ತೆ. ಯಾರು ಇಲ್ಲಿಂದ ರೀ? ಪ್ರಶ್ನೆ ಅದೇ ಇದೆ ಪ್ರಮೇಳ ಅವರ, ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು. ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಹಲೋ
2: ಸರ್, ನಮಸ್ತೆ ರೀ.
0: ನಮಸ್ತೆ, ಯಾರು ಎಲ್ಲಿಂದ ಸರ್?
2: ಸರ್, ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ.
0: ಶಿವಲಿಂಗಯ್ಯ ಹಿರೇಮಠ ಅವರಿಗೆ ಪ್ರಶ್ನೆಯನ್ನ ಮೊದಲ ಬಾರಿ ಕೇಳಲಾಗಿತ್ತು, ಅದೇ ಪ್ರಶ್ನೆ ಇದೆ. ಹಲೋ ಶಿವಲಿಂಗಯ್ಯ ಅವರ ಕೇಳಿಸ್ತಾ ಇದ್ದಾರೆ ಮಾತಾಡೋದು ನಾವು. ಹಲೋ

0: ಹಲೋ
1: ಹಲೋ ಹಲೋ,
0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ಶ್ರೀಧರ್ ಸರ್, ಬಾಗಲಕೋಟೆ ಡಿಸ್ಟಿಕ್ ಕೂಡಲಸಂಗಮ.
0: ಕೂಡಲಸಂಗಮದಿಂದ
1: ಶ್ರೀಧರ್ ಗೌಡರ್ ಅಂತ.
0: ಶ್ರೀಧರ್ ಗೌಡರ್ ಅವರು.
1: ಹಾಂ ಸರ್.
0: ಶ್ರೀಧರ್, ಮೊದಲ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ?
1: ಹೌದು ಸರ್, ಇದೇ ಫಸ್ಟ್ ಟೈಮ್.
0: ಇದೇ ಫಸ್ಟ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ ರೀ. ಹೊಸ ಕೇಳು ಗುರುತಾವು ಈ ಕಾರ್ಯಕ್ರಮಕ್ಕೆ.
1: ಸರ್ ಥ್ಯಾಂಕ್ಸ್.
0: ಪ್ರಶ್ನೆ ಕೇಳಿಸ್ಕೊಂಡಿರಿ ಶ್ರೀಧರ್.
1: ಇಲ್ಲ ಸರ್, ನನಗೇನು ಕೇಳ
0: ಪ್ರಶ್ನೆ ಹಿಂಗದ್ರಿ, ಈ ಪ್ರಶ್ನೆಗೆ ಇದನ್ನೇ ಕೇಳು ಗುರುತಾವು.
1: ಹೇಳಿ.
0: ಕರ್ನಾಟಕ ರಾಜ್ಯ ಸಂಭಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದು ಪ್ರಶ್ನೆ.
1: ಸರಿ, ನಿಮ್ಮ ಕ್ವಶನ್ ಹೇಳ್ತೀರಾ?
0: ಪ್ರಶ್ನೆ ಗಮನ ಕೊಟ್ಟು ಕೇಳಬೇಕ್ರೆ, ನಿಯಮದ ಪ್ರಕಾರ ಒಂದು ಬಾರಿ ಮಾತ್ರ ಹೇಳಲಾಗುವುದು.
1: ಓಕೆ ಸರ್.
0: ಇನ್ನೊಂದ್ಸರಿ ಹೇಳಿಬಿಡ್ತೀನಿ. ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದು ಪ್ರಶ್ನೆ.
1: ಇದು ಹುಬ್ಬಳ್ಳಿ ಅಂತಾರ?
0: ಹುಬ್ಬಳ್ಳಿ ಅಂತೀರಿ, ಗೆಸ್ ಮಾಡ್ಲಿಕ್ಕತ್ತೀರಿ?
1: ಇಲ್ಲ ಸರ್, ಎಲ್ಲೋ ಓದಿದ್ದು ನೆನಪಿದ್ದೇನು, ಆದ್ರೆ ಕ್ಲಾರಿಟಿ ಇಲ್ಲ.
0: ಕ್ಲಾರಿಟಿ ಇಲ್ಲ. ಎಸ್, ಇದನ್ನೇ ಕೇಳು ಗುರು, ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿರಿ.
1: ಓಕೆ,
0: ಧನ್ಯವಾದ, ಮೊದಲ ಪ್ರಶ್ನೆಗೆ ಉತ್ತರ ಕೊಟ್ಟಿರಿ. ಹಿಂಗಾಗಿ ಎರಡನೇ ಪ್ರಶ್ನೆಗೆ ಹೋಗ್ತಾ ಇದೀವಿ ನಾವು.
1: ಓಕೆ ಸರ್, ನೆಕ್ಸ್ಟ್ ಕೇಳಿ.

0: ರಾಷ್ಟ್ರೀಯ ಕೈಮಗ್ಗ ದಿನದಂದು ಕೈಮಗ್ಗ ವಲಯವನ್ನು ಬೆಂಬಲಿಸಲು ಯಾವ ರಾಜ್ಯವು ನೂಲು ಬ್ಯಾಂಕ್ ಯೋಜನೆಯನ್ನು ಪ್ರಾರಂಭ ಮಾಡಿತು? ಪ್ರಶ್ನೆ ಏನೋ ಸರ್ ರಿಪೀಟ್ ಮಾಡಿಬಿಡ್ತೀನಿ. ರಾಷ್ಟ್ರೀಯ ಕೈಮಗ್ಗ ದಿನದಂದು ಕೈಮಗ್ಗ ವಲಯವನ್ನು ಬೆಂಬಲಿಸಲು ಯಾವ ರಾಜ್ಯವು ನೂಲು ಬ್ಯಾಂಕ್ ಯೋಜನೆಯನ್ನು ಪ್ರಾರಂಭಿಸಿದೆ?
1: ಸರ್, ಇದು ಆನ್ಸರ್ ಸ್ಟೇಟ್ ಅಂದ್ರೆ ಗೊತ್ತಿಲ್ಲ, ಆದ್ರೆ ಕೈಮಗ್ಗ ದಿನ ಆಗಸ್ಟ್ 7 ಅಂತ ಗೊತ್ತು. ಗೆಸ್ ಮಾಡ್ತೀನಿ, ನಮ್ದೇ ಕರ್ನಾಟಕನ ಆಗಿರ್ಬೇಕು ಸರ್.
0: ನಮ್ದೇ ಕರ್ನಾಟಕ ಅಂತೀರಿ?
1: ಹಾ ಸರ್, ನನಗ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್ ಯಾವ ರಾಜ್ಯ ಅಂತ.
0: ಹಾ ಹಾ ಹಾ, ಇಲ್ಲ, ಆಗಸ್ಟ್ 7 ಸರಿಯಾದ ಉತ್ತರ, ಬಟ್ ದಿನವನ್ನು ಆಚರಣೆ ಮಾಡ್ತೀವಿ. ಉತ್ತರ ಬೇಕಾಗಿದ್ದು ಯಾವ ರಾಜ್ಯ ಅನ್ನೋದು. ಇತ್ತೀಚೆಗೆ ನೂಲ್ ಬ್ಯಾಂಕ್ ಯೋಜನೆಯನ್ನು ಪ್ರಾರಂಭ ಮಾಡಿದ ಆ ರಾಜ್ಯ
1: ತೆಲಂಗಾಣ ಅಂತ ಸರ್.
0: ತೆಲಂಗಾಣ. ತಪ್ಪಾದ ಉತ್ತರ ಸರ್.
1: ಓಕೆ ಸರ್,
0: ಮತ್ತೆ
1: ಥ್ಯಾಂಕ್
0: ಮುಂದಿನ ಪ್ರಶ್ನೆಗೆ ಪ್ರಯತ್ನ ಇರಲಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ. ಆಕಾಶವಾಣಿ ವಿಜಯಪುರ ಕೇಂದ್ರ,
2: ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ.
0: ಶಿವಲಿಂಗಯ್ಯ ಅವರು. ಶಿವಲಿಂಗಯ್ಯ ಅವರಿಗೆ ಮೊದಲ ಪ್ರಶ್ನೆ.
2: ಹಾ ಸರ್.
0: ರಾಷ್ಟ್ರೀಯ ಕೈಮಗ್ಗ ದಿನದಂದು ಕೈಮಗ್ಗ ವಲಯವನ್ನು ಬೆಂಬಲಿಸಲು ಯಾವ ರಾಜ್ಯವು ನೂಲು ಬ್ಯಾಂಕ್ ಯೋಜನೆಯನ್ನು ಪ್ರಾರಂಭಿಸಿದೆ?
2: ಕರ್ನಾಟಕ ರೀ.
0: ಕರ್ನಾಟಕ ಅಂತೀರಿ, ಶ್ರೀಧರ್ ಕೂಡ ಏನೇ ಕರ್ನಾಟಕ ಅಂತ ಹೇಳಿದರು. ತಪ್ಪಾದ ಉತ್ತರ ರೀ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಕೆಲವರೇ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ನಾವು ಕೆಲವು ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 0835227030 ಅಥವಾ 0835227030 ಈ ಸಂಖ್ಯೆಗೆ ತಾವು ಕರೆ ಮಾಡಿ ನಾವು ಕೆಲವು ಪ್ರಶ್ನೆಗೆ ಉತ್ತರವನ್ನು ನೀಡಬಹುದು.
1: ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಹಲೋ ಹಲೋ, ನಮಸ್ತೆ. ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ
3: ಹಲೋ
0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
3: ಸರ್, ನನ್ನ ಪ್ರಸನ್ನ ಮೆಡಿಕಲ್ ಕಾಲೇಜ್ ವಿನಾಯಕ್.
0: ಹಲೋ
3: ಹಲೋ
0: ವಿನಾಯಕ್, ಕೇಳಿಸ್ತಿದ್ರೆ ನಾನು ಮಾತಾಡೋದು. ಹಲೋ.
3: ಹಾಂ ಸರ್, ಕೇಳಿಸ್ತಾ ಇದೆ ಸರ್.
0: ಹಲೋ.
3: ಹಾಂ ಸರ್. ಹಲೋ
0: ಕೆಳಗ್ರೆ, ಅಷ್ಟೊಂದು ಕ್ಲಿಯರ್ ಆಯ್ಕಾರೆ ಕೇಳಿಸ್ತಾ ಇಲ್ಲ ನಮಗೆ.

0: ನಕಾರಾತ್ಮಕನೊಳಗೆ ನಾವದೀವಿ. ನಮ್ಮ ದೂರವಾಣಿ ಸಂಖ್ಯೆ 0835227704 ಅಥವಾ 0835227704.
1: ಕೊಂಚವೇ ನಿನ್ನ ಕಣ್ಕಾಡಿಗೆ ದೃಷ್ಟಿ ಬೊಟ್ಟು.

0: हेलो हेलो
1: ಹಲೋ,
0: ನಮಸ್ತೆ, ಯಾರು ಎಲ್ಲಿಂದ ಮಾತಾಡಕತ್ತೀರಿ?
1: ನಾವು ಐಶ್ವರ್ಯ ಅಂತ ವಿಜಯಪುರದಿಂದ ಮಾತಾಡತ್ತೀವಿ ರೀ.
0: ವಿಜಯಪುರದಿಂದ ಐಶ್ವರ್ಯ ಅವರು.
1: ಹಾಂ
0: ಐಶ್ವರ್ಯ, ಇದೇ ಮೊದಲ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ ಈ ಕಾರ್ಯಕ್ರಮಕ್ಕೆ?
1: ಹೌದು ರೀ, ಇದೇ ಫಸ್ಟ್ ರೀ.
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ರೀ.
0: ಏನು ಮಾಡ್ತೀರಿ ಐಶ್ವರ್ಯ?
1: ನಾವು ಕಾಲೇಜ್ ಹೋಗ್ತೀವಿ ರೀ.
0: ಕಾಲೇಜ್ ಹೋಗ್ತೀರಿ. ಈಗ ನೇರವಾಗಿ ಪ್ರಶ್ನೆ, ರಾಷ್ಟ್ರೀಯ ಕೈಮಗ್ಗ ದಿನದಂದು ಕೈಮಗ್ಗ ವಲಯವನ್ನು ಬೆಂಬಲಿಸಲು ಯಾವ ರಾಜ್ಯವು ನೂಲು ಬ್ಯಾಂಕ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ? ಈ ಪ್ರಶ್ನೆಗೆ ಮೂರನೇ ಕೇಳುಗರು ತಾವು, ಹೇಳಬಹುದ್ರಿ ಉತ್ತರವನ್ನು?
1: ಸಾರಿ ರೀ,
0: ಗೊತ್ತಿಲ್ಲಂತೀರಿ?
1: ಗೊತ್ತಾಗತ್ತಿಲ್ಲ.
0: ಓಕೆ, ಕಾರ್ಯಕ್ರಮ ಕೇಳ್ತಾ ಇರಿ, ಮತ್ತೆ ಯಾರು ಕೇಳುಗರು ಉತ್ತರ ಹೇಳ್ತಾರೆ ಅಥವಾ ಹೇಳಿಕಂದ್ರೆ ನಾನೇ ಹೇಳ್ತೀನಿ. ಕೇಳ್ತಾ ಇರಿ ಕಾರ್ಯಕ್ರಮ. ಧನ್ಯವಾದ ರೀ ಕರೆ ಮಾಡೋದಕ್ಕೆ.
1: ಧನ್ಯವಾದ.

0: ಹಲೋ ನಮಸ್ತೆ.
1: ಹಲೋ ನಮಸ್ಕಾರ. ಬಾಹುಬಲಿ ಸರ್?
0: ಬಾಹುಬಲಿ ಅವರದ್ದು 2 ಎಕರೆ. ಬಾಹುಬಲಿ ಅವ್ರ ಪ್ರಶ್ನೆ ಹಿಂಗದ. ಹಲೋ.
1: ಮಹಾರಾಷ್ಟ್ರ ಇರ್ಬೇಕ್ರಿ?
0: ಮಹಾರಾಷ್ಟ್ರ ಇರ್ಬೇಕಂತೀರಿ? ಇಲ್ಲ, ಮಹಾರಾಷ್ಟ್ರ ಕೂಡ ತಪ್ಪಾದ ಉತ್ತರ ರೀ. ಮತ್ತೆ ಮುಂದಿನ ವಾರ ಪ್ರಯತ್ನ ಮಾಡ್ಬೋದು. ಧನ್ಯವಾದ ರೀ ಕರೆ ಮಾಡೋದಕ್ಕೆ.
1: ಧನ್ಯವಾದ.

0: हेलो हेलो नमस्ते
1: हेलो
0: नमस्कार यार मातड़ो हेलो
1: विनायक सर है
0: हेलो हेलो
1: हेलो
0: हेलो
1: हेलो
0: नमस्ते
1: आकाशवाणी विजयपुरी
0: ಹೌದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರ
1: ಹಾಂ ಅದು
0: ಜ್ಞಾನವಾಣಿ
1: ನಾನು
0: ರಸಪ್ರಶ್ನೆ ಕಾರ್ಯಕ್ರಮ.
1: ಆಯ್ತು ಸರ್ ನಾನು
0: ಹಲೋ ಹೇಳ್ರಿ ಎಲ್ಲಿಂದ ಮಾತಾಡಕತ್ತೀರಿ?
1: ಹಾಂ ಹಲೋ
0: ಎಲ್ಲಿಂದ ಮಾತಾಡಕತ್ತೀರಿ?
1: ನಾವು ಕಲಬುರಗಿಯಿಂದ ಚಂದ್ರಲಾಲ್ ಅಂತ ಸರ್.
0: ಕಲಬುರಗಿಯಿಂದ
1: ಆಯ್ತು ಸರ್.
0: ಹೆಸರು ಹೇಳ್ರಿ, ಗೊತ್ತಾಗಲಿಲ್ಲ ಹೆಸರು.
1: ಕಲಬುರಗಿ ಇದ್ರಿ
0: ಹೆಸರು ಹೇಳ್ರಿ, ಹೆಸರು
1: ಚಂದ್ರಲಾಲ್ ಅಂತದ್ರಿ.
0: ಚಂದುಲಾಲ್. ಮೊದಲ ಬಾರಿ ಕರೆ ಮಾಡಿರಿ ಅನ್ಕೊಳ್ತೀನಿ ನಾನು.
1: ಹೌದು ಸರ್, ಮೊದಲೇ ಬಂದು ಸರ್.
0: ಈ ಕಾರ್ಯಕ್ರಮಕ್ಕೆ ಈ ಪ್ರಶ್ನೆಗೆ ಇದನ್ನೇ ಕೇಳುಗುರ್ತಾವು.
1: ಆಯ್ತು ಸರ್.
0: ರಾಷ್ಟ್ರೀಯ ಕೈಮಗ್ಗ ದಿನದಂದು ಕೈಮಗ್ಗ ವಲಯವನ್ನು ಬೆಂಬಲಿಸಲು ಯಾವ ರಾಜ್ಯವು ನೂಲು ಬ್ಯಾಂಕ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ?
1: ಪ್ರಯತ್ನ ಮಾಡ್ತೇನೆ, ನಾಗಾಲ್ಯಾಂಡ್ ಇರ್ಬೋದೇನು ಸರ್?
0: ಪ್ರಯತ್ನ ನಾಗಾಲ್ಯಾಂಡ್ ಅಂತೀರಿ?
1: ಹಾಂ ಸರ್.
0: ಎಸ್, ಖಂಡಿತವಾಗಿ ಸರಿಯಾದ ಉತ್ತರ.
1: ಓಕೆ ಸರ್.
0: ಈಗ ಎರಡನೇ ಪ್ರಶ್ನೆ ರೀ.
1: ಆಯ್ತು ಸರ್.
0: ಇತ್ತೀಚೆಗೆ ಯಾವ ದೇಶವು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಅಂದರೆ ICCಯಿಂದ ಅಧಿಕೃತವಾಗಿ ಹಿಂದೆ ಸರಿಯುವುದಾಗಿ ಹೇಳಿದ?
1: ICC
0: ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ರೀ ಇದು, ICC ಅಂದರೆ. ಇತ್ತೀಚೆಗೆ ಯಾವ ದೇಶ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯದಿಂದ ಅಧಿಕೃತವಾಗಿ ಹಿಂದೆ ಸರಿಯುವುದಾಗಿ ಹೇಳಿದೆ ಅನ್ನೋದು ಪ್ರಶ್ನೆ.
1: ಸಾರಿ ಸರ್, ನನಗೆ ಅಷ್ಟೇ ಬರಲಾಗಿತ್ತು.
0: ಓಕೆ, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಚಂದುಲಾಲ್. ಕಾರ್ಯಕ್ರಮ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ.
1: ಓಕೆ ಸರ್,
0: ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.

0: ಹಲೋ
1: ಹಲೋ,
0: ನಮಸ್ತೆ, ಯಾರು ಎಲ್ಲಿಂದ ರೀ?
1: ಕೊಪ್ಪಳ ಸರ್.
0: ಕೊಪ್ಪಳದಿಂದ ಪ್ರಮೀಳಾ ಅವರು. ಪ್ರಮೀಳಾ ಅವರು ಎರಡು ಬಾರಿ ಕರೆ ಮಾಡಿದ್ರಿ ಈಗ? ಇಲ್ಲ. ಓಕೆ ಓಕೆ, ನೇರವಾಗಿ ಪ್ರಶ್ನೆ ಪ್ರಮೀಳಾ ಅವರಿಗೆ. ಇತ್ತೀಚೆಗೆ ಯಾವ ದೇಶವು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಅಂದರೆ ICCಯಿಂದ ಅಧಿಕೃತವಾಗಿ ಹಿಂದೆ ಸರಿಯುವುದಾಗಿ ಹೇಳಿದೆ? ಹಾಂ, ಯಾವ ರಾಷ್ಟ್ರ ಅನ್ನೋದು? ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನಿಂದ ಹಿಂದೆ ಸರಿಯುವುದಾಗಿ ಇತ್ತೀಚೆಗೆ ಘೋಷಣೆ ಮಾಡಿದ ವೆನೆಜುವೆಲ್ ಅಂತೀರಿ? ಸರಿಯಾದ ಉತ್ತರ ಮೊದಲ ಪ್ರಶ್ನೆಗೆ. ಇನ್ನು ಎರಡನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಬ್ರಾಡ್ ಪೀಕ್ ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ? ಬ್ರಾಡ್ ಪೀಕ್ ರೀ. ಇಲ್ಲ, ನೀವು ಮಾತಾಡ್ತಾ ಇರೋದು ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ಲಿಕ್ಕದ, ಯಾರೋ ಮಾತಾಡ್ತಾ ಇದ್ದಾರೆ ಹಿಂದೆ, ಸಪ್ಲ ಆಗ್ತಾ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಬ್ರಾಡ್ ಪೀಕ್ ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುತ್ತದೆ ಅನ್ನೋದು ಪ್ರಶ್ನೆ.
1: ಗೊತ್ತಿಲ್ಲ ರೀ.
0: ಗೊತ್ತಿಲ್ಲ ರೀ, ನಾನು ಹೇಳ್ತೀನಿ, ಕಾರ್ಯಕ್ರಮ ಕೇಳ್ತಾ ಇರಿ. ಧನ್ಯವಾದ ರೀ ಕರೆ ಮಾಡಿದಕ್ಕೆ.

ಕೆಲವರೇ ಪ್ರಶ್ನೆಯನ್ನು ಕೇಳಿದೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಬ್ರಾಡ್ ಪೀಕ್ ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡುಬರ್ತದಂತ. ಇದಕ್ಕೆ ಸರಿಯಾದ ಉತ್ತರ ಕಾರಾಕೋರಂ ಪರ್ವತ ಶ್ರೇಣಿ.

0: ಇದಾಗಿತ್ತು ಈ ವಾರದ ಜ್ಞಾನಮಣಿ ರಸಪ್ರಶ್ನೆ ಕಾರ್ಯಕ್ರಮ. ತಾಂತ್ರಿಕ ಸಹಕಾರ ಜಿಎನ್ ಕರಾಂಡೆ ಹಾಗೂ ಶ್ರೀಶೈಲ್ ಚಿಂತಾಮಣಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ನಾನು ಮಹಾಂತೇಶ್ ಕೋತೀನ್.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6 ಗಂಟೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್

0: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ಕೆಳಗ್ರೆ, ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು ಇನ್ನು ಮುಂದೆ ಅಂದರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುತ್ತಿದ್ದೀರಿ. 6:50 ಕಿಸರಮಾಣಿ ಕಾರ್ಯಕ್ರಮ, ಇದರಲ್ಲಿ ಕೃಷಿ ವಸ್ತು ಸಂಗ್ರಹಾಲಯ ಬಗ್ಗೆ ಮಾಹಿತಿ ಮಾಡಿಕೊಳ್ಳಲಿದ್ದೀರಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಉತ್ತಮಪ್ಪ ಎಚ್ ಗೌಡ. ಇನ್ನು 7:45 ಸಮಾಜ ದರ್ಶನ ವಾರದ ವಾರ್ತಾ ಚಿತ್ರ. 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 9:15 ಸ್ಪಾಟ್ಲೈಟ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾದ್ದಲ್ಲಿ ಮೂಡಿಬರಲಿದೆ. ಕೆಳಗ್ರೆ, ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ರಾಧಾಪ್ರಕಾಶ್ ಅವರಿಂದ. 6:35 ರೈತರಿಗೆ ಸಲಹೆಗಳನ್ನು ಕೇಳಲಿದ್ದೀರಿ. ಏಳು 7:15 ಉದ್ಯೋಗ ವಾರ್ತೆ. 7:45 8:30 9:30 ಚಿತ್ರಗೀತೆಗಳು. ಕೆಳಗ್ರೆ, ನಾಳೆ ಬೆಳಿಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು, ತದನಂತರ ಕನ್ನಡ ಅವತರಣಿಕೆಯ ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರೇಖಾ ಎಲ್ ನಾಯ್ಕರ್ ಇವರಿಂದ, ನಿರ್ಮಾಣ ತಿಮ್ಮಪ್ಪ ಗೌಡ ಹಾಗೂ ಆಶಾ, ಓದುವವರು ಸುಬ್ರಹ್ಮಣ್ಯ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಹನ್ನೆರಡು 5:00 ವನಿತಾ ವಿಹಾರ. ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕೆಳಗ್ರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6:05 ಆಗುತ್ತಲಿದ್ದು, ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

ಆಕಾಶವಾಣಿ ಬೆಂಗಳೂರು. ಸಮಯ 6:10. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಬಿಕೆ ಸುಮತಿ. 6:30 ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ.

0: ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೆನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಲಿದ್ದೀರಿ. 7:45ಕ್ಕೆ ಸಮಾಚಾರ ದರ್ಶನ. 8 ಗಂಟೆಗೆ ಸಿರಿಗಂಧ ಚಿತ್ರ. 9:15ಕ್ಕೆ
1: ರಾಷ್ಟ್ರೀಯ ಕ್ರೀಡಾ ದಿನ, ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನಾಚರಣೆ. ರಾಷ್ಟ್ರೀಯ ಕ್ರೀಡಾ ದಿನದ ಪೂರ್ವಭಾವಿಯಾಗಿ ಕೇಂದ್ರ ಕ್ರೀಡಾ ಸಚಿವಾಲಯ ಆಯೋಜಿಸಿದ್ದ ಖೇಲೋ ಇಂಡಿಯಾ ಖೇಲ್ ಕಿ ಬಾತ್ ಪಿಎಂ ಕೆ ಸಾಥ್ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸದಿಲ್ಲಿಯಿಂದ ವರ್ಚುವಲ್ ವೇದಿಕೆಯಲ್ಲಿ ಯುವ ಜನತೆಯನ್ನುದ್ದೇಶಿಸಿ ಮಾತನಾಡಿದರು. ಐಐಟಿ, ಐಐಎಂ ಹಾಗೂ ಏಮ್ಸ್ ಸೇರಿದಂತೆ ದೇಶಾದ್ಯಂತ 1500ಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಜೆಜಿ ಕಾಲೇಜ್ ಆಫ್ ಕಾಮರ್ಸ್ ಸಭಾಂಗಣ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಖೇಲೋ ಇಂಡಿಯಾ ನೇರ ಸಂವಾದ ಕಾರ್ಯಕ್ರಮ ಪ್ರಸಾರಗೊಂಡಿತು. ಯುವ ಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ಯೋಜನಾಬದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದ ಪ್ರಧಾನಮಂತ್ರಿಯವರು, ಕ್ರೀಡಾ ಪಯಣ, ದೇಶದ ಒಲಿಂಪಿಕ್ಸ್ ಮಹತ್ವಾಕಾಂಕ್ಷೆ, ಯುವ ನಾಯಕತ್ವ, ವಿಕಸಿತ ಭಾರತ ಹಾಗೂ ನಶೆ ಮುಕ್ತ ಯುವ ಜನತೆ, ಹೀಗೆ ಒಟ್ಟು 5 ಬಿಂದುಗಳ ಮೇಲೆ ಮಾತನಾಡಿದರು.
2: ಸಾಥಿಯೋ, ಮುಜೆ ಖುಷಿ ಹೇ ಕಿ ಆಜ್ ಭಾರತ್ ಮೇ ಸ್ಪೋರ್ಟ್ಸ್ ಏಕ್ ಬೆಹತರೀನ್ ಪ್ರೊಫೆಷನ್ ಕೆ ತೌರ್ ಪರ್ ಉಭರಾ ಹೇ. ಸ್ಪೋರ್ಟ್ಸ್ ಅಬ್ ಹಮಾರಿ ಜಿಂದಗಿ ಕಾ ಹಿಸ್ಸಾ ಬನ್ ರಹಾ ಹೇ. ಅಗರ್ ಪಢಾಯಿ ಔರ್ ಕೆರಿಯರ್ ಕಾ ಟೈಮ್ ಟೇಬಲ್ ಬನ್ ರಹಾ ಹೇ ತೋ ದಿನ ಭರ್ ಕೆ ರೂಟೀನ್ ಮೇ ಸ್ಪೋರ್ಟ್ಸ್ ಕೋ ಭಿ ಜಗಹ ಮಿಲ್ ರಹೀ ಹೇ. ಔರ್ ಯಹೀ ಚೇಂಜ್ ಹೇ, ಯಹೀ ಪರಿವರ್ತನ್ ಹೇ, ಜಿಸ್ಕೆ ಕಾರಣ ಭಾರತ್ ಕೆ ಸ್ಪೋರ್ಟ್ಸ್ ಫ್ಯೂಚರ್ ಪರ್ ಭರೋಸಾ ಭಿ ಬಡ್ ರಹಾ ಹೇ.
1: 2016 ಆಗಸ್ಟ್ 25ರಂದು ಪ್ರಾರಂಭವಾದ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ವಹಿವಾಟಿನ ಪ್ರಮಾಣ ಇಂದಿಗೆ 13,000 ಪಟ್ಟು ಬೆಳೆದಿದೆ. ಡಿಜಿಟಲ್ ಪೇಮೆಂಟ್ ಸೇವೆ ಯಶಸ್ವಿ 1 ದಶಕವನ್ನು ಪೂರ್ಣಗೊಳಿಸಿತು. ಪ್ರಧಾನಮಂತ್ರಿಯವರು,
3: ಕಾಶಿಕರ್, ಭಾರತ ಸರ್ಕಾರದ ಯೋಜನೆಯಾದ ವಿದ್ಯುನ್ಮಾನ ಹಣ ಪಾವತಿ ವಿಧಾನ ಇಂದು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸಾಮಾನ್ಯ ಬ್ಯಾಂಕ್ ಅಕೌಂಟ್ ಹಾಗೂ ಇಂಟರ್ನೆಟ್ ಸೌಲಭ್ಯ ಉಳ್ಳ ಸ್ಮಾರ್ಟ್ಫೋನ್ನಿಂದ ಇಂದು ನಾವು 1 ಲಕ್ಷ ರೂಪಾಯಿ ವರೆಗಿನ ಮೊತ್ತಗಳನ್ನು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ಮೂಲಕ ಪಾವತಿಸಬಹುದಾಗಿದೆ. ಕೇಂದ್ರ ಸರ್ಕಾರಿ ಸಂಸ್ಥೆ ಎನ್ಪಿಸಿಐ ಸಹಯೋಗದೊಂದಿಗೆ ಭೀಮ್ ಅಪ್ಲಿಕೇಶನ್ ಮುಂಚೂಣಿಯಲ್ಲಿದೆ. ಖಾಸಗಿ ಆಪ್ಗಳಾದ ಫೋನ್ ಪೇ, ಗೂಗಲ್ ಪೇ, ಮೊಬಿಕ್ವಿಕ್ಗಳು ಕೂಡ ಜನರನ್ನು ತುಂಬಾ ಹಂತದಲ್ಲಿ ತಲುಪಿವೆ. ಇಂದು ಜನಸಾಮಾನ್ಯರು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಫೋನ್ ಪೇ, ಗೂಗಲ್ ಪೇ, ಇತರೆ ಯುಪಿಐ ಆಪ್ಗಳನ್ನು ಬಳಸುತ್ತಿದ್ದಾರೆ.
4: ಚಿತ್ರಕಲಾ ಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ 3 ದಿನಗಳ ಕಾಲ ಕಲಾ ಸಾಧಕರೊಂದಿಗೆ ಚಿಂತನ ಮಂಥನ ಆಯೋಜಿಸಿತ್ತು. ಮೂಲತಃ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತ್ಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ, ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಶಿಬಿರ 3 ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ಖ್ಯಾತ ಕಲಾವಿದ ಪ್ರೊಫೆಸರ್ ಬಾಬು ಜತ್ಕರ್.
5: ನಾನು ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಅಧ್ಯಾಪಕನಾಗಿ ಅಲ್ಲಿ ಪ್ರಾಂಶುಪಾಲನಾಗಿ ಜೂನ್ನಲ್ಲಿ ನಾನು ರಿಟೈರ್ಡ್ ಆದೆ. ಸುಮಾರು 30-40 ವರ್ಷದಿಂದ ನಾನು ಡ್ರಾಯಿಂಗ್ಸ್ ಮಾಡ್ತಾ ಇದ್ದೀನಿ. ಅದು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಜಾಸ್ತಿ ಡ್ರಾಯಿಂಗ್ಸ್ ನಾನು ಮಾಡ್ತಾ ಇದ್ದೀನಿ. ಪರಿಸರ ಅಂತಂದ್ರೆ ನನಗೆ ಬಹಳ ಇಷ್ಟ. ಗಿಡ, ಮರ, ಬೆಟ್ಟ, ಗುಡ್ಡ, ಕಾಡು, ಮೇಡು, ಹೀಗೆ ಅನೇಕ ವಿಚಾರಗಳನ್ನ ನಾನು ಮನಸ್ಸಿನಲ್ಲಿ ಹುದುಗಿಸಿಕೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಮೂಲತಃ ನಾನು ಜಮಖಂಡಿಯವನು. ಪ್ರಕೃತಿ ಅಂತಂದ್ರೆ ಬಹಳ ನನಗೆ ಪ್ರೀತಿ. ಹಂಗಾಗಿ ಇದು ವಿದ್ಯಾರ್ಥಿ ಸಮುದಾಯಕ್ಕೆ ತಲುಪಬೇಕು ಅನ್ನೋದು ನನ್ನ ಆಕಾಂಕ್ಷೆ ಇದೆ.
4: ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸಮಟ್ಗಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ ರತ್ನಕುಮಾರಿ ಅತ್ಯುತ್ತಮ ರಾಷ್ಟ್ರೀಯ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕರ ದಿನ ಹಾಗೂ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಹೊಸದಿಲ್ಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನಿಸಲಿದ್ದಾರೆ. ಎಸ್ ರತ್ನಕುಮಾರಿ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
6: 2026ನೇ ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಸಂದಿದೆ. ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ನಾನು ಈ ಶಾಲೆಯಲ್ಲಿ 24 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 10-15 ಕಿಲೋಮೀಟರ್ ದೂರದಿಂದ

0: ಹದಿನೈದು ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಈ ಊರಿನವ್ರು ಕೇವಲ 4 ಜನ. ಮಕ್ಕಳನ್ನ ಪರೀಕ್ಷೆ ಮಾಡಿ ಅವ್ರ ಒಳಗಿರುವಂತಹ ಅಂತರ್ಸತ್ವ ಗೊತ್ತಾಗ್ತದೆ, ಅದನ್ನ ತುಂಬುತ್ತಿದ್ವಿ. ಬರೀ ಅವ್ರನ್ನ ಎಜುಕೇಟ್ ಮಾಡ್ತಿರೋದಿಲ್ಲ, ನಾನು ಏನಾಗ್ಬೇಕು ಅನ್ನೋ ಅದನ್ನ ಬಿತ್ತುವಂತ ಪ್ರಯತ್ನ ಎಲ್ಲ ಶಿಕ್ಷಕರ ಕಡೆ ನಡೀತಿದೆ. ನಾನಿಲ್ಲಿ ಹಿರಿಯವಳಾಗಿ ಇನಿಷಿಯೇಟ್ ತಗೊಂಡಿದ್ದೇನೆ, ಒಂದಷ್ಟು ಕೆಲಸಗಳಿಗೆ ಮುಂದೋಗಿದ್ದೇನೆ.
1: ಪಶ್ಚಿಮ ಘಟ್ಟದ ನದಿ ಹಾಗೂ ಜಲಾನಯನ ಪ್ರದೇಶಗಳಲ್ಲಿ ಮಾನವ ಹಸ್ತಕ್ಷೇಪಗಳಿಂದ ಬದಲಾದ ಭೂದೃಶ್ಯಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆ ಕುರಿತಾದ ಪ್ರಸ್ತಾವ ಮಂಡಿಸಿದ ಅಂತಾರಾಷ್ಟ್ರೀಯ ಖ್ಯಾತಿಯ ಕಪ್ಪೆಗಳ ತಜ್ಞ ಡಾ ಕೆವಿ ಗುರುರಾಜ್ ಹಾಗೂ ತಂಡಕ್ಕೆ ಹೊಸದಿಲ್ಲಿಯ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಬೆಂಗಳೂರಿನ ಸೃಷ್ಟಿ ಮಣಿಪಾಲ್ ಕಲೆ ವಿನ್ಯಾಸ ಮತ್ತು ತಂತ್ರಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಡಾ ಕೆವಿ ಗುರುರಾಜ್ ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: 2026ನೇ ಸಾಲಿನ ದ ಹ್ಯಾಬಿಟಾಟ್ ಟ್ರಸ್ಟ್ ವತಿಯಿಂದ ನೀಡುತ್ತಿರುವ ಪ್ರತಿಷ್ಠಿತ ಸಂರಕ್ಷಣಾ ಅನುದಾನವನ್ನು ನಮ್ಮ ಸಂಸ್ಥೆಗೆ, ಅದರಲ್ಲೂ ಕಪ್ಪೆಗಳ ಸಂರಕ್ಷಣೆಗೆ ದೊರೆತಿರುವುದು ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಈ ಅನುದಾನವನ್ನು ದ ಹ್ಯಾಬಿಟಾಟ್ ಟ್ರಸ್ಟ್ ಸಂಸ್ಥೆಯು, ಅದು ದೆಹಲಿಯಲ್ಲಿದೆ, ಫೈನಲ್ ಜ್ಯೂರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಅನುದಾನ ಜನಸಾಮಾನ್ಯರ ಜೊತೆಗೆ ಕಪ್ಪೆ ಸಂರಕ್ಷಣೆ, ಇಂಗ್ಲಿಷ್ನಲ್ಲಿ ಕ್ರೋಕ್ ಕೋಎಕ್ಸಿಸ್ಟೆಂಟ್ ಕನ್ಸರ್ವ್ ಎನ್ನುವ ನಮ್ಮ ಪ್ರಸ್ತಾವನೆಗೆ ಈ ಅನುದಾನ ಲಭಿಸಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 6 ಸ್ಥಳಗಳಲ್ಲಿ 3 ವರ್ಷಗಳ ಕಾಲ ಸ್ಥಳೀಯರ ಸಹಭಾಗಿತ್ವ ಕಪ್ಪೆಗಳ ಆಪ್ ಅಭಿವೃದ್ಧಿ ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಅಧ್ಯಯನ ನಡೆಸಲು 1 ಕೋಟಿ ರೂ ಅನುದಾನ ದೊರೆತಿದೆ. ಇದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅತ್ಯಂತ ಸಂತೋಷವಾಗ್ತಾ ಇದೆ.
1: ಕೊಪ್ಪಳ ಜಿಲ್ಲೆಯ ಗೋಪಾಲಕರು ಹಿಂಡಿನಲ್ಲಿ ಸಾಕಾಣಿಕೆ ಮಾಡುವ ದೇಸಿ ದನಕ್ಕೆ ರಾಷ್ಟ್ರೀಯ ಅಧಿಕೃತ ತಳಿ ಮಾನ್ಯತೆ ದೊರೆತಿದೆ. ಜವಾರಿ ದನ ಬದಲಾಗಿ ಕೊಪ್ಪಳ ದನದ ತಳಿ ಎಂದು ಗುರುತಿಸಲಾಗಿದೆ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಬೀದರಿನ ಕರ್ನಾಟಕ ಪಶು ವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಅಧ್ಯಯನ ಕೈಗೊಳ್ಳಲಾಗಿತ್ತು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಕರ್ನಾಲ್ ಕೊಪ್ಪಳ ತಳಿಗೆ ಈಗ ಮಾನ್ಯತೆ ನೀಡಿದೆ. ಬಳ್ಳಾರಿ ಜಿಲ್ಲೆ ಕೃಷಿ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾ ಬಿಕೆ ರಮೇಶ್ ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ಕೊಪ್ಪಳ ಜಿಲ್ಲೆಯಲ್ಲೊಂದು ವಿಶಿಷ್ಟ ಪದ್ಧತಿ ಇದೆ. ಗೋಪಾಲಕರು ತಮ್ಮಲ್ಲಿರತಕ್ಕಂತಹ ಹಿಂಡು ದನಗಳು ರಾತ್ರಿ ವೇಳೆ ಹೊಲಗಳಲ್ಲಿ ತಿರುಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸತಕ್ಕಂತಹ ಕಾಯಕವನ್ನು ಪರಂಪರಾಗತವಾಗಿ ಮಾಡ್ತಾ ಬಂದಿರೋದನ್ನು ನಾವು ಈ ಭಾಗದಲ್ಲಿ ಕಾಣ್ತೇವೆ. ಇದನ್ನು ಗಮನಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶುಪಾಲನಾ ಇಲಾಖೆ ಇವರುಗಳು ಜಂಟಿಯಾಗಿ ಈ ದನಗಳಿಗೆ ವಿಶೇಷ ತಳಿ ಗುಣಗಳಿದ್ದಾವೆ, ಭೌತಿಕ ಗುಣಗಳು ಮತ್ತು ಇತರೆ ಅಂಶಗಳ ಒಂದು ವಿಸ್ತೃತ ಅಧ್ಯಯನವನ್ನು ಕೈಗೊಂಡು ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ. ಈ ಎಲ್ಲ ಅಂಕಿಅಂಶಗಳ ಜೊತೆಯಲ್ಲಿ ಒಂದು ಅರ್ಜಿ ಹಾಕ್ತೀವಿ, ತಳಿ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ, ಇದನ್ನ ಪರಿಶೀಲಿಸಿ ಅಂತ ಹೇಳಿ ಆ ಅರ್ಜಿಯನ್ನು ಪರಿಗಣಿಸಿ ದನಗಳನ್ನು ನಾವು ಜವಾರಿ ದನಗಳು ಅಂತ ಕರಿತಾ ಇದ್ವು ಅವುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ತಳಿ ಮಾನ್ಯತೆ ಸಿಕ್ಕಿದೆ, ಕೊಪ್ಪಳ ದನದ ತಳಿ ಅಂತ ಹೇಳಿ ಪರಿಗಣಿಸ್ತೇವೆ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ಹರ್ಷವರ್ಧನ್ ಶೀಲವಂತ್, ಸಂಕಲನ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಉಮೇಶ್ ಗೂಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
4: ಆಕಾಶವಾಣಿ ಧಾರವಾಡ, ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
5: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ಸುಷಮಾ ಕುಮಾರಿ. ಆದೌ ಮುಖ್ಯವಾರ್ತಾಃ. ಪ್ರಧಾನಮಂತ್ರಿಣಃ ಮೋದಿನಃ ಮಧ್ಯ ಏಷ್ಯಾ ಪ್ರವಾಸಃ ಪ್ರಾರಬ್ಧಃ. ಉಜ್ಬೇಕಿಸ್ತಾನ್ ಕಿರ್ಗಿಸ್ ದೇಶಾಭ್ಯಾಂ ಸಹ ದ್ವಿಪಕ್ಷೀಯ ವಾರ್ತಾಯಾಃ ರೂಪರೇಖಾ ಚ ಸಜ್ಜೀಕೃತಾ. ಭಾರತಂ ಸ್ವಸಭ್ಯತಾಯಾಃ ಸಾಮರ್ಥ್ಯಸ್ಯ ಚ ಬಲೇನ ಜಗತಿ ಗೌರವಸ್ಥಾನಂ ಪ್ರಾಪ್ನೋತಿ ಇತಿ ರಾಜನಾಥ್ ಸಿಂಹಸ್ಯ ವಕ್ತವ್ಯಂ. ನೇಪಾಳೆ ಹೃದಯ ವಿದಾರಕ ಪ್ಲಾವೆ ಹತಾನಾಂ ಸಂಖ್ಯಾ 26 ಯಾವತ್ ಅಭವತ್.

0: चंपा चंपा ए चंपी ಈ ಚಂಪಿ ಎಲ್ಲಿ ಹೋದ್ಲಿಕ್ಕೆ ದನ ಕಾಯಕಿ ಏ ಚಂಪಿ
1: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರ ಟಿವ್ಯಾಗ ನೋಡಿದ್ರು ಅದೆಷ್ಟು ಚಂದ ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡೋದ್ ತೋರ್ಸಕತ್ತಾರ್ರಿ ಅತ್ತಿಯವ್ರ
0: ಅಯ್ಯ ನೀನು ಹಲ್ವಾ

0: ಏನಾಗಿದೆ? ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತ ಹುರ್ಕಡ್ಲ್ಯಾಗವ್ ನೋಡ್ ನಡಿ ಆ ಕಡೆ.
1: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
0: ಟಿವಿ ಮುಂದ ಕೂಡೋದ್ ಬಿಡ ನಿನ್ನ.
1: ಇಲ್ಲಿ ಇಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
0: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗ ಹಿಡ್ಕೊಂಡ್ ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೆ ನಾ ನಿನಗ್ ಮೈ ಮ್ಯಾಗ.
1: ಟಿವಿ ಬೇಡ್ರಿ ಅತ್ತಿಯವ್ರ, ಟಿವಿ ಬೇಡ್ರಿ.
0: ಏ, ಬಾಯ್ ತೆಗಿಬೇಡ ಇನ್ನ.
1: ಅಯ್ಯೋ,
2: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
3: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
4: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
5: ಅಪ್ಪ ಹೋಗ್ಲಿ ಬಿಡು, ಮರೆತ್ ಬೇಡ ಅದನ್ನ.
4: ಏನ್ ಹಂಗಂದ್ರೆ
6: ಸುಮ್ನಿರಿ, ಸಾಕಿನ.
5: ಅಲ್ಲ, ನೀ ಕಿಡ್ಕೆ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಲ್ಲ ಪಾಪ, ಬಿಳಿ ಅಂಗಿಯಲ್ಲ ಹಾಳಾಗುತ್ತು.
6: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ?
5: ಅದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗುಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
6: ಅಂತಂದದಕ್ಕ ಸುಮ್ನಾದವ. ಪಾಪ, ಲಗ್ನಕ್ ಹೊಂಟಿದ್ರಂತ.
4: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ, ಬುದ್ಧಿಗಿದ್ದೆ ಐತೇ ಇಲ್ಲ ಅಂತ ನಮಗ.
5: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
3: ನೀವೇನಂತೀರಿ ಡ್ರೈವರ್?
7: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
3: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
4: ರೈಟ್.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸುದು ಕೈಯಾಗೇನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ, ಹೋಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
1: ಅವರೇ, ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
0: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡು ಹೋಗ್ತಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟಿಗೆ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
1: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

ಕೆಳಗ್ರೆ ಈಗ ಸಮಯ ಸಾಯಂಕಾಲದ 6:35. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕಾಣೆಯಾದ ಮಹಿಳೆಯ ಹೆಸರು ಗೀತಾ ಗಂಡ ಸತೀಶ್ ವಾಗ್ಮೋರೆ, ವಯಸ್ಸು 35 ವರ್ಷ ಆಗಿದ್ದು ಉದ್ಯೋಗ ಮನೆ ಕೆಲಸ ಮಾಡುತ್ತಿದ್ದು ಸಾಕಿನ್ ಹಕೀಂ ಚೌಕ್ ಹತ್ತಿರ ವಡ್ರವಣಿ ವಿಜಯಪುರ ಆಗಿರುತ್ತದೆ. ಇವಳು ಸಾದಾ ಗಂಪು ಮೈಬಣ್ಣ ಹೊಂದಿದ್ದು ತಲೆಯಲ್ಲಿ ಕಪ್ಪು ಕೂದಲು ಇದ್ದು ಅಂದಾಜು 5.6 ಅಡಿ ಎತ್ತರ ಇರುತ್ತಾಳೆ. ಮೈಯಿಂದ ಸಾಧಾರಣ ಮೈಕಟ್ಟು, ದುಂಡು ಮುಖ, ನೆಟ್ಟನೆಯ ಮೂಗು ಹೊಂದಿರುತ್ತಾಳೆ. ಇವಳು ಕನ್ನಡ, ಮರಾಠಿ ಹಾಗೂ ಹಿಂದಿ ಭಾಷೆಯನ್ನು ಮಾತನಾಡುತ್ತಾಳೆ. ಮನೆಯಿಂದ ಹೋಗುವಾಗ ಹಳದಿ

0: ಚೂಡಿದಾರ ಧರಿಸಿರುತ್ತಾಳೆ. ಇನ್ನು ಲಕ್ಷ್ಮಿ ತಂದೆ ಸತೀಶ್ ವಾಗ್ಮೋರೆ, ವಯಸ್ಸು 12 ವರ್ಷ, ಉದ್ಯೋಗ ವಿದ್ಯಾರ್ಥಿ, ಸಾಕಿನ್ ಹಕೀಂ ಚೌಕ್ ಹತ್ತಿರ ವಡ್ಡರ ಓಣಿ ವಿಜಯಪುರ. ಇವಳು ಸಾದಾ ಮೈಗೆಂಪು ಬಣ್ಣ ಹೊಂದಿದ್ದು, ತಲೆಯಲ್ಲಿ ಕಪ್ಪು ಕೂದಲು ಇದ್ದು, ಅಂದಾಜು 4.6 ಅಡಿ ಎತ್ತರ ಇದ್ದು, ಮೈಯಿಂದ ಸಾಧಾರಣ ಮೈಕಟ್ಟು, ದುಂಡುಮುಖ, ನೆಟ್ಟನೆ ಮೂಗು ಹೊಂದಿರುತ್ತಾಳೆ. ಇವಳು ಕನ್ನಡ, ಮರಾಠಿ ಹಾಗೂ ಹಿಂದಿ ಭಾಷೆಯನ್ನು ಮಾತನಾಡುತ್ತಾಳೆ. ಮನೆಯಿಂದ ಹೋಗುವಾಗ ಬಿಳಿ ಬಣ್ಣದ ಹೂಗಳಿರುವ ಚೂಡಿದಾರ ಧರಿಸಿರುತ್ತಾಳೆ. ಕೆಳಗರೆ, ಈ ತರಹ ಚೆಹರೆ ಪಟ್ಟೆ ಉಳ್ಳ ಮಹಿಳೆ ಹಾಗೂ ಮಕ್ಕಳ ಬಗ್ಗೆ ಕಂಡುಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಜಿಲ್ಲಾ ಕಂಟ್ರೋಲ್ ರೂಮ್ 08352225751. ಕೆಳಗರೆ, ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದ್ದೀರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:37 ಆಗುತ್ತಲಿದ್ದು, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ತದನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.
1: ಅಕಾಲಿಕ ಮಳೆಗೆ ಮಿಂಚು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ

0: ಸಚಿವ ವಿ ಸೋಮಣ್ಣ ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮದಿನಾಚರಣೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ರಾಮಕೃಷ್ಣ ಹೆಗಡೆಯವರೊಂದಿಗಿನ ಒಡನಾಟವನ್ನು ಮೆಲುಕು ಹಾಕಿದರು. ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮಾಜಿ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಹಲವು ಮಹತ್ವದ ಘೋಷಣೆ ಮಾಡಿದ್ದಾರೆ. ಅಂತಾರಾಷ್ಟೀಯ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಿಗೆ 15 ಲಕ್ಷ ನೀಡುವುದಾಗಿ ಘೋಷಿಸಿದ್ದಾರೆ. 36 ಕೋಟಿ ವೆಚ್ಚದಲ್ಲಿ ರಾಜ್ಯಾದ್ಯಂತ 32 ಕ್ರೀಡಾಂಗಣ ಹಾಗೂ ಅಭಿವೃದ್ದಿ ಕ್ರೀಡೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಹಾಜರಾತಿ ವಿನಾಯಿತಿ ಘೋಷಿಸಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೂ ಮುನ್ನ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಕಾಮನ್ವೆಲ್ತ್ ಗೇಮ್ಸ್ನ ಆಯ್ದ ಕ್ರೀಡಾ ಸ್ಪರ್ಧೆಗಳನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಹೆಚ್ಚಿನ ಭಾಗಗಳಲ್ಲಿ ಮುಂಗಾರು ಮಳೆಯ ಕೊರತೆ ಉಂಟಾಗಿದ್ದು ಸರ್ಕಾರ ಮೋಡ ಬಿತ್ತನೆ ನಡೆಸಲು ನಿರ್ಧರಿಸಿದೆ. ಇದರ ಅನುಷ್ಠಾನಕ್ಕಾಗಿ ಮೇಲ್ವಿಚಾರಣೆ ಮತ್ತು ತಾಂತ್ರಿಕ ಮಾರ್ಗದರ್ಶನ ನೀಡಲು 2 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೊದಲ ಸಮಿತಿಯಲ್ಲಿ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ದಿ ಆಯುಕ್ತರೂ ಸೇರಿದಂತೆ 6 ಸದಸ್ಯರು ಇರಲಿದ್ದಾರೆ. ಈ ಸಮಿತಿಯು ಮೋಡ ಬಿತ್ತನೆ ಕಾರ್ಯಕ್ರಮದ ಒಟ್ಟಾರೆ ಮೇಲ್ವಿಚಾರಣೆ ಮತ್ತು ಪರಿಶೀಲನೆ ನಡೆಸಲಿದೆ. 2ನೇ ಸಮಿತಿಯು ತಾಂತ್ರಿಕ ಸಲಹಾ ಮತ್ತು ಮೌಲ್ಯಮಾಪನ ಸಮಿತಿಯಾಗಿದ್ದು ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ತಾಂತ್ರಿಕ ನೆರವು, ಮಾರ್ಗದರ್ಶನ ಹಾಗೂ ಶಿಫಾರಸುಗಳನ್ನು ನೀಡಲಿದೆ. ಇದರಲ್ಲಿ ಕೆಎಸ್ಎನ್ಡಿಎಂಸಿ ನಿರ್ದೇಶಕರು ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದು 8 ಸದಸ್ಯರು ಹಾಗೂ ವಿಶೇಷ ಆಹ್ವಾನಿತರು ಇರಲಿದ್ದಾರೆ. ಮೋಡ ಬಿತ್ತನೆ ಕಾರ್ಯಕ್ರಮಕ್ಕಾಗಿ ಜಿಎಸ್ಟಿ ಹೊರತುಪಡಿಸಿ 28,52,00,000 ರೂಪಾಯಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಬೂದಿಕೋಟೆ ವೃತ್ತದ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಸುಮಾರು 31,51,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಅತ್ಯಾಧುನಿಕ ಮೇಲ್ಸೇತುವೆಯು ವಾಹನ ಹಾಗೂ ರೈಲುಗಳ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿರುವ ಎಲ್ಲಾ ಲೆವೆಲ್ ಕ್ರಾಸಿಂಗ್ಗಳಿಗೆ ಮೇಲ್ಸೇತುವೆ ಅಥವಾ ಅಂಡರ್ಪಾಸ್ ನಿರ್ಮಿಸುವ ಮೂಲಕ ಜಿಲ್ಲೆಯನ್ನು ಸಂಪೂರ್ಣ ರೈಲ್ವೆ ಗೇಟ್ ಮುಕ್ತವನ್ನಾಗಿಸುವ ಗುರಿ ಹೊಂದಲಾಗಿದೆ. ಇದಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯಗಳೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜೀನಾಮೆ ನೀಡಿರುವ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪತ್ರವನ್ನು ಇಂದು ರಾಜ್ಯಪಾಲರಿಗೆ ಕಳುಹಿಸುವುದಾಗಿ ಮುಖ್ಯಮಂತ್ರಿ ಡಿಕೆ

0: ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷಕ್ಕೆ ಮುಜುಗರವಾಗುವುದನ್ನು ತಪ್ಪಿಸಲು ನಾಗೇಂದ್ರ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿರುವುದಾಗಿ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿನ ಬರ ಮತ್ತು ಕಾವೇರಿ ನೀರಿನ ವಿವಾದದಂತಹ ವಿಷಯಗಳನ್ನು ಪರಿಹರಿಸುವುದಕ್ಕಿಂತ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದೆ ಎಂದು ಆರೋಪಿಸಿದ್ದಾರೆ. ಪ್ರತಿಪಕ್ಷಗಳಿಗೆ ರಾಜ್ಯದ ಜನರ ಕಲ್ಯಾಣದ ಬಗ್ಗೆ ಹಿತಾಸಕ್ತಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದನದ ಒಳಗೆ ಹಾಗೂ ಹೊರಗಿನ ನಿರಂತರ ಹೋರಾಟದಿಂದ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ಪರಿಶಿಷ್ಟ ಸಮುದಾಯಕ್ಕೆ ಸಂದ ಜಯ ಎಂದು ತಿಳಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಹೋರಾಟದಿಂದ ನಾಗೇಂದ್ರ ರಾಜೀನಾಮೆ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗಿದೆ ಎಂದು ಹೇಳಿದ್ದಾರೆ. 5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಟೆಂಡರ್ ಅಥವಾ ವರ್ಗಾವಣೆಗೆ ಸಚಿವ ಸಂಪುಟದ ಅನುಮೋದನೆಯ ಅಗತ್ಯವಿದೆ. ಅಂತಹುದರಲ್ಲಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ 50-60 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಲಭ್ಯವಾಗುವ ಸಂಸದರ ನಿಧಿಯನ್ನು ಸಮರ್ಪಕವಾಗಿ ಹಾಗೂ ಆದ್ಯತೆಯ ಮೇರೆಗೆ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಇಲಾಖೆಗಳ ನಡುವೆ ಸಮನ್ವಯತೆ ಇರಬೇಕು ಎಂದು ತಿಳಿಸಿದ್ದಾರೆ. ವಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವೈದ್ಯರ ಹಾಜರಾತಿಯನ್ನು ಕಡ್ಡಾಯವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆಯ ಮೂಲಕ ದಾಖಲಿಸುವಂತೆ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳನ್ನು ನಿಗದಿತ ಗುಣಮಟ್ಟ ಹಾಗೂ ಮಾನದಂಡಗಳಿಗೆ ಅನುಗುಣವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಸಾಲ ಮರುಪಾವತಿಗೆ ಸಂಬಂಧಿಸಿದಂತೆ ರೈತರ ಮೇಲೆ ಯಾವುದೇ ರೀತಿಯ ಅನಗತ್ಯ ಒತ್ತಡ ಹೇರಬಾರದು ಎಂದು ಬ್ಯಾಂಕ್ಗಳಿಗೆ ಸೂಚಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಹಾಗೂ ಸಂಸದರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮಘಟ್ಟಗಳ ಸಂರಕ್ಷಣೆ ಹೆಸರಿನಲ್ಲಿ ಈ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿರುವುದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ರಾಜ್ಯ ಸರ್ಕಾರ ಈಗಾಗಲೇ ಈ ವರದಿಯನ್ನು ತಿರಸ್ಕರಿಸುವ ಸ್ಪಷ್ಟ ನಿಲುವು ತೆಗೆದುಕೊಂಡಿದ್ದು ಜಾರಿಗೆ ಅವಕಾಶ ನೀಡುವುದಿಲ್ಲ. ಮಲೆನಾಡಿನ ರೈತರು ಹಾಗೂ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳೇ ಬೆಂಗಳೂರಿನ ಹೆಮ್ಮೆ ಮತ್ತು ಭವಿಷ್ಯ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮೂರ ಹೆಮ್ಮೆ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಲೆ ಮತ್ತು ಪದವಿ ಪೂರ್ವ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 181 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಮಾತನಾಡಿದ ಅವರು, ಒಬ್ಬ ವಿದ್ಯಾರ್ಥಿ 99ಕ್ಕೂ ಹೆಚ್ಚು ಅಂಕಗಳನ್ನು ಪಡೆಯುವುದು ಸುಲಭದ ಕೆಲಸವಲ್ಲ ಎಂದು ತಿಳಿಸಿದ್ದಾರೆ. ಓದಿನಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಶಾಲೆ ಮುಖ್ಯವಲ್ಲ, ಪರಿಶ್ರಮವೇ ಮುಖ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೊದಲ ಹಂತದ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ಮಾತ್ರ ಸೇರ್ಪಡೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಉಳಿದ ತಾಲೂಕುಗಳನ್ನು ಎರಡನೇ ಹಂತದ ಪಟ್ಟಿಯಲ್ಲಿ ಸೇರಿಸುವಂತೆ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ

0: ಕವಚ್ ಕೃಷಿ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
1: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ವಸ್ತು ಸಂಗ್ರಹಾಲಯದ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಹ್ಲಾದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
2: ನಮಸ್ಕಾರ ಸರ್.
1: ನಮಗೆ ತಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಸ್ತು ಸಂಗ್ರಹಾಲಯ ಆರಂಭ ಮಾಡಿದ್ರಿ ಅಂತ ಹೇಳಿದ್ರಿ, ಹೇಳಿ ಈ ವಸ್ತು ಸಂಗ್ರಹಾಲಯದ ಪರಿಚಯ ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ ಪರಿಚಯ ಮಾಡಿಕೊಡಿ. ಏನೇನು ಇದೆ ಅಲ್ಲಿ, ಅದರಿಂದ ಏನು ಉಪಯೋಗ?
2: ಸರ್, ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ನಮ್ಮದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಪ್ರಪ್ರಥಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ತನ್ನ 60 ವರ್ಷದ ಸಂಭ್ರಮಾಚರಣೆಯನ್ನು ನಾವು ಈಗ ಕಂಪ್ಲೀಟ್ ಮಾಡಿದ್ದೀವಿ. ಸೊ 60 ವರ್ಷದ ಸಂಭ್ರಮಾಚರಣೆಯಲ್ಲಿ GKVKಯಲ್ಲಿ ನೀವೆಲ್ಲ ಕೇಳಿರ್ಬೋದು, ಬೇರೆ ಬೇರೆ ಸೈನ್ಸ್ ಮ್ಯೂಸಿಯಂ ಅಂತ ಕೇಳಿರ್ತೀವಿ, ಅಥವಾ ಒಂದು ಬೇರೆ ಬೇರೆ ಆದ ವಿಧಗಳ ಮ್ಯೂಸಿಯಂಗಳಿವೆ, ಆದರೆ ಕೃಷಿಗೆ ಸಂಬಂಧಪಟ್ಟಂಥ ಮ್ಯೂಸಿಯಂ ಇಲ್ಲ. ಸೊ ಕರ್ನಾಟಕದಲ್ಲಿ ನಮ್ಮ GKVK ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಪ್ರಪ್ರಥಮ ಬಾರಿಗೆ ಈ ವಸ್ತು ಸಂಗ್ರಹಾಲಯನ ಮಾಡಿದೆ. ಈ ವಸ್ತು ಸಂಗ್ರಹಾಲಯ 2013 ಸ್ಥಾಪನೆ ಆಯಿತು ಸರ್. ಇದು ಸುಮಾರು 923 ಚದರ ಅಷ್ಟು ಈ ವಸ್ತು ಸಂಗ್ರಹಾಲಯ ಇದೆ. ಸೊ ಈ ಕಳೆದ 5 ವರ್ಷಗಳಿಂದ ಇದು ಸಾರ್ವಜನಿಕರಿಗೆ ನೋಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಸರ್. ಏನು ಅಂದರೆ, ಹೆಂಗೆ ಕೃಷಿ ಹುಟ್ಟಿತು, ಈಗಿನ ಬೆಳೆ ಏನು, ಸೊ ಅಂದಿನಿಂದ ಇಂದಿನ ಕಾಲ ತನಕ ಏನೇನು ಕೃಷಿಗಳೆಲ್ಲ ಆಗಿದೆ, ಈಗ ನಾವು AI ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಗೆ ಹೇಳ್ತೀವೋ, ಸೊ ಅಲ್ಲಿ ತನಕನೂ ತಮಗೆ ಮಾಹಿತಿಗಳನ್ನ ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ಬೋದು ಸರ್. ಸೊ ಹಾಗಾಗಿ ಒಟ್ಟು ಒಂದು ಸುಮಾರು 80,000+ ವೀಕ್ಷಕರು ಇದನ್ನ ಭೇಟಿ ಕೊಟ್ಟಿದ್ದಾರೆ ಸುಮಾರು 5 ವರ್ಷಗಳಿಂದ. ಸೊ ಈ ವಸ್ತು ಸಂಗ್ರಹಾಲಯ ನಮ್ಮ GKVK ಎಂಟ್ರೆನ್ಸ್, ನೀವು ಗೇಟ್ ಆದ ತಕ್ಷಣ ಬಲಭಾಗಕ್ಕೆ ಇದೆ. ಎಂಟ್ರೆನ್ಸ್ ಗೇಟಿಂದ ಬಂದಾಗ ಒಂದು 200 ಮೀಟರ್ ಒಳಗಡೆ ಬಂದ್ರೇ ಈ ವಸ್ತು ಸಂಗ್ರಹಾಲಯ ಇದೆ ಸರ್. ಮೇನ್ ಇದರ ಉದ್ದೇಶ ಅಥವಾ ಇದರ ಗುರಿ ಏನು ಅಂದರೆ, ಇಂದಿನ ಪೀಳಿಗೆ ಮಕ್ಕಳಿಗೆ ಕೃಷಿ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಈಗ ಮಕ್ಕಳು ಅನ್ನ ತಿಂತಾರೆ, ಅಕ್ಕಿ ಹೇಗೆ ಬಂತು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂತು ಅಂತ, ರಾಗಿಗೆ ಮತ್ತು ಭತ್ತಕ್ಕೆ ವ್ಯತ್ಯಾಸ ಗೊತ್ತಿಲ್ಲ, ಬೆಳೆಗಳು ಕಾಳು ಬಗ್ಗೆ ಗೊತ್ತಿಲ್ಲ, ಅಮ್ಮನ ಕೇಳ್ತಾರೆ ಯಾವುದಮ್ಮ ಇದು, ಯಾವುದು ಗೂಗಲ್ ಮಾಡ್ತಾರೆ ಈಗಿನ ಕಾಲದ ಮಕ್ಕಳು. ಸೊ ಅದು ಎಕ್ಸ್ಪೆಷಲಿ ಬೆಂಗಳೂರು ಮಕ್ಕಳುಗಳಿಗೆ ಕೃಷಿ ಬಗ್ಗೆ ಪರಿಚಯ ಮಾಡೋಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯನ ಪರಿಚಯ ಮಾಡಿದ್ದಾರೆ. ಈ ವಸ್ತು ಸಂಗ್ರಹಾಲಯದಲ್ಲಿ ಸಾಂಸ್ಕೃತಿಕವಾಗಿ ಅಂದಿನ ಕಾಲದಲ್ಲಿ ಹೇಗೆ ಬೆಳೀತಾ ಇದ್ದು, ಯಾವ ಪರಿಕರಗಳನ್ನ ಯೂಸ್ ಮಾಡ್ತಿದ್ರು, ಈಗ ಸೇರು ಪಾವು, ಈಗಿನ ಮಕ್ಳಿಗೆ ಅವೆಲ್ಲ ಐಡಿಯಾನೇ ಇಲ್ಲ, ಈಗಿನ ಮಕ್ಳಿಗೆ ಜಸ್ಟ್ ಲೀಟರು ಗ್ರಾಮು ಇಷ್ಟೇ ಅದ್ರ ಬಗ್ಗೆ ಪರಿಚಯ ಇರುತ್ತೆ. ಇಂಥ ವಸ್ತುಗಳ ಬಗ್ಗೆ ಮಕ್ಳಿಗೆ ಪರಿಚಯ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಆಗಿನ ಸಿರಿಧಾನ್ಯ ಪದಾರ್ಥಗಳು ಏನೇನು ಯೂಸ್ ಮಾಡ್ತಿರು, ಸೊ ಇದ್ರ ಬಗ್ಗೆ ಎಲ್ಲಾನು ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ಪರಿಚಯ ಮಾಡಿದ್ದೀವಿ ಸರ್.
1: ಪ್ರತಿಯೊಂದಕ್ಕೂ ಒಂದು ಸೈಕಲ್ ಅನ್ನೋದು ಇದ್ದೇ ಇರುತ್ತೆ. ಮಾನವ 0 ಆರಂಭ ಮಾಡ್ತಾನೆ, 100 ರೀಚ್ ಆಗ್ತಾನೆ, ಅಂದರೆ ವಯಸ್ಸಾದಮೇಲೆ ಮತ್ತೆ 0 ಆಗ್ತಾನೆ, ಹೌದಲ್ಲ? ಅದೇ ಥರ ಪ್ರತಿಯೊಂದಕ್ಕೂ ಕೂಡ ಒಂದು ಬ್ರೆಕಿನ್ ಬನ್ ಪಾಯಿಂಟ್, ಅಂದರೆ ತನ್ನ ಒಂದು ಗಾತ್ರ ಕೊನೆಯ ಗಾತ್ರ ಅಂತ ಇರುತ್ತೆ, ಅಂದ್ರೆ ಗರಿಷ್ಠ ಶಕ್ತಿ ಅನ್ನೋದು ಒಂದು ಮನುಷ್ಯನಿಗೆ ಬಂದಿರುತ್ತೆ ಒಂದು ವಯಸ್ಸಿಗೆ. ಅದೇ ಥರ ಈ ಏನು, ತಾವು ಒಂದು ವಸ್ತು ಸಂಗ್ರಹಾಲಯ ಮಾಡಿದ್ರು ಕೂಡ ಅದಕ್ಕೆ ಒಂದು ಬೆಲೆ ಇದೆ, ಅದಕ್ಕೆ ಒಂದು ಮಹತ್ವವಿರುತ್ತೆ, ಅದಕ್ಕೂ ಕೂಡ ಇದು ಯಾಕೆ ಮಾಡಿದ್ರೆ, ಇದನ್ನು ಯಾಕೆ ಮಾಡಬೇಕು ಅನ್ನೋ ವಿಚಾರ ಕೂಡ ಬಂದಿರುತ್ತೆ. ಯಾಕೆ ಮಾಡಿದ್ರೆ ಅಂದರೆ, ನಮಗೆ ಈಗಿನ ಹೊಸ ಮಕ್ಕಳಿಗೆ ತಾವು ಹೇಳ್ದಂಗೆ ಹಳೇದು ಗೊತ್ತಿರೋದಿಲ್ಲ, ಆದರೆ ಅದು ಗೊತ್ತಾಗಬೇಕು, ಹೌದಲ್ಲ?
2: ಹೌದು.
1: ಈಗ ನಾವು ಏನು ಮಂಗಳ ಗ್ರಹಕ್ಕೂ ಹೋಗಿದ್ದೇವೆ, ಆದರೆ ಅದು ಆರಂಭವಾಗಿದ್ದು ಎಲ್ಲಿಂದ, ಎತ್ತಿನ ಗಾಡಿ ಮೇಲೆ ನಮ್ಮದು ಇದನ್ನು ತೊಗೊಂಡೋಗಿ ಶ್ರೀಹರಿಕೋಟದಲ್ಲಿ ಇಟ್ಟಿದ್ದದು, ಎತ್ತಿನ ಗಾಡಿಯಿಂದ ಶುರು ಆಗಿದೆ ನಮ್ಮದು. ಆಮೇಲೆ ಎಲ್ಲಿ ಹೋಯ್ತು ನಮ್ಮದು, ನಮ್ಮದು ಗುರಿ ಅಲ್ಲಿ ಮಂಗಳ ಗ್ರಹದಲ್ಲಿ ಮುಟ್ಟಿದೆ, ಲೆಕ್ಕ ಹಾಕಿ ಅದೊಂದು 7.5 ಲಕ್ಷ ಕಿಲೋಮೀಟರ್, ಅದು ನಮ್ಮದು ಹೇಳೋದಲ್ಲ ಅದು. ಅದೇ ಥರ ಇದು ಕೂಡ ಹೀಗೆ ಏನು, ಈ ಒಂದು ಸಂಗ್ರಹಾಲಯಗಳು ಬೇಕೇ ಬೇಕು.
2: ಹೌದು. ಹೇಗೆ ಅಂದರೆ, ನಾವು ಸೈನ್ಸ್ ಮ್ಯೂಸಿಯಂಗಳು ಕೇಳಿದ್ದೀವಿ, ಅಗ್ರಿಕಲ್ಚರ್ಗೆ ಕೃಷಿಗೆ ಅಂತ ಮ್ಯೂಸಿಯಂ ಇಲ್ಲ. ಅದಕ್ಕೆ ಈ ಕೃಷಿ ನಮ್ಮ ವಸ್ತು ಸಂಗ್ರಹ ಹೇಗೆ ಮಾಡಿದ್ವಿ ಅಂದರೆ, ಒಂದು ಓವಲ್ ಶೇಪಲ್ಲಿ ಇದೆ ಸರ್. ಅಂದರೆ ಯಾರು ಒಬ್ಬರು ಬಂದರೆ, ವ್ಯಕ್ತಿ ಒಂದು ಸುತ್ತು ಅದನ್ನು ಸುತ್ತಿದ್ರೆ ಕೃಷಿ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಮೊದಲನೇದಾಗಿ ಒಂದು ಕಚೇರಿ ಆದ ನಂತರ ನಾವು ಸಾಯಲ್ ವಾಟರ್, ಮಣ್ಣು ಆಯಿತಾ, ನೀರು ಹೇಗಿರಬೇಕು, ಯಾವ್ಯಾವ ಬೆಳೆಗೆ ಯಾವ್ಯಾವ ಥರ ಮಣ್ಣುಗಳಿರಬೇಕು, ಎಷ್ಟು ಪ್ರಮಾಣದ ನೀರುಗಳಿರಬೇಕು. ಸೊ ಯಾವ, ನೀವೀಗ ನಾರ್ತ್ ಕರ್ನಾಟಕದವರಾದ್ರೆ ಯಾವ ಥರ ಬೆಳೆಗಳನ್ನ ಬೆಳಿಬೋದು, ಸೌತ್ ಆರಾದರೆ ಯಾವ ಥರ ಬೆಳಿಬೇಕು, ಹಾಗೆ ಕ್ರಾಪ್ಸ್ ಮತ್ತು ಕ್ರಾಪಿಂಗ್ ಸಿಸ್ಟಮ್ ನಾವು ಹೇಳ್ತೀವಿ, ಯಾವ್ಯಾವ ಬೆಳೆನ ಯಾವ್ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದನ್ನ ಗ್ಯಾಲರಿ 1 ಅಂತ ಮಾಡಿದ್ದೀವಿ ಸರ್. 6 ಗ್ಯಾಲರಿಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಮೊದಲನೇ ಗ್ಯಾಲರಿ ಕ್ರಾಪ್, ಅಂದರೆ ಮಣ್ಣು, ಯಾವ ಬೆಳೆಗಳನ್ನ ಬೆಳಿಬೇಕು, ಅದಕ್ಕೆ ನೀರಿನ ಪ್ರಮಾಣಗಳೇನು ಅನ್ನೋದು ಮೊದಲನೇ ಗ್ಯಾಲರಿಲಿದೆ. ನೀವು ಹಾಗೆ ಮುಂದೆ ಬಂದರೆ ಎರಡನೇ ಗ್ಯಾಲರಿಯಲ್ಲಿ ಕೃಷಿ ಹೇಗೆ ಉಟ್ಕೋತೀವಿ,

0: ಇತಿಹಾಸ, ಕೃಷಿಯ ಬಗ್ಗೆ ಇತಿಹಾಸ, ಮತ್ತು ಅದು ಅಗ್ರಿಕಲ್ಚರ್ ನಮ್ಮ ಕರ್ನಾಟಕದಲ್ಲಿ ಹೇಗಿದೆ, ಕೃಷಿ ಸೊ ಯಾವಾಗ ಬಂತು, ಹೇಗೆ ಬಂತು, ನಮ್ಮ ಕರ್ನಾಟಕದಲ್ಲಿ ಯಾವ ಬೆಳೆಗಳನ್ನ ನಾವು ಬೆಳೀತಿದ್ವಿ ಆಗಿನ ಕಾಲದಲ್ಲಿ, ಈಗ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು, ಮತ್ತು ಹುಟ್ಟು ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಮ್ಯೂಸಿಯಮ್ GKVKಯಲ್ಲಿ ಇರೋದ್ರಿಂದ ಕೃಷಿ ವಿಶ್ವವಿದ್ಯಾನಿಲಯ ಹೇಗೆ ಹುಟ್ಟಿತು, ಕೃಷಿ ವಿಶ್ವವಿದ್ಯಾನಿಲಯಕ್ಕೂ ಮತ್ತು ರೈತರಿಗೂ ಏನು ಸಂಬಂಧ, ಸೊ ನಾವು ರೈತರಿಗೆ ಏನು ತಲುಪಿಸ್ತೀವಿ ಅನ್ನೋದನ್ನು ನಾವು ಈ Gallery 2 ಅನ್ನೋದರಲ್ಲಿ ನಾವು ತೋರಿಸಿದ್ವಿ. ಇವೆಲ್ಲ ನಕ್ಷೆಗಳು ಅಥವಾ ಮಾಡೆಲ್ಸ್ಗಳಂತ ಏನು ಹೇಳ್ತೀವಿ, ಇದನ್ನು ನಾವು ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ ಮೂರನೇದು ಬಂದರೆ ರೈತರಿಗೆ ಫಸ್ಟ್ ಬರೋದೇ ರೋಗಗಳು, ನಮ್ಮಲ್ಲಿ ಈ ರೋಗ ಇದೆ. ಈಗ ನಾವು ಕೇಳಕ್ಕೂ ಅದೇ ಆ ವ್ಯಕ್ತಿಯ ಪರಿಚಯ, ಈಗ ಬೆಂಕಿ ರೋಗ ಅದನ್ನು ಅವನೇ ನೋಡಿದ್ರೆ ಹೀಗಿರುತ್ತೆ ರೋಗ, ಸೊ ಇದಕ್ಕೆ ನಾನು ಏನೇನು ಅದಕ್ಕೆ ಕ್ರಮಗಳನ್ನ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಮೂರನೇ ಗ್ಯಾಲರಿಲಿ ಇದೆ, ಅಂದರೆ ರೋಗಗಳ ಬಗ್ಗೆ ಇದೆ, ಮತ್ತು ಯಾವ ಕೀಟಗಳು, ಅದಕ್ಕೆ ಸೂಕ್ಷ್ಮನ ಜೀವಿಗಳೇನು, ಸೊ ಈ ಥರದ್ರ ಬಗ್ಗೆ ಪರಿಚಯಗಳನ್ನು ನಾವು ಮೂರನೇ ಗ್ಯಾಲರಿಯಲ್ಲಿ ಮಾಡಿದ್ದೀವಿ. ತದನಂತರ ನಾಲ್ಕನೇ ಗ್ಯಾಲರಿಲಿ ರೇಷ್ಮೆ ಕೃಷಿ ಬಗ್ಗೆ, ಈಗ ತುಂಬಾ ಆಗ್ತಾ ಇದೆ, ಈಗ ರೇಷ್ಮೆ ಗೂಡು ಹೇಗಿರುತ್ತೆ ಅನ್ನೋದೇ ಮಕ್ಕಳುಗಳು ನೋಡಿರಲ್ಲ, ಈಗ ರೇಷ್ಮೆ ಗೂಡಿಂದನೇ ಸುಮಾರು ಹಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಗಡೆಯಿಂದ ನಾವು ಮಾರಾಟನೂ ಮಾಡ್ತೀವಿ ಅಲ್ಲಿ. ಸೊ ರೇಷ್ಮೆ ಬಗ್ಗೆ, ಮತ್ತು ನಾವು ಜೇನು ಕೃಷಿ ಬಗ್ಗೆ, ಸೊ ಜೇನು ಕೂಡ ಜೇನು ಹೇಗಿರುತ್ತೆ ಆಯ್ತಾ, ರಾಣಿ ಜೇನು ಹೇಗಿರುತ್ತೆ ನೋಡೋಕೆ ಈಗಿನವ್ರಿಗೆ ಗೊತ್ತೇ ಇಲ್ಲ. ಸೊ ಜೇನು ಕೃಷಿ, ಆ ಜೇನು ಕೃಷಿ ಹೇಗೆ ಮಾಡಬೇಕು ಅನ್ನೋದನ್ನು Gallery 4 ನೋಡ್ತೀವಿ. ಅದಾದ ನಂತರ ಹಲವಾರು ಅಲೈನ್ಡ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ, ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು, ಕೃಷಿ ಅರಣ್ಯ ಆಗಿರ್ಬೋದು ಅಥವಾ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು. ಎತ್ತಿನ ಗಾಡಿಯಿಂದ ಇವತ್ತಿನ ತನಕ ಒಬ್ಬ ಟಿಲ್ಲೇಜಿಂದ ಹಿಡಿದು ಅವಾಗಿಂದ ಮಾಡ್ಕೊಂಡ್ಬಂದು ಇವಾಗಿನ ತನಕ ರೋಬೋಟ್ಸ್ಗಳ ತನಕ ಬಂದು ನಿಂತಿದ್ದೀವಿ ನಾವು ನಮ್ಮ ದೇಶದಲ್ಲಿ.
1: ರೋಬೋಟ್, ಡ್ರೋನು ಎಲ್ಲ ಬಂದಿದೆ,
0: ಡ್ರೋನ್ ಎಲ್ಲ ಬಂದಿದೆ ಆಯ್ತಾ. ಎಷ್ಟು ಜನ ಅಂದರೆ
1: ತುಂಬಾ
0: ಅವಶ್ಯಕರ ಆಗಿದೆ, ಹೇಗೆ
1: ಆಗಲೇ ಬೇಕಾಗಿತ್ತು, ಯಾಕಂದ್ರೆ ಆವಾಗೇ ಒಂದು ಮನೆಯಲ್ಲಿ ಒಂದು 20 ಜನ ಇರ್ತಿದ್ರು, ಒಂದು 10 ಜನ ಅಗ್ರಿಕಲ್ಚರ್ ಗದ್ದೆಯಲ್ಲಿ ಇರ್ತಿದ್ರು, ಇನ್ನೊಂದು 5-6 ಜನ ಮನೆಯಲ್ಲಿ ಅದನ್ನು ಒಟ್ಟುಗೂಡಿಸ್ತಿದ್ರು. ಹಾಗಾಗಿ ಅವ್ರ ಮನೆ ಕೃಷಿ ಒಂದು ಚಟುವಟಿಕೆ ಎಲ್ಲ ಮುಗಿದು ಹೋಗ್ತಿದ್ವು. ಆದರೆ ಈಗ ಒಬ್ಬರು ಇಬ್ಬರು ಮನೆಯಲ್ಲಿರ್ತಾರೆ, ಅದು ಒಂದು ವಾರದಲ್ಲಿ 2 ದಿನ ಮಾತ್ರ ಮನೆಯಲ್ಲಿರ್ತಾರೆ, ಇನ್ನು ಉಳಿದ 5 ದಿನ ಅಲ್ಲಿ ಇರೋಕ್ಕಾಗಲ್ಲ. ಹಾಗಾಗಿ ಹೇಗಾದ್ರೂ ಮತ್ತೆ ಕೃಷಿ ಮಾಡ್ಲೇಬೇಕಲ್ಲ.
0: ಹೌದು, ಈಗ ಎಷ್ಟೊಂದು ಜನ ಬೆಂಗಳೂರು ರೈತರುಗಳನ್ನ ನೋಡ್ತಾ ಇದೀವಿ, ಬೆಂಗಳೂರು ರೈತರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವರೆಲ್ಲ ವೀಕೆಂಡ್ ಫಾರ್ಮರ್ಸ್ ಆಗ್ಬಿಟ್ಟಿದ್ದಾರೆ. ಸೋಮವಾರದಿಂದ ಶುಕ್ರವಾರ ತನಕ ಬೆಂಗಳೂರಲ್ಲಿ ದುಡಿದು ಶನಿವಾರ ಭಾನುವಾರ ತಮ್ಮ ತೋಟಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ. ಆವಾಗ ನಮ್ಗೆ ಈ ಯಂತ್ರೋಪಕರಣಗಳು, ಈಗಿನ ಆವಿಷ್ಕಾರಗಳು ಹೆಲ್ಪ್ ಆಗುತ್ತೆ. ಎಲ್ಲ ಮೊಬೈಲಲ್ಲೇ ಬಂದಿದೆ, ಒಂದು ಡ್ರಿಪ್ ಇರಿಗೇಷನ್ನು ಅದಕ್ಕೂ ಕಂಟ್ರೋಲ್ ನಾವು ಮನೇಲೇ ಇಟ್ಟು ನಮ್ಮ ಮೊಬೈಲ್ಗಳಲ್ಲಿ ನಾವು ಇಲ್ಲೇನೆ ಹಾಕ್ಬೋದು. ಸೊ ಹೇಗೆ ಇದು ಬೆಳವಣಿಗೆ ಆಗಿದೆ? ಸೊ ಈಗ ಡ್ರಿಪ್ ಇರಿಗೇಷನ್ ನೀವು ಹೇಗೆ ಹೇಳಿದ್ರೆ ಡ್ರೋನ್ ಆಯ್ತಾ, ಸ್ಪ್ರೇಯಿಂಗ್ ಆಫ್ ಫರ್ಟಿಲೈಸರ್ಸ್ ಅಂತೀವಲ್ವ, ಅದು ಡ್ರೋನ್ ಮುಖಾಂತರನೇ ಈಗಿಂದಲ್ಲಿ ಹಾಕ್ತಾರೆ. ಸೊ ಅದು ಆ ಗ್ಯಾಲರಿಲಿ ನೋಡ್ತೀವಿ. ಸೊ ಹೀಗೆ ಹಲವಾರು
1: ಕೂಡ ನೀವು ಅಲ್ಲಿ ತೋರಿಸಿದ್ದೀರಿ,
0: ತೋರಿಸಿದೀವಿ, ಚಿತ್ರಣಗಳಿರುತ್ತೆ, ವಿಡಿಯೋ ಇರುತ್ತೆ ನಮ್ಮಲ್ಲಿ ಆಯ್ತಾ. ಆ ವಿಡಿಯೋ
1: ಮಾಹಿತಿ ಕೂಡ ನೀವು
0: ಖಂಡಿತ ಖಂಡಿತ ನಮ್ಮಲ್ಲಿ
1: ತಾವು ಹೇಳಿದ್ರಲ್ಲ, ಏನು ಈಗ ನೀರು ಪೂರೈಸದಿರ್ಬೋದು ನಿಮ್ಮ ಹೊಲದಲ್ಲಿ, ನೀವು ಇಲ್ಲಿ ಕುಂತಲ್ಲೇ ಮೊಬೈಲ್ ಅಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಇದು ಕೂಡ ಬಹಳ ರೈತರಿಗೆ ಬೇಕಾಗಿದೆ. ಕೆಲವು ರೈತರು ಮಾತ್ರ ಇದ ಮಾಹಿತಿ ಪಡ್ಕೊಂಡಾರೆ, ಇನ್ನೂ 90% ರೈತರಿಗೆ ಇದು ಗೊತ್ತಿಲ್ಲ.
0: ಗೊತ್ತಿಲ್ಲ,
1: ಇನ್ನು ಮುಂದೆ ಈಗ ತಾವೇನು ಹೀಗೆ ಹೇಳ್ತಿದ್ದೀರಲ್ಲ, ಇನ್ ಮುಂದೆ ಅವರು ಇಂಥ ಕಡೆನೂ ಭೇಟಿ ಕೊಟ್ಟು ಇಂಥದ್ದು ಒಂದು ಮಾಹಿತಿ ಇದೆಯಲ್ಲ ಅನ್ನೋದು ಅವ್ರಿಗೆ ಈ ಕಲ್ಪನೆ ಬರುತ್ತೆ.
0: ಕಲ್ಪನೆ ಯಾಕೆಂದ್ರೆ ಈಗ ರೈತರು ಅಂದರೆ ಅವ್ರ ಅಪ್ಪ ಅಮ್ಮಂದಿರು ಮಾಡ್ಕೊಂಬಂದಿದ್ರೆ ಕೆಲವ್ರಿಗೆ ರೈತರು ಹೊಲದ ಬಗ್ಗೆ ಎಲ್ಲ ಪರಿಚಯ ಇರುತ್ತೆ. ಈಗ ನಾನು ಹೊಸದಾಗಿ ಶುರು ಮಾಡಬೇಕು ಅನ್ನೋನಿಗೆ ಏನು ಗೊತ್ತಿರುತ್ತೆ ಕೃಷಿ ಬಗ್ಗೆ? ಆ ಕೃಷಿ ಬಗ್ಗೆ ತಿಳುವಳಿಕೆ ಅರಿವು ಮೂಡಕ್ಕೋಸ್ಕರನೇ ಈ ವಸ್ತು ಸಂಗ್ರಹಾಲಯನ ನಾವು ಮಾಡಿರೋದು. 2023 ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳು ಅಂತ ವರ್ಷ ಅಂತ ಮಾಡಿ ಮೇಳ ಅಂತ ಮಾಡಿದ್ವಿ, ತಮಗೆಲ್ಲ ಗೊತ್ತಿದೆ. ಸೊ ಸಿರಿಧಾನ್ಯಗಳಿಗೆ ಎಷ್ಟು ಪ್ರಾಮುಖ್ಯತೆ ಬಂದ್ಬಿಟ್ಟಿದೆ ಅಂದರೆ ಎಲ್ಲರ ಮನೇಲಿ ಒಂದಲ್ಲ ಎರಡಲ್ಲ ಸಿರಿಧಾನ್ಯ ಪದಾರ್ಥಗಳನ್ನ ಯೂಸ್ ಮಾಡ್ತಿದ್ದಾರೆ. ಅದು ಒಂದು ಆರೋಗ್ಯ ದೃಷ್ಟಿಯಿಂದ, ಒಂದು ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನ ನಾವು ಮಾಡ್ತಾ ಇದ್ದೀವಿ ಆಯಿತಾ. ಸೊ ಇವನ್ನೆಲ್ಲ ಮರ್ತಿರೋಕ್ಕೋಸ್ಕರ, ಈ ಸಿರಿಧಾನ್ಯಗಳ ಪರಿಚಯ ಮಾಡೋಕ್ಕೋಸ್ಕರ 2023 ಸಿರಿಧಾನ್ಯಗಳ ಗ್ಯಾಲರಿ ಅಂತಲೇ ನಾವು ಒಂದು ನಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಮಾಡಿದ್ದೀವಿ. ಇಲ್ಲಿ ಏನು ಮಿಲಿಟ್ಸ್ ಗ್ಯಾಲರಿ ಅಂದರೆ ಸಿರಿಧಾನ್ಯಗಳ ಪರಿಚಯ, ಯಾವ್ಯಾವ ಸಿರಿಧಾನ್ಯಗಳಿದೆ ನಮ್ಮಲ್ಲಿ, ಓಕೆ, ಆ ಸಿರಿಧಾನ್ಯ ಇತಿಹಾಸ ಹೇಗೆ ಹುಟ್ಟಿತು, ಅದರ ಪರಿಚಯ ಏನು, ಸಿರಿಧಾನ್ಯ ನವಣೆ ಸಜ್ಜೆ ಸಾಮೆ ಬರಗು ಹಿಂಗಿನ ಮಕ್ಕಳುಗಳಿಗೆ ಗೊತ್ತಿಲ್ಲ, ಅದು ಅದನ್ನು ಪರಿಚಯನ ನಾವು ಈ ನಮ್ಮ ಗ್ಯಾಲರಿಯಲ್ಲಿ ಮಾಡಿಕೊಟ್ಟಿದ್ವಿ. ನಂತರ ಅದರ ಬೇಸಾಯ ಪದ್ಧತಿಗಳು ಯಾವ್ಯಾವದಕ್ಕೆ ಯಾವ್ಯಾವ ಪದ್ಧತಿಗಳನ್ನ ಮಾಡಬೇಕು, ಮತ್ತು ಈಗ ಅದಕ್ಕೆ ತಳಿಗಳು ಯಾವುದು, ಸೂಕ್ತವಾದ ತಳಿಗಳು, ಸುಧಾರಿತ ತಳಿಗಳು ಯಾವ್ದಾವುದಿದೆ. ತದನಂತರ ಕೃಷಿ ವಿಶ್ವ ಬೆಂಗಳೂರು ಅಭಿವೃದ್ಧಿಪಡಿಸಿರುವ ಸಿರಿಧಾನ್ಯಗಳ ರಿಲೇಟೆಡ್ ಸಂಶೋಧನೆಗಳು ಏನೇನಿದೆ ಅದನ್ನು ಕೂಡ ನಮ್ಮ ಗ್ಯಾಲರಿ ನಾವು ಪರಿಚಯ ಮಾಡಿದ್ದೀವಿ. ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಲ್ವಾ, ಈಗಿನ ಕಾಲದ ಮಕ್ಕಳಿಗೆ ನೀವು ಹಂಗೆ ಡೈರೆಕ್ಟಾಗಿ ಕೊಟ್ಟಿರ್ತೀನಲ್ಲ, ಅದನ್ನೇ ನೀವು ಒಂದು ಚಾಕ್ಲೇಟ್ ರೂಪದಲ್ಲಿ ಒಂದು ಸಿಹಿ ಪದಾರ್ಥವಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ. ಸೊ ಸಿರಿಧಾನ್ಯಗಳಲ್ಲಿ ಆಯ್ತಾ ಹಲವಾರು ಸಿರಿಧಾನ್ಯಗಳು, ಈಗ ಅಂಬಳಿ ಪಾಯಸ ಮಾಡೋದು ಆಯ್ತಾ, ಸಾಮೆ ಪಾಯಸ, ಈ ಥರದ ಎಷ್ಟೊಂದು ಅಂದರೆ ಮಕ್ಕಳಿಗೆ ಆ ಥರ ಪರಿಚಯ ಮಾಡಿಕೊಟ್ರೆ ಅದು

0: ಇಂದ ಮೌಲ್ಯವರ್ಧನ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಸಿಗತ್ತೆ ಅಂತ. ಮತ್ತು ತಿಂಡಿ ತಿನಿಸುಗಳು ಎಲ್ಲ ಕೂಡ. ಸೊ ಈ ಕುರಿತಾದ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಗ್ಯಾಲರಿನ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ
1: ಅಲ್ಲಿ ಹೋದ್ರೆ ನೋಡ್ಕೋಬಹುದು.
0: ಖಂಡಿತ ಖಂಡಿತ ನೋಡಬಹುದು. ಅಂದ್ರೆ ಹೇಳ್ದಲ್ಲ ನಾನು, ಎಲ್ಲಾ ಗ್ಯಾಲರಿ ಒಂದೊಂದು ಗ್ಯಾಲರಿನೂ ಒಂದೊಂದು ರೀತಿಯ ಮಹತ್ವವಾದ ಪರಿಚಯವನ್ನ ನಿಮ್ಗೆ ಮಾಡಿಕೊಡುತ್ತೆ.
1: ಇದೇ ರೀತಿ ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಾಗೂ ಏನಾದರೂ ಆಕೃತಿಯಲ್ಲಿ ತೋರಿಸಿದ್ರ? ಯಾಕಂದ್ರೆ ಈಗ ನೋಡಿ, ಈಗ ಈಗಲೂ ಕೂಡ ಕರ್ನಾಟಕದಲ್ಲಿ ಕೆಲವು ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಆದರೆ ಕೆಲವು ಕಡೆ ಏನು ಮಳೆನೇ ಇಲ್ಲ.
0: ಹೌದೌದು,
1: ಬಿತ್ತನೆ ಕೂಡ 80% ಆಗಿಲ್ಲ.
0: ಖಂಡಿತ,
1: ಆದರೆ ಕೆಲವು ಕಡೆ ಸಿಕ್ಕಾಪಟ್ಟೆ ಮಳೆ. ಹೀಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅದು ಮಲೆನಾಡಿನಲ್ಲಿ ಸಿಕ್ಕಾಪಟ್ಟೆ ಮಳೆ. ಕಾರಣ ಏನು? ಅಲ್ಲಿ 80%-ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಅರಣ್ಯ ಇದೆ, ಅದಕ್ಕಾಗಿ ಮಳೆ ಹುಡ್ಕೊಂಡು ಹೋಗ್ತಾ ಇದೆ ಅಲ್ಲಿ.
0: ನೀವೇನಂದ್ರೆ ಕ್ಲೈಮೇಟ್ ಚೇಂಜ್,
1: ಇದು ಹವಾಮಾನ ಬದಲಾವಣೆಯಿಂದ ಇದು ಹಿಂಗಾಗ್ತಾ ಇದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಸಸ್ಯ ಬೆಳೆಸೋದು ಕೂಡ ಇನ್ನೂ ಜಾಸ್ತಿ ಪ್ರಾಮುಖ್ಯತೆ ಬರ್ತದೆ.
0: ಖಂಡಿತ ಖಂಡಿತ. ಈಗ ಏನು ಅಂದ್ರೆ, ನೀವು ಕ್ಲೈಮೇಟ್ ಚೇಂಜ್ ಅಂದ್ರೆ, ಈಗ ತುಂಬಾ ಮಳೆ, ಎಕ್ಸಾಂಪಲ್ ಬೆಂಗಳೂರು ಸುತ್ತಮುತ್ತ ತಗೊಳ್ಳಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ನಮ್ಮ ಸೌತ್ ಬೆಂಗಳೂರು ತಗೊಂಡ್ರೆ ಮಳೆ ತುಂಬಾ ಕಮ್ಮಿ ಇದೆ. ಈಗ ರಾಗಿ ಯಾವ ತಳಿನ ಯೂಸ್ ಮಾಡ್ಬೇಕು? ಈಗ 4 ತಿಂಗಳಿಗೆ ಬರೋದಕ್ಕಿಂತ 3 ತಿಂಗಳು ಅಲ್ಪಾವಧಿ ತಳಿ ಯಾವ್ದಿದೆ ಇದು ರೈತರಿಗೆ ಗೊತ್ತಿರಲ್ಲ. ಈಗ ಹೊಸ ವೆರೈಟಿ ಯಾವುದೋ ಬಂದಿದೆ, KMR ಯಾವುದೋ ಒಂದು ಸೀರೀಸ್ ಬಂದಿದೆ, ಆ ವೆರೈಟಿ ನಾನು ಹಾಕಿದ್ರೆ ಏನಾಗುತ್ತೆ, ನನ್ನ ಫಲಿತಾಂಶ ಏನು ಅನ್ನೋದು ರೈತರಿಗೆ ಕ್ಲೈಮೇಟ್ ಚೇಂಜ್ ಬಗ್ಗೆ, ಯಾವ ತಳಿಗಳನ್ನ ಯಾವಾಗ ಬೆಳಿಬೇಕು ಅನ್ನೋದು ನಮ್ಮ ರೈತರಿಗೆ ಇರತ್ತೆ. ಈಗ ಹೊಸ ತಳಿಗಳು ಬಂದಿರುತ್ತೆ. ನಾನು ನಿಮ್ಗೆ ಹೇಳ್ತಿದ್ದೆ ಉದಾಹರಣೆಗೆ, ನಮ್ಮ ಸೌತ್ ಬೆಂಗಳೂರು ಅಥವಾ ಸುತ್ತಮುತ್ತಗಳಾದರೆ ರಾಗಿಗಳು ಬಿತ್ತನೆ ಮಾಡೋದ್ರಿಂದ ಯಾವ ರಾಗಿಗಳನ್ನ ತಗೋಬೇಕು, ಯಾವ ಕಾಲಕ್ಕೆ ಯಾವುದು. ಈಗ ಮಳೆ ತಡವಾಗಿ ಬರ್ತಾ ಇದೆ, ಇವಾಗ ನಮಗೆ ಮುಂಗಾರು ಹಿನ್ನಡೆ ಆಗಿದೆ ನಮಗೆ, ಅದರಿಂದ ಏನನ್ನು ನಾವು ಬೆಳಿಬೇಕು, ಯಾವ ತಳಿಗಳನ್ನ ಬೆಳಿಬೇಕು ಅನ್ನೋದು ಮಾಹಿತಿನೂ ಸಹ ನಮ್ಮ ಈ ಗ್ಯಾಲರಿಗಳಲ್ಲಿ ನಮ್ಮಲ್ಲಿ ಸಿಗುತ್ತೆ, ವಸ್ತು ಸಂಗ್ರಹಾಲಯದಲ್ಲಿ. ಸೊ ಎಲ್ಲನೂ, ಈಗ ಭತ್ತದ್ದ, ರಾಗಿದ, ಮತ್ತೊಂದ, ಸೊ ಯಾವ್ಯಾವ ತಳಿಗಳು ನಮ್ಮಲ್ಲಿ ಅಭಿವೃದ್ಧಿ ಆಗಿದೆ, ಎಷ್ಟು ಸಂಖ್ಯೆಯಲ್ಲಿ ನಾವು ಎಷ್ಟು ಪರಿಮಾಣ ಎಷ್ಟು ಹಾಕಬೇಕು, ನಾವು ಅದಕ್ಕೆ ಫರ್ಟಿಲೈಸರ್ ಡೋಸ್ ಏನು, ಅದಕ್ಕೆ ಎಷ್ಟು ಇಳುವರಿ ಬರುತ್ತೆ, ಎಲ್ಲ ಮಾಹಿತಿನೂ ಕೂಡ ಈ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಸರ್.
1: ಅಂದ್ರೆ ಅದೇ ತರ ತಮ್ಮ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದೆ, ಅದನ್ನು ಕೂಡ ತಾವು ಅಲ್ಲಿ ಜನರಿಗೆ ನೋಡ್ಲಿಕ್ಕಾಗಿ ಇಟ್ಟಿರ್ತೀರಿ.
0: ಹೌದು ಹೌದು. ಏನಂದ್ರೆ ಮೇನು ಈಗ ಬೀಜಗಳನ್ನ ನೋಡಿರಲ್ಲ, ಸಹಿತ ಗ್ರೇನ್ ಸ್ಟೋರೇಜ್ ಅಂತ ಧಾನ್ಯಗಳ ಶೇಖರಣೆ ಮಾಡ್ತೀವಿ ನಾವು, ಈ ಧಾನ್ಯಗಳು. ಸೊ ಈ ತರ ಧಾನ್ಯಗಳನ್ನ ನಾವು ಪರಿಚಯಕ್ಕೆ ಇಡ್ತೀವಿ. ಹಾಗೆ ನಾನು ನಿಮ್ಗೆ ಹೇಳ್ದಂಗೆ ಮೀನು ಕೃಷಿ ಬಗ್ಗೆನೂ ಇಟ್ಟಿದ್ದೀವಿ, ಮೀನು ಕೃಷಿ ಬಗ್ಗೆ, ಪಶುಪಾಲನೆ ಬಗ್ಗೆ, ಕೃಷಿ ಮಾರಾಟ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸಿಸ್ಟಮ್ ಹೇಗಿದೆ, ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತೀವಿ, ಇನ್ನೊಂದು ಇಂಡೈರೆಕ್ಟ್ ಮಾರ್ಕೆಟಿಂಗ್, ಹಲವಾರು ವಿಧಗಳಿದೆ ನಮ್ಮ ಮಾರ್ಕೆಟಿಂಗ್ ಅಲ್ಲಿ. ಸೊ ಯಾವ ತರ ಮಾರ್ಕೆಟಿಂಗ್ ಮಾಡಿದ್ರೆ ಒಬ್ಬ ರೈತನಿಗೆ ಲಾಭದಾಯಕ ಆಗುತ್ತೆ? ನಾ ಹೇಳ್ದಂಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಪ್ರತಿ 4ನೇ ಶನಿವಾರ ಸಂತೆನ ಮಾಡುತ್ತೆ. ಅಂದ್ರೆ ವಿಶ್ವವಿದ್ಯಾನಿಲಯವು ಕೂಡ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಕಂಡಕ್ಟ್ ಮಾಡ್ಕೊಡ್ತಾ ಇದೆ ರೈತರಿಗೆ, ತಮ್ಮ ಬೆಳೆಗಳನ್ನ ಬಂದು ಅಲ್ಲಿ ಪರಿಚಯ ಮಾಡಿ. ಸೊ ವೈವಿಧ್ಯಮಯ ಹಳ್ಳಿಗಳಿಂದ ಬಂದಂತಹ ರೈತರು ಕೂಡ ಆಗಿ ಅಥವಾ ಈಗಿನ ಕಾಲದ ಮಕ್ಕಳೂ ಸಹ ಯಾರೇ ಆದರೂ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಮಾಡಿ ವಸ್ತು ಸಂಗ್ರಹಣೆಯನ್ನ ನೋಡಿದ್ರೆ ಅವ್ರಿಗೆ ಒಂದು ಅರಿವು ಮೂಡಿಸೋದೊಂದು ಮೇನ್ ಉದ್ದೇಶ ನಮ್ಮ ಮ್ಯೂಸಿಯಂದು. ಸೊ ಆದ್ರಿಂದ ಈ ಮ್ಯೂಸಿಯಂಗಳನ್ನೆಲ್ಲ ಪರಿಚಯ ಮಾಡೋದ್ರಿಂದ ಈಗಿನ ಮಕ್ಕಳಿಗೆ ಕೃಷಿ ಮೇಲೆ ಆಸಕ್ತಿ ಬರುತ್ತೆ ಅಲ್ವಾ, ನಾನು ಕೃಷಿ ಮಾಡ್ಬೋದಲ್ಲ.
1: ಕಾನ್ಸೆಪ್ಟ್ ಈಗ ಒಂದು ಈ ತರ ಒಂದು ಸಂಗ್ರಹಾಲಯ ಮಾಡ್ಲಿಕ್ಕೆ ಈ ಮುಖ್ಯ ಕಾರಣ ಏನು?
0: ಅರಿವು ಮೂಡಿಸಕ್ ಒಂದು ಅವೇರ್ನೆಸ್ ಅಂತ ಏನ್ ಹೇಳ್ತೀವಿ.
1: ನೀವೇ ಶುರು ಮಾಡಿದ್ದೆ ಅಥವಾ
0: ವಿಶ್ವವಿದ್ಯಾಲಯ ಕುಲಪತಿಗಳ ಯೋಚನೆಯಿಂದ ಎಷ್ಟೊಂದು ಮ್ಯೂಸಿಯಂಸ್ ಗಳಿದೆ, ನಾವು ಬೇರೆ ಬೇರೆ ಸೈನ್ಸ್ ಮ್ಯೂಸಿಯಂ ಗಳನ್ನೆಲ್ಲ ಕೇಳಿರ್ತೀವಿ. ಕೃಷಿಗೆ ಸಂಬಂಧಪಟ್ಟ ಮ್ಯೂಸಿಯಂ ಯಾರು ನಮ್ಮ ಯೂನಿವರ್ಸಿಟಿಗೆ ಬಂದ್ರೆ, ರೈತರು, ಮಕ್ಕಳು, ನಿಮ್ ಕೃಷಿ ಬಗ್ಗೆ ಏನಾದ್ರು ಒಂಚೂರು ಮಾಹಿತಿ ತಿಳಿಸ್ಕೊಡಿ ಅಂದ್ರೆ ನಮ್ದು ಬೃಹತ್ ಆದ ಕ್ಯಾಂಪಸ್ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ತೋರ್ಸಕ್ ಆಗಲ್ಲ. ಅಥವಾ ಎಲ್ಲಾ ವಸ್ತು ಅದೇ ಒಂದೇ ಒಂದು ಜಾಗದಲ್ಲಿ ನಿಮ್ಗೆ ಎಲ್ಲಾದ್ರ ಬಗ್ಗೆ ಕೃಷಿ ಮತ್ತು ಅದರ ಅಲೈನ್ಡ್ ಆಕ್ಟಿವಿಟೀಸ್, ಅರಣ್ಯ ಕೃಷಿ ಆಗಿರ್ಬೋದು, ಮೀನು ಕೃಷಿ ಆಗಿರ್ಬೋದು, ರೇಷ್ಮೆ ಬಗ್ಗೆ ಹೇಳಿದೆ ನಿಮಗೆ. ಸೊ ಎಲ್ಲದರ ಬಗ್ಗೆ ನಾವು ಮಕ್ಕಳುಗಳಿಗೆ ಒಂದು ಜ್ಞಾನದ ಅರಿವು ಮೂಡೋಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯ ಮಾಡಿರೋದು. ಎಲ್ಲರೂ ಒಂದೇ ಕಡೆ ಸಿಗಲಿ, ಬಂದವ್ರಿಗೆ ಈಸಿಯಾಗಿ ಆಗಲಿ, ಎಲ್ಲ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯನ ನಾವು ಮಾಡಿಕೊಟ್ಟಿದ್ದೀವಿ ವಿಶ್ವವಿದ್ಯಾಲಯದ ವತಿಯಿಂದ.
1: ಅಂದರೆ ಈಗ ವಸ್ತು ಸಂಗ್ರಹಾಲಯದ ಮೂಲಕ ಇನ್ನೂ ಒಂದು ಏನೋ ತಾವು ಯೋಚನೆ ಮಾಡಲಿಕ್ಕೆ ಅವಕಾಶ ಇದೆ.
0: ಖಂಡಿತ.
1: ಏನಂದ್ರೆ ಕೃಷಿ ಅಂದ ತಕ್ಷಣ ತಾವು ನಾಳೆ ಇದನ್ನು ದೊಡ್ಡ ಉದ್ಯಮವಾಗೂ ಬೆಳೆಸ್ಕೋಬಹುದು. ಹೌದಲ್ಲ?
0: ಹೌದು. ಈಗಿನ ಸಾಫ್ಟ್ವೇರ್ ಅವ್ರ ಎಲ್ಲರೂ ಅದನ್ನೇ ಆಗ್ಬಿಟ್ಟಿದ್ದಾರೆ. ಏನಾದ್ರು ಕೃಷಿ ಮಾಡ್ಬೇಕು, ನಾವೇ ಬೆಳೆದು ನಾವೇ ತಿನ್ಬೇಕು.
1: ಹೌದು
0: ಅಲ್ಲ, ಎಲ್ಲಾರ ಮನೇಲಿ ಒಂದ್ ಟೊಮೆಟೊ ಗಿಡ ಹಾಕಣ, ಒಂದ್ ಕರ್ಬೇವಿನ ಗಿಡ ಹಾಕಣ ಅಂತ.
1: ಏನಕ್ಕೆ
0: ಕಷ್ಟ ಏನಿಲ್ಲ, ಸಣ್ಣ ಪುಟ್ಟ ಪ್ರಮಾಣಗಳಲ್ಲಿ.
1: ಅದು ನಿಮ್ಮ ಹಿರಿಯರಿಗೆ ಗೊತ್ತಿರುತ್ತದು, ನೀವು ಬೆಳೆಸ್ಕೊ ಬಂದಿಲ್ಲ.
0: ಹೌದು ಹೌದು.
1: ನಿಮ್ಗೆ ಇಲ್ಲಿ ಇರಕ್ಕಾಗಿ ಆ ಅವಕಾಶ ಸಿಕ್ಕಿಲ್ಲ, ಅದ್ರ ನಿಮ್ ಊರಿಗೆ ಹೋದ್ರೆ ಅವಕಾಶ ಇತ್ತು.
0: ಮತ್ತೆ ಈಗಿನ ಬ್ಯುಸಿ ಲೈಫಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡೋದು ಕಷ್ಟ ಆಗಿದೆ. ಕೃಷಿ ಹೇಗಿದೆ, ಒಂದ್ ಟೊಮೆಟೊ ಬೆಳೆ ಹೇಗೆ ಬೆಳೆಯುತ್ತೆ, ಭೂಮಿ ಕೆಳಗಡೆ ಬೆಳೆಯುತ್ತೆ, ಭೂಮಿ ಮೇಲೆ ಬೆಳೆಯುತ್ತೆ ಅನ್ನೋದೇ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ.
1: ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ತಾವು ಹೇಳಿದ್ರಿ ತಮಗೆ ಕೃಷಿ

0: ಈ ವಸ್ತು ಸಂಗ್ರಹಾಲಯ ತಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಾಡಿರಿ, ಅದನ್ನು ಬಂದವರಿಗೆ ತೋರಿಸ್ಲಿಕ್ಕಾಗಿರೋದು, ಯಾರೂ ಕೂಡ ಹೋಗಿ ನೋಡ್ಕೊ ಬರ್ಬೋದು. ಈಗ ಅಲ್ಲಿನ ತಾವು ಏನು ವಸ್ತು ಏರ್ಪಾಟ್ ಮಾಡಿರಲ್ಲ ಅದನ್ನು ನೋಡ್ಕೊ ಬಂದು ತಮ್ಮದೇ ಒಂದು ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳಿ.
1: ಖಂಡಿತ ಖಂಡಿತ, ನಮ್ಮಲ್ಲಿ
0: ಯಾಕೆ ಮಾಡ್ಕೋಬಾರ್ದು?
1: ತರಬೇತಿ ಶುಲ್ಕವಾದ
0: ನಿಮ್ದು 30-40 ಜಾಗದಲ್ಲಿ ನೀವು ಏನಿಲ್ಲ ಅಂದ್ರೆ ಸಖತ್ ನಿಮ್ಮ ಆದಾಯನೂ ಬರುತ್ತೆ, ನಿಮ್ ತರಕಾರಿಯಿಂದ ಸಿಗುತ್ತೆ.
1: ಖಂಡಿತ. ಈಗ ನಾವೇನು ಹೇಳ್ತೇವೆ, ವಸ್ತು ಸಂಗ್ರಹಾಲಯ ಪಕ್ಕದಲ್ಲೇ ನಮ್ಮ ನರ್ಸರಿ ಇದೆ. ಸೊ ಹಲವಾರು ಸಸಿಗಳನ್ನ ನೀವು ಅಲ್ಲಿ ಪರ್ಚೇನೂ ಮಾಡ್ಕೋಬಹುದು, ಒಂದು ಖರೀದಿನೂ ಮಾಡ್ಬೋದು. ಅದೇ ಮ್ಯೂಸಿಯಂಗೆ ಹೋಗಿ ನೋಡಿದಾಗ ಓಕೆ, ನಾನು ಇಂಥ ಇಂಥ ಗಿಡಗಳನ್ನ ಸಸಿಗಳನ್ನ ನನ್ನ ಮನೆಯಲ್ಲಿ ಬೆಳಿಬೋದು ಅನ್ನೋದು ಒಂದು ಅರಿವು ಮೂಡುತ್ತೆ. ಅಯ್ಯೋ ಈ ತರ ಹಣ್ಣು, ಈ ತರ ಹೂವು, ಅಯ್ಯೋ ನಾನು ಯಾಕೆ ಅಲ್ಲಿಂದ ಹೋಗಿ ತರಬೇಕು, ನನ್ನ ಮನೇಲೇ ಬೆಳೆದು ಆ ಹೂಗಳನ್ನ ನಾನು ದೇವರಿಗೆ ಇಡ್ಬೋದಲ್ಲ ಅನ್ನೋ ಒಂದು ಪರಿಕಲ್ಪನೆ ಈಗಿನ ಜನರೇಷನ್ ಮಕ್ಕಳಿಗೆ ಬಂದಲ್ಲಿ ಅವಾಗ ಅಲ್ಲೇನೆ ಕೂಡ ನಮ್ಮಲ್ಲೇ ನರ್ಸರಿ ಅಂತಿದೆ, ಆ ನರ್ಸರಿಯಲ್ಲೇ ಕೂಡ ಸಸಿಗಳನ್ನ ಖರೀದಿಸಿ ಅವರು ಅವ್ರ ಮನೆಗೆ ತಗೊಂಡು ಹೋಗ್ತಾರೆ.
0: ನಾನು ಹೇಳ್ತೀನಿ ಡಾಕ್ಟರ್ ಪ್ರಹ್ಲಾದ್ ಅವರೇ, ಪ್ರತಿಯೊಂದು ಮನೆಯೂ ಕೂಡ ನೀವು ಟೆರೇಸ್ ಗಾರ್ಡನ್ ಒಂದಲ್ಲ ಒಂದಿನ ಹಾಗೇ ಆಗುತ್ತೆ. ಕಾರಣ ಯಾಕಂದ್ರೆ ಅದು ಅವನಿಗೆ ಎಲ್ಲಾ ತರದಿಂದಲ್ಲಿ ಪ್ರೇರಣೆ ನೀಡುತ್ತೆ. ಅವನಿಗೆ ಅವನ ದಿನದಲ್ಲಿ ಅವನು ಅತಿ ಮಹತ್ವವಾದ ಸಮಯವನ್ನ ಅಲ್ಲಿ ಗಿಡಗಳ ಜೊತೆಗೆ ಕಳಿಬಹುದು, ಮಣ್ಣನ್ನು ಮುಟ್ಟಬಹುದು. ಆಮೇಲೆ ನೀವು ಹೇಳ್ತಾರೆ ಏನು, ಒಂದಿಷ್ಟು ಹಣ್ಣುಗಳನ್ನು ಬೆಳಿಬಹುದು, ಬೇಕಾದ ಹೂವನ್ನು ಬೆಳಿಬಹುದು, ಸುಗಂಧ ಪುಷ್ಪಗಳನ್ನು ಬೆಳಿಬಹುದು, ಮತ್ತೆ ನೀವು ಏನು ನೀವು ದಿನನಿತ್ಯ ತರಕಾರಿ
1: ಬೆಳೆಯಬಹುದು, ಖಂಡಿತ
0: ಹಣ್ಣಿನ ಮರಗಳನ್ನು ಬೆಳಿಬಹುದು. ನಿಮ್ ಮೇಲೆ ಇಲ್ಲಪ್ಪ ನಮ್ದು ಒಂದು 100 ಆಳೆ ಎತ್ತರ ಇದೆ, ಅಲ್ಲಿನೂ ಬೆಳಿಬಹುದು.
1: ಈ ದೃಷ್ಟಿಕೋನ ಇಟ್ಕೊಂಡು ನಮ್ಮ
0: ಗೋಡೆಯಲ್ಲೂ ಕೂಡ ನೀವು ಹಾರಿಜೆಂಟಲ್ ಗಾರ್ಡನ್
1: ಬೆಳಿಬಹುದು. ಈ ಉದ್ದೇಶ ಇಟ್ಕೊಂಡು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಂತಿದೆ, ನಮ್ಮ ಎಟಿಕ್ ಸಂಸ್ಥೆ ಅಂತಿದೆ ನಮ್ಮಲ್ಲಿ. ಅಲ್ಲಿ ನಾವು ಅರ್ಬನ್ ಟ್ರೈನಿಂಗ್, ಅರ್ಬನ್ ಪೀಪಲ್ಗೋಸ್ಕರ ತೋಟಗಾರಿಕೆ ರಿಲೇಟೆಡ್ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ. ಅರ್ಬನ್ ಹಾರ್ಟಿಕಲ್ಚರ್, ನಗರ ತೋಟಗಾರಿಕೆ ಅಂತ ಹೇಳ್ತೀವಿ. ಎರಡು ದಿನದ ತರಬೇತಿ ಕಾರ್ಯಕ್ರಮ. ಇಲ್ಲಿ ಯಾವ್ಯಾವ ತರ ನೀವು ಮನೇಲಿ ಬೆಳಿಬಹುದು, ನಮ್ಮಲ್ಲಿ ನಮ್ಮ ಸೈಂಟಿಸ್ಟ್ಗಳೇ ಅವ್ರಿಗೆ ವಿಜ್ಞಾನಿಗಳು ಮಾಹಿತಿ ಕೊಟ್ಟು ಈ ತರ ನೀವು ಬೆಳಿಬಹುದು, ಹೇಗೆ ಒಂದು ಪಾಟ್ ಮಿಕ್ಸ್ಚರ್ ಹೇಗೆ ಮಾಡಬೇಕು, ಒಂದು ಸಣ್ಣ ನಿಮ್ಮ ಮನೇಲಿ ವೇಸ್ಟ್ ಆಗಿರೋದನ್ನ ಹೇಗೆ ಯೂಸ್ ಮಾಡಬಹುದು.
0: ಪ್ರಹ್ಲಾದ್ ಅವರೇ, ಈಗ 30-40-1200 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನೀವು ಏನೆಲ್ಲ ಬೆಳಿಬಹುದು ಅನ್ನಕ್ಕೆ 100 ಅವಕಾಶ ಇದೆ. ಸಿಕ್ಕಾಪಟ್ಟೆ ಜಾಗ ಐತೆ ಅದು. ನಿಮ್ಮ ಹತ್ರ ನಿರ್ವಹಣೆ ಮಾಡಕ್ ಆಗಲ್ಲ, ನಿಮ್ಗೆ ಕನಿಷ್ಠ ಒಂದು 15 ದಿನ ಬೇಕಾಗುತ್ತೆ ಎಲ್ಲ ಸಂಪೂರ್ಣ. ನೀವು 30-40 ಜಾಗದಲ್ಲಿ ಮಾಡ್ಬೇಕಂದ್ರೆ ಯಾವುದು ಜಾಗ ಇರಲ್ಲ, ಲೇಯರ್ ಮಾಡಿ ನೀವು ಮಾಡ್ಕೋಬಹುದು, ಏಣಿ ಹಾಕಿ ಮತ್ತೆ ಮೇಲೆ ಮಾಡ್ಕೋಬಹುದು, ಎಷ್ಟು ಅವಕಾಶ ಇದೆ.
1: ಖಂಡಿತ, ಬಾಲ್ಕನಿ ಆಗಿರ್ಬೋದು ನಮ್ಮ, ಅಥವಾ ಹಿಂದೆ ನಮ್ಮ ಜಾಗಗಳಾಗಿರ್ಬೋದು, ಮನೆ ಮುಂದೆ ಆಗಿರ್ಬೋದು, ಸಣ್ಣ ಪುಟ್ಟ ಜಾಗಗಳಾಗಿರ್ಬೋದು, ಅವರಿಗೆ ಆಸಕ್ತಿ ಇದ್ದು ಸಮಯ ಇದ್ರೆ ಖಂಡಿತ ಇದನ್ನ ಆರಾಮಾಗಿ ಮಾಡಬಹುದು.
0: ತಾವು ಇಂಥ ವಸ್ತು ಸಂಗ್ರಹಾಲಯದಲ್ಲಿ ತಮಗೆ ತಕ್ಕಷ್ಟು ಮಾಹಿತಿ ಕೂಡ ಕೊಡ್ತೀರಿ, ಮತ್ತೆ ಇಲ್ಲೇ ತರಬೇತಿ ಕೊಡ್ತೀರಪ್ಪ ಅಂತ ಕೂಡ ತಾವು ಸಲಹೆ
1: ಎಲ್ಲ ಅಕ್ಕಪಕ್ಕದಲ್ಲೇ
0: ಅಲ್ಲೇ ಸಿಗುತ್ತೆ.
1: ಹೌದು, ಆರಾಮಾಗಿ. ಆಮೇಲೆ ಯಾವ ಸಸಿ ಬೇಕು ಅಂದ್ರೆ ನರ್ಸರಿಗೆ ಬಂದು ಅಲ್ಲೇ ತಗೊಂಡು ಹೋಗ್ಬೋದು.
0: ಸಸಿನೂ
1: ತಗೊಂಡು ಹೋಗ್ಬೋದು,
0: ಬೀಜನು
1: ತಗೊಂಡು ಹೋಗ್ಬೋದು.
0: ಯಾವುದು ಮತ್ತೆ ನೀವು ಎಲ್ಲ ಬೆಳೆ ಆದ್ಮೇಲೆ ನೀವು ಮತ್ತೆ ನಿಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲೇ
1: ಖಂಡಿತ ರೈತ ಸಂತೆಯಲ್ಲಿ,
0: ರೈತ ಸಂತೆನು ಕೂಡ ಇರುತ್ತೆ,
1: ಖಂಡಿತ
0: ಅಲ್ಲಿ ಕೂಡ ಮಾರಬಹುದು.
1: ಇದೊಂದು ಚೈನ್, ಒಂದು ಸೈಕಲ್ ಅಂತ ಹೇಳ್ತೀವಿ, ಪ್ರೋಸೆಸ್ ಅಲ್ವಾ. ಏನು ಅರಿವಿ ಇಲ್ಲದೆ ಇರೋನ್ ಬಂದು ಕೃಷಿನ ಪ್ರಾರಂಭ ಮಾಡಿ ತನ್ನ ಹವ್ಯಾಸವಾಗಿಟ್ಕೊಂಡು ತಾನ್ ಬೆಳೆದಿದ್ದ ಪ್ರಾಡಕ್ಟ್ಸ್ನ ತನ್ನ ಮನೆಯಲ್ಲಿ ತಾನು ಯೂಸ್ ಮಾಡಿ ಹಾಗೆ ಬೇರೆಯವ್ರಿಗೂ ಮಾರಾಟ ಮಾಡೋದು,
0: ತಾನು ಬೆಳಬಹುದು, ತಮ್ಮ ಮನೆ ಇಬ್ರು ಬೆಳಿಬಹುದು, ಅವ್ರ ಮಕ್ಕಳಿಗೂ ಕೂಡ ಇದನ್ನ ಕಲೆಯನ್ನು ಕಲ್ಸ್ಕೊಡ್ಬೋದು.
1: ಹೌದು,
0: ಇದೊಂದು ಕಲೆ ಅಲ್ಲ, ನಾಳೆ ನಿಮ್ಗೆ ಅದನ್ನೇ ಲೈಫ್ ಸೈಕಲ್ ಆಗ್ಬಹುದು. ಅದೇ
1: ನಮ್ ಭಾರತ ಹೇಳ್ತೀವಲ್ಲ, 60-70% ಶೇಕಡ ಕೃಷಿಗೆ ಸಂಬಂಧಪಟ್ಟಿರೋ, ಅಂದ್ರೆ ಕೃಷಿಗೆ ಅವಲಂಬಿತವಾಗಿದೆ.
0: ಕೂಡ ಶೇಕಡ 60% ಜನ ಕೃಷಿ ಮೇಲೆ ಅವಲಂಬಿತ ಆಗಿದೆ, ಇದು ನಮ್ಮ ಹೆಮ್ಮೆ
1: ನಿಜವಾಗ್ಲು. ಯಾವ ಬೇರೆ ವರ್ಲ್ಡ್ ಅಲ್ಲಿ ಇಲ್ಲದೆ ನಮ್ಮ ಭಾರತದಲ್ಲಿ ಇದು ನಮ್ಮ ಹೆಮ್ಮೆ.
0: ನಾವು ಯಾವಾಗೂ ಉಪವಾಸ ಬೀಳೋ ಪರಿಸ್ಥಿತಿ ಇರಲ್ಲ, ನಮ್ಗೆ 60% ಜನ ನಾವು ಇನ್ನೂ ರೈತರಾಗಿದ್ದೇವೆ, ರೈತರ ಮಕ್ಕಳು ಇರ್ತೇವೆ, ಮತ್ತೆ ಮುಂದೂ ಕೂಡ ಆಗಿರ್ತೇವೆ. ಹಾಗಾಗಿ ನಾವು ಆಹಾರವನ್ನ ಬೇರೆಯವ್ರಿಗೆ ಕೊಡ್ತೇವೆ, ನಾವು ಬೇರೆಯವ್ರ ಆಹಾರ ನಾವು ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಕೋಬಹುದು, ಆದ್ರೆ ನಮ್ಮ ಆಹಾರ ಅವ್ರಿಗೆ ಜಾಸ್ತಿ ಅವಶ್ಯಕತೆ ಇದೆ, ಅವ್ರಿಗೂ ಕೊಡ್ತೇವೆ ನಾವು.
1: ಎಕ್ಸ್ಪೋರ್ಟ್ ಫೆಸಿಲಿಟೀಸ್ನ ನಾವೇ ಖಂಡಿತವಾಗ್ಲೂ ಮಾಡ್ಬೋದು. ಅದರಿಂದ ಹಲವಾರು ರೀತಿ ಉಪಯೋಗಕ್ಕೆ ಆಗುವಂತ ಈ ವಸ್ತು ಸಂಗ್ರಹಾಲಯ ಮಕ್ಕಳಿಂದ ಹಿರಿಯರ ತನಕ, ಕೃಷಿಕರ ತನಕ ಎಲ್ಲರೂ ಬಂದು ನೋಡ್ಬೋದು.
0: ಇನ್ನೊಂದು ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ತಮ್ಮ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಹೆಂಗ್ ಕೊಡ್ಬೇಕು, ಅದಕ್ಕೇನು ಫೀಸ್ ಇರುತ್ತಾ, ಮತ್ತೆ ಯಾವ್ದಾದ್ರು ಟೈಮ್ ಇರುತ್ತಾ?
1: ಖಂಡಿತ
0: ಹೇಳಿ.
1: ಈಗ ಮಕ್ಕಳು ಬರಬೇಕು ನಮ್ಮಲ್ಲಿ, ಸ್ಕೂಲ್ ಮಕ್ಕಳು ಬರಬೇಕು ಅಂದ್ರೆ ತಳಾ ಒಂದು ಮಗುಗೆ 5 ರೂಪಾಯಿ ಅನ್ನಂಗೆ ನಾವು ಕಲೆಕ್ಟ್ ಮಾಡ್ತೀವಿ. ಸ್ಕೂಲ್ ಮಕ್ಕಳುಗಳು, ಆ ಮಕ್ಕಳುಗಳು ಎಷ್ಟು ಮಕ್ಕಳನ್ನ ಬೇಕಾದ್ರೂ ಕರ್ಕೊಂಬೋದು ಸ್ಕೂಲ್. ಹಿರಿಯರು ಅಥವಾ ದೊಡ್ಡವರು ರೈತರು ಎಲ್ಲ ಬರ್ತಾರೆ, 10 ರೂಪಾಯಿ ಒಬ್ರಿಗೆ ತಳ ಅಂತ ಇಸ್ಕೋತೀವಿ ನಾವು. ಸೊ ಸಮಯ ಸೋಮವಾರದಿಂದ ಶುಕ್ರವಾರ 9 ಗಂಟೆಯಿಂದ ಸಂಜೆ 4 ವರೆಗೆ ನಮ್ಮ ವಸ್ತು ಸಂಗ್ರಹಾಲಯ ತೆರೆದಿರುತ್ತೆ.

0: ಶನಿವಾರ ಬೆಳಿಗ್ಗೆ 9:00 to 12:30, ಭಾನುವಾರ ರಜೆ ಇರುತ್ತೆ, ಮತ್ತೆ ಸಾರ್ವತ್ರಿಕ ರಜೆಗಳು ಏನು ಗೌರ್ಮೆಂಟ್ ಹಾಲಿಡೇಸ್ ಅಂತ ಹೇಳ್ತೀವೋ ಅದು ರಜೆ ಇರುತ್ತೆ. ಸೊ 9:00 to 4:00 ಸೋಮವಾರದಿಂದ ಶುಕ್ರವಾರ, ಶನಿವಾರ 9:00 to 12:30 ನಮ್ಮ ಟೈಮಿಂಗ್ಸು. ಮಕ್ಕಳಿಗೆ 5 ರೂಪಾಯಿ, ದೊಡ್ಡವರಿಗೆ 10 ರೂಪಾಯಿ. ಈಗ ನಾವು ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ, ನಮ್ದು ಮೊಬೈಲ್ ಸಂಖ್ಯೆನೂ ಇದೆ, ಮತ್ತೆ ಮಿಂಚಂಚೆ ಇಮೇಲ್ ಐಡಿನೂ ಇದೆ. ಆಯ್ತಾ, ಅವ್ರ ಸ್ಕೂಲ್ ಕಡೆಯಿಂದ ಅವರ ಇಮೇಲ್ ನ ಕಳಿಸಿ ಇಷ್ಟು ಮಕ್ಕಳು ಇಂಥ ದಿವಸ ಬರ್ತಾ ಇದೀವಿ ಅಂದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ನಮ್ಮ ದೂರವಾಣಿ ಸಂಖ್ಯೆ 0800632 ದೂರವಾಣಿ ಸಂಖ್ಯೆ 0800632 ನಮ್ಮ ಮಿಂಚಂಚೆ ಇಮೇಲ್ ಐಡಿ museumgkvk@gmail.com ಅಂದ್ರೆ museumgkvk@gmail.com. ಇದಕ್ಕೆ ತಮ್ಮ ಲೆಟರ್ನ ನೀವು ಡ್ರಾಫ್ಟ್ ಮಾಡಿ ನಮಗೆ ಕಳಿಸ್ದಲ್ಲೇ ಅಲ್ಲಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ. ಇಂಥ ದಿನ ಬರಬಹುದು, ನೀವು ಇಷ್ಟು ಜನ ನಮ್ಮ ಗ್ಯಾಲರಿನ ನಮ್ಮ ಮ್ಯೂಸಿಯಂನ ವಿಸಿಟ್ ಮಾಡ್ಬೋದು ಅಂತ ನಾವು ಅವ್ರಿಗೆ ಅನುಮತಿನ ಕೊಡ್ತೀವಿ.
1: ತುಂಬ ಸಂತೋಷ ಡಾಕ್ಟರ್ ಪ್ರಹ್ಲಾದ್ ವಿ ಭಟ್ ಅವರೇ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.

ಆಕಾಶವಾಣಿ ಬೆಂಗಳೂರು, ಸಮಯ 7:18. ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಬಹುದು.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಆತ್ಮೀಯರೇ, ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ರಾಮದುರ್ಗದ ದ್ಯಾಮವ್ವ ಮಾದರ ಹಾಗೂ ತಂಡದವರಿಂದ ಚೌಡಕ್ಕಿ ಪದಗಳನ್ನು

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233. ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳಾ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
3: RBI ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ?

0: ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಆತ್ಮೀಯ ಕುಲುಗರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚೌಡಿಕೆ ಪದಗಳನ್ನು ಆಲಿಸಿದಿರಿ. ಇದನ್ನು ಪ್ರಸ್ತುತಪಡಿಸಿದವರು ರಾಮದುರ್ಗದ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ತಂಡದವರು. ಈ ಚೌಡಿಕೆ ಪದದೊಂದಿಗೆ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ఏ పుట్టు
1: అలా ఈ లోడీలు ఏం తింది నోడు నేనుగాకి
0: యా పుట్టు నన్ను కూడా మాతాడుదులు అని
2: ಹೊಸ
1: ಫ್ರಾಕು ಕೇಕು ಎಲ್ಲ ತಂದಿ ನೋಡಿಲ್ಲ
2: ನೀ ತಂದಿದ್ದೇನು ಬೇಡ
1: ಯಾಕೆ ಅಷ್ಟೊಂದು ಬೇಸರ ನನ್ ಮೇಲೆ
2: ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ
1: ಏ ರಾಣಿ
2: ಬಿಡು ನನ್ ಕೈ ಬಿಡು ದೂರ ಸರಿ ಮನೆ ತುಂಬಲ ಚುಟ್ಟ ವಾಸನೆ ಸಾಕಾಗ ಹೋಗು ನೋಡಲ್ಲ ಪಪ್ಪು ಸೈ ತಳಕ ಮದ್ಲೋಗಿ ಕಾಯಗಿನ ಚುಟ್ಟನ್ನ
1: ಆಯ್ತು
3: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.
4: ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ, ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ: ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಮಾಜಿ ಮುಖ್ಯ

0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ರಾಮಕೃಷ್ಣ ಹೆಗಡೆಯವರೊಂದಿಗಿನ ಒಡನಾಟವನ್ನು ಮೆಲುಕು ಹಾಕಿ ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಶ್ಲಾಘಿಸಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ 2 ದಿನಗಳ ಕೇರಳಂ ಪ್ರವಾಸ ಕೈಗೊಳ್ಳಲಿದ್ದಾರೆ. ಆಲಪ್ಪುಳದಲ್ಲಿ ನಡೆಯಲಿರುವ ಪ್ರಮುಖ ಮಲಯಾಳಂ ದಿನಪತ್ರಿಕೆ ಕೇರಳ ಕೌಮುದಿಯ 115ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವರು ಭಾಗವಹಿಸಲಿದ್ದಾರೆ. ನಂತರ ಪಟ್ಟಣಂ ತಿಟ್ಟಕ್ಕೆ ತೆರಳಿ ಕೇರಳದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ದೋಣಿ ಸ್ಪರ್ಧೆಯಲ್ಲಿ ಒಂದಾದ ಅರುಣ್ಮುಳ ಜಲೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಬಳಿಕ ತಿರುವನಂತಪುರದಲ್ಲಿ ರಾಜ್ಯ ಸರ್ಕಾರ ಆಯೋಜಿಸಿರುವ ಓಣಂ ಪ್ರವಾಸೋದ್ಯಮ ಸಪ್ತಾಹದ ಸಮಾರೋಪದ ಅಂಗವಾಗಿ ನಡೆಯುವ ಓಣಂ ಸಾಂಸ್ಕೃತಿಕ ಮೆರವಣಿಗೆಗೆ ಉಪರಾಷ್ಟ್ರಪತಿ ಚಾಲನೆ ನೀಡಲಿದ್ದಾರೆ. ಸೋಮವಾರ ಉಪರಾಷ್ಟ್ರಪತಿ ಲಕ್ಷದ್ವೀಪದ ಅಗತ್ತಿಗೆ ಭೇಟಿ ನೀಡಲಿದ್ದಾರೆ. ಲಕ್ಷದ್ವೀಪದಿಂದ ಕೇರಳಕ್ಕೆ ಮರಳಿದ ಬಳಿಕ ಕೊಚ್ಚಿಯ ಕಕ್ಕನಾಡಿನ ರಾಜಗಿರಿ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ ಆರಂಭಿಸಿದ್ದು ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ ತಲುಪಿದ್ದಾರೆ. ಇಂದು ಸಂಜೆ ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋವೇವ್ ಅವರು ಪ್ರಧಾನಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಉಭಯ ನಾಯಕರು ದ್ವಿಪಕ್ಷೀಯ ಮಹತ್ವದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಿಯವರ ಉಜ್ಬೇಕಿಸ್ತಾನದ 4ನೇ ಭೇಟಿ ಇದಾಗಿದ್ದು, ತಾಷ್ಕೆಂಟ್ ನಗರವನ್ನು ಭಾರತೀಯ ಧ್ವಜಗಳು ಮತ್ತು ವಿವಿಧ ಫಲಕಗಳಿಂದ ಅಲಂಕರಿಸಲಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರು ಶತಮಾನಗಳಿಂದ ಬೆಳೆದು ಬಂದಿರುವ ನಾಗರಿಕ ಸಂಬಂಧಗಳು ಹಾಗೂ ಜನರ ನಡುವಿನ ಬಾಂಧವ್ಯದ ಆಧಾರದ ಮೇಲೆ ರೂಪುಗೊಂಡಿರುವ ದ್ವಿಪಕ್ಷೀಯ ಸಂಬಂಧಗಳ ಸಮಗ್ರ ವಲಯವನ್ನು ಪರಿಶೀಲಿಸಲಿದ್ದಾರೆ. ಅಧ್ಯಕ್ಷೀಯ ಭವನದಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಸಹಕಾರವನ್ನು ಸಹ ಪರಿಶೀಲಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ಗಳಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ 100 ಮಂದಿ ಮೃತಪಟ್ಟಿದ್ದು ವ್ಯಾಪಕ ಪ್ರಮಾಣದ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ನೀಡಿದ ನೆರವು ಹಾಗೂ ಕಾಳಜಿಗಾಗಿ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌದೆಲ್ ಅವರು ಭಾರತದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬುಧವಾರ ಸಂಭವಿಸಿದ ವಿನಾಶಕಾರಿ ಪ್ರವಾಹದ ಪರಿಣಾಮ ಅನೇಕ ಭಾರತೀಯರು ಪ್ರಾಣ ಕಳೆದುಕೊಂಡಿರುವ ಕುರಿತು ಪೌದೆಲ್ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 626ಕ್ಕೆ ಏರಿಕೆಯಾಗಿದ್ದು 100 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ಸ್ಥಳೀಯ ಮಾಧ್ಯಮಗಳು ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಮಾಡಿವೆ. ನೇಪಾಳದ ರಸುವಾ ಪ್ರದೇಶಕ್ಕೆ ಅಪ್ಪಳಿಸಿದ ಭಾರೀ ಪ್ರವಾಹವು ಚೀನಾದ ಟಿಬೆಟ್ ಪ್ರದೇಶದಲ್ಲಿ ಉಗಮಿಸಿದ್ದು ಇದರಿಂದ ಅಂತಾರಾಷ್ಟೀಯ ಗಡಿಯ ಮೂಲಕ ಹರಿಯುವ ಬೋಟೆ ಕೋಶಿ ನದಿಯಲ್ಲಿ ಉಂಟಾದ ಪ್ರವಾಹವು ನೇಪಾಳದಲ್ಲಿ ಭಾರೀ ವಿನಾಶವನ್ನು ಉಂಟುಮಾಡಿದೆ. ಭೀಕರ ಪ್ರವಾಹದ ಹಿನ್ನೆಲೆಯಲ್ಲಿ ಭಾರತ ನೀಡುತ್ತಿರುವ ನೆರವಿಗೆ ನೇಪಾಳ ಪ್ರಶಂಸೆ ವ್ಯಕ್ತಪಡಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ತುಂಬಾ ಉದಾರವಾಗಿ ಸಹಾಯ ಮಾಡುತ್ತಿದ್ದಾರೆ ಎಂದು ನೇಪಾಳ ಹೇಳಿದೆ. ಪ್ರವಾಹದ ಬಳಿಕ ದೆಹಲಿಯಿಂದ ವಿಶೇಷ ಪರಿಹಾರ ಸಾಮಗ್ರಿಗಳನ್ನು ವಿಮಾನದ ಮೂಲಕ ನೇಪಾಳಕ್ಕೆ ಕಳುಹಿಸಲಾಗಿದೆ. ಪುನರ್ ನಿರ್ಮಾಣ ಕಾರ್ಯಗಳಿಗಾಗಿ ಅಗತ್ಯ ನೆರವು ನೀಡುವುದಾಗಿ ಭಾರತ ಹೇಳಿದೆ ಎಂದು ನೇಪಾಳದ ಹಣಕಾಸು ಸಚಿವ ಸ್ವರ್ಣಿಮ್ ವಾಗ್ಲೆ ಹೇಳಿದ್ದಾರೆ. ಬುಧವಾರದಿಂದ ಈವರೆಗೆ ಭಾರತ ಪ್ರವಾಹ ಪೀಡಿತ ನೇಪಾಳದ ಪ್ರದೇಶಗಳಿಗೆ 57.6 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ನೇಪಾಳದ ಮನವಿಯ ಮೇರೆಗೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಸುರಂಗ ರಕ್ಷಣಾ ತಜ್ಞರನ್ನು ಒಳಗೊಂಡ 11 ಸದಸ್ಯರ ಭಾರತೀಯ ತಂಡ ಸಹ ಸ್ಥಳೀಯ ಅಧಿಕಾರಿಗಳಿಗೆ ನೆರವು ನೀಡಲು ನೇಪಾಳಕ್ಕೆ ತೆರಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ

0: ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಭಾರತ ಕೇವಲ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಮಾತ್ರವಲ್ಲದೆ ತನ್ನ ನಾಗರಿಕತೆಯ ಪರಂಪರೆ, ಸಂಸ್ಕೃತಿ ಮತ್ತು ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಖನೌನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವಭಾರತದ ಅತಿದೊಡ್ಡ ಪರಿವರ್ತನೆಯೆಂದರೆ ಭಾರತ ಇನ್ನು ಮುಂದೆ ಜಾಗತಿಕ ನಿಯಮಗಳನ್ನು ಕೇವಲ ಅನುಸರಿಸುವ ರಾಷ್ಟವಾಗಿಲ್ಲ, ಬದಲಾಗಿ ನಿಯಮಗಳ ರೂಪಿಸುವಿಕೆಯಲ್ಲೂ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು. ಭಾಷೆ, ಸಂಸ್ಕೃತಿ ಮತ್ತು ನಾಗರಿಕತೆಯ ಬಗ್ಗೆ ರಾಷ್ಟೀಯ ಹೆಮ್ಮೆ ಹೊಂದುವುದು ದೇಶದ ಸ್ವಾವಲಂಬನೆ ಮತ್ತು ಪ್ರಗತಿಯನ್ನು ಹೆಚ್ಚಿಸುತ್ತದೆ. ಭಾರತ ಸದ್ಯ ಉತ್ತಮ ಸ್ಥಾನದಲ್ಲಿದ್ದು ಆರ್ಥಿಕವಾಗಿ, ಮಾನಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ದೇಶವನ್ನು ಮತ್ತಷ್ಟು ಬಲಪಡಿಸುವತ್ತ ಸರ್ಕಾರ ಗಮನಹರಿಸಿದೆ ಎಂದು ಹೇಳಿದರು. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವದ ಆದರ್ಶಗಳಿಗೆ ಬದ್ಧವಾಗಿರುವ ರಾಷ್ಟ ನಿರ್ಮಾಣದ ಬಗ್ಗೆ ಉತ್ಸಾಹ ಹೊಂದಿರುವ ಯುವಜನರನ್ನು ಶಿಕ್ಷಣ ಸಂಸ್ಥೆಗಳು ರೂಪಿಸಬೇಕು ಎಂದು ರಾಜನಾಥ್ ಸಿಂಗ್ ಕರೆ ನೀಡಿದರು. ಜಾಗತಿಕ ಕಂಪನಿಗಳು ತಮ್ಮ ಪೂರೈಕೆ ಸರಪಳಿ ಮತ್ತು ಬಂಡವಾಳ ಹಂಚಿಕೆ ವ್ಯವಸ್ಥೆಗಳನ್ನು ಮರು ಪರಿಶೀಲಿಸುತ್ತಿರುವ ಸಮಯದಲ್ಲಿ ಭಾರತ ವಿಶಾಲ ಮಾರುಕಟ್ಟೆಯ ಪ್ರಮಾಣದ ಜೊತೆಗೆ ದೀರ್ಘಾವಧಿಯ ಹೂಡಿಕೆ ಮತ್ತು ಉದ್ಯಮ ಕಾರ್ಯಾಚರಣೆಗಳಿಗೆ ಅಗತ್ಯವಾದ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಮೆರಿಕದ ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರು ಮತ್ತು ಉದ್ಯಮ ಕ್ಷೇತ್ರದ ನಾಯಕರೊಂದಿಗೆ ನಡೆದ ಉನ್ನತ ಮಟ್ಟದ ವ್ಯವಹಾರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ವ್ಯಾಪಕ ಆಧಾರಿತ ಆರ್ಥಿಕ ಬೆಳವಣಿಗೆ, ಸುಧಾರಣಾ ವೇಗ ಹಾಗೂ ದೀರ್ಘಾವಧಿಯ ಹೂಡಿಕೆಗೆ ವಿಸ್ತರಿಸುತ್ತಿರುವ ಅವಕಾಶಗಳನ್ನು ವಿವರಿಸಿದರು. ಭಾರತದ ಹೂಡಿಕೆ ಆಕರ್ಷಣೆಯು ಬೃಹತ್ ಮಾರುಕಟ್ಟೆ, ನಿರಂತರ ಆರ್ಥಿಕ ಬೆಳವಣಿಗೆ, ಕೌಶಲ್ಯ ಹೊಂದಿದ ಪ್ರತಿಭೆ, ವಿಶ್ವದರ್ಜೆಯ ಮೂಲಸೌಕರ್ಯ, ತಾಂತ್ರಿಕ ಪ್ರಗತಿ ಹಾಗೂ ಕಳೆದ ಒಂದು ದಶಕದ ಸತತ ಸುಧಾರಣೆಗಳ ಸಮನ್ವಯದಲ್ಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಆಧಾರ್, ಯುಪಿಐ, ಡಿಜಿಲಾಕರ್, ಒಎನ್ಡಿಸಿ ಮತ್ತು ಇಂಡಿಯಾ ಸ್ಟ್ಯಾಕ್ ಸೇರಿದಂತೆ ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವು ಜನಸಂಖ್ಯೆಯ ಬೃಹತ್ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ವೇದಿಕೆಯನ್ನು ಸೃಷ್ಟಿಸಿದೆ ಎಂದು ಹೇಳಿದರು. ಜಾಗತಿಕ ಪೂರೈಕೆ ಸರಪಳಿಗಳ ಮರುಹೊಂದಾಣಿಕೆಯನ್ನು ಉಲ್ಲೇಖಿಸಿದ ಅವರು, ಭಾರತವು ಬೃಹತ್ ದೇಶೀಯ ಮಾರುಕಟ್ಟೆಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಉತ್ಪಾದನಾ ಸಂಪರ್ಕಿತ ಪ್ರೋತ್ಸಾಹಧನ ಯೋಜನೆಗಳ ಬೆಂಬಲದೊಂದಿಗೆ ಗಮನವು ಕೇವಲ ಜೋಡಣೆ ಕಾರ್ಯದಿಂದ ಹಿಡಿದು ಘಟಕಗಳ ಆಳವಾದ ಉತ್ಪಾದನೆ, ಎಂಜಿನಿಯರಿಂಗ್ ಮತ್ತು ಸುಧಾರಿತ ತಂತ್ರಜ್ಞಾನಗಳತ್ತ ಬದಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ, ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರುಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
0: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂಕೆ ಸಾತ್ ಸಂವಾದದಲ್ಲಿ ಭಾಗಿ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ, 23 ಸೆಪ್ಟೆಂಬರ್ ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ದೇಶದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿಭಾನ್ವಿತರಿಗೆ ಪ್ರತಿ ಹಂತದಲ್ಲಿ ಬೆಂಬಲ ದೊರಕುವಂತೆ ಕ್ರೀಡಾ ವಿಶ್ವವಿದ್ಯಾಲಯದಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಖೇಲೋ ಇಂಡಿಯಾ ಸಂವಾದದಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಪ್ರಧಾನಿಯವರು ದೇಶದ 1,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏರ್ಪಡಿಸಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಮತ್ತು ವಿದ್ಯಾರ್ಥಿಗಳನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದರು. ಖೇಲೋ ಇಂಡಿಯಾ ಸಂವಾದ ಒಂದು ಕಾರ್ಯಕ್ರಮವಾಗಿ

0: ಇರದೆ ಪ್ರತಿಯೊಬ್ಬ ವ್ಯಕ್ತಿ ದೇಶದ ಕ್ರೀಡಾ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಸಲಹೆಗಳನ್ನು ಸಂವಾದದ ಮೂಲಕ ತಿಳಿಸಬಹುದಾದಂತಹ ವೇದಿಕೆಯಾಗಿದೆ. ಕ್ರೀಡೆ ಪದಕಗಳನ್ನು ಗಳಿಸುವ ಉದ್ದೇಶಕ್ಕೆ ಸೀಮಿತವಾಗಿರದೆ ದೇಶದ ಯುವ ಜನತೆಯನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ನಿರ್ಮಿಸಲು ಒಂದುಗೂಡಿಸುವ ಶಕ್ತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ನಡೆಸಿದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಮತ್ತು ಗಣ್ಯರು ವರ್ಚುವಲ್ ಮೂಲಕ ಭಾಗಿಯಾಗಿದ್ದರು. ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆವರಣದಲ್ಲಿ ರಾಷ್ಟೀಯ ಸೇವಾ ಯೋಜನೆ ಅಡಿಯಲ್ಲಿ ಏರ್ಪಡಿಸಲಾಗಿದ್ದಂತಹ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮದಲ್ಲಿ ನೂರಾರು ಕ್ರೀಡಾಪಟುಗಳು ಭಾಗಿಯಾಗಿದ್ದರು. ಪ್ರಧಾನಿಗಳ ಸಂದೇಶದ ಬಳಿಕ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಚರಿತ್ ಗೌಡ ಮತ್ತು ವಿದ್ಯಾರ್ಥಿಗಳ ನಡುವೆ ಸಂವಾದ ಕಾರ್ಯಕ್ರಮ ಜರುಗಿತು. ಚರಿತ್ ಗೌಡ ಮಾತನಾಡಿ, ಯುವ ಜನರು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯಕರ ಜೀವನ ನಡೆಸುವುದರ ಜೊತೆಗೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬಹುದು. ಕ್ರೀಡಾಪಟುಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವಂತಹ ಬೆಂಬಲ, ಸೌಲಭ್ಯ, ಮೂಲಸೌಕರ್ಯ ಮತ್ತು ವಿವಿಧ ಯೋಜನೆಗಳು ಸಂತಸ ತಂದಿವೆ. ತಮ್ಮ ಸಾಧನೆಯಿಂದ ಮೈಸೂರಿನಲ್ಲಿ ಸೈಕ್ಲಿಂಗ್ ಕ್ಷೇತ್ರಕ್ಕೆ ಹೆಚ್ಚಿನ ಗುರುತಿನೊಂದಿಗೆ 20 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸೈಕ್ಲಿಂಗ್ ಮೈದಾನ ಮಂಜೂರಾಗಿರುವುದು ಸಂತಸ ತಂದಿದೆ ಎಂದು ಹೇಳಿದ್ದಾರೆ.
1: ಪಿಎಂ ಜೊತೆ ಕಾನ್ವರ್ಸೇಷನ್ ಅಲ್ಲಿ ಸಖತ್ ಖುಷಿ ಆಯ್ತು. ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತೆ ಸರ್ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟಿದ್ದಾರೆ ಮತ್ತೆ ಈಗ ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಖತ್ ಖುಷಿಯಾಗಿದ್ದೀನಿ. ಎಲ್ಲರೂ ಸ್ಪೋರ್ಟ್ಸ್ ಮಾಡಿ, ಸ್ಪೋರ್ಟ್ಸ್ ಮಾಡಿದ್ರೆ ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತೆ ಮನೆಯಲ್ಲಿ ಎಲ್ಲ ಖುಷಿಯಾಗಿರ್ತಾರೆ ಮತ್ತೆ ನೀವ್ ಯಾವ್ದು ಕೆಟ್ಟ ಅಭ್ಯಾಸಕ್ಕೆ ಹೋಗಲ್ಲ, ಆ ದಾರಿಗೆ ನೀವ್ ತಲೆ ಎತ್ತು ನೋಡಲ್ಲ, ಸರಿಯಾಗಿ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ.
0: ಗದಗ ನಗರದ KHE ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಧಾನಿಯವರು ಮಾಡಿದ ವರ್ಚುವಲ್ ಭಾಷಣವನ್ನು ಆಲಿಸಿದರು. ಚಿಕ್ಕಮಗಳೂರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ ಸಂವಾದ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಕಾಲೇಜು ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಧಾರವಾಡದ JHS ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗಿಯಾದಂತಹ ನಂತರ ಪ್ರಧಾನಿಯವರ ಭಾಷಣ ಕುರಿತಂತೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು.
2: ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ನಮ್ಮ ಭಾರತ ಸರ್ಕಾರ ಯಾವಾಗಲೂ ಪ್ರೋತ್ಸಾಹ ನೀಡುತ್ತೆ ಎಂತಕ್ಕಂಥ ಮಾತನ್ನು ಹೇಳಿ, ಮುಂದೆ ಅದರ ಜೊತೆಗೆ ನಶಾ ಮುಕ್ತ ಭಾರತವನ್ನು ಈಗಾಗಲೇ ಕಳೆದ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ಕೂಲು, ಶಾಲಾ ಕಾಲೇಜುಗಳಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿ ಆ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಈ ಒಂದು ಎಲ್ಲ ಯುವಕರು ನಶಾಗಳಿಂದ ಮುಕ್ತರಾಗಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಒಂದು ಉತ್ತಮ ಒಂದು ಭಾರತವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಅದರ ಒಂದು ವಿಷಯಗಳನ್ನು ಹೇಳಿ ಜೊತೆಗೆ ಕೊನೆಗೆ ಜೋ ಕಿಲೇಗ ಓ ಕಿಲೇಗ ಎಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಆಡುವ ಆಟಗಾರನು ಅಭಿವೃದ್ಧಿ ಹೊಂತಾನೆ, ಅವ್ರನ್ನು ಅರಳುತ್ತಾನೆ ಎಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಮಾತುಗಳನ್ನು ಮೂಲಕ ಎಲ್ಲ ಯುವ ಜನಕರನ್ನು ಉತ್ತೇಜನೆ ಮಾಡ್ತಾರೆ.
0: ವಿಜಯಪುರದ SB ಆರ್ಟ್ಸ್ ಮತ್ತು KCP ಸೈನ್ಸ್ ಕಾಲೇಜಿನಲ್ಲಿ ನಡೆದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬೆಳಗಾವಿಯ KLE ನರ್ಸಿಂಗ್ ಕಾಲೇಜಿನ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರೀಡಾಪಟುಗಳಾದಂತಹ ಇಶಾ ಪಾಟೀಲ, ಭೂಷಣ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಭಾಗಿಯಾಗಿ ಪ್ರಧಾನಮಂತ್ರಿಗಳ ವರ್ಚುವಲ್ ಭಾಷಣಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ NSS ಅಧಿಕಾರಿ ಅಶ್ವಿನಿ ನರಸಣ್ಣವರ, ಯುವಜನತೆ ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸಬೇಕು, ಪ್ರಧಾನಿ ಅವರು ಸೂಚಿಸಿದಂತೆ ಮೈಭಾರತ್ ಪೋರ್ಟಲ್ನಲ್ಲಿ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ಸಲಹೆ ನೀಡಿದರು.
3: ಸ್ಪೋರ್ಟ್ಸ್ಗೆ ಯಾವ ತರ ಮಹತ್ವ ಕೊಡಬೇಕು ಅಲ್ಲಿ ಮತ್ತೆ ಯಾವ ತರ ನಮ್ಗೆ ಅನುಕೂಲಗಳನ್ನು ಅವ್ರು ಮಾಡಿದ್ದಾರೆ ಗವರ್ಮೆಂಟ್ ದಿಂದ, ನಾವು ಮೈಭಾರತ್ ಪೋರ್ಟಲ್ ದಿಂದ ನಮ್ಮ ಅನುಕೂಲಗಳನ್ನ ನಾವು ಮಾಡಿಕೊಂಡು ಅವ್ರಿಗೆ ನಾವು ಡೈರೆಕ್ಟ್ ಕನೆಕ್ಟ್ ಆಗಿ ನಮಗೆ ಏನ್ ಸಿಗ್ತಾ ಇಲ್ಲ ಅದನ್ನ ನಾವು ಅವ್ರಿಗೆ ಕೇಳ್ಕೊಂಡು ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು ಅಂತ ಅವ್ರು ಮಹತ್ವದ ಮಾತುಗಳನ್ನು ಹೇಳಿದ್ರು. ನಾನು ಎಲ್ಲ ಯುವಕರಿಗೆ ಏನ್ ಹೇಳ್ತೀನಿ, ಮೈಭಾರತ್ ಅಲ್ಲಿ ಹೋಗಿ ಮೋದಿ ಅವರು ಹೇಳಿದ ಪ್ರಕಾರ ನೀವು ರಿಜಿಸ್ಟರ್ ಆಗಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಹೇಳ್ಕೊಂಡು ನಿಮ್ಗೆ ಯಾವ ಅನುಕೂಲಗಳನ್ನ ಇಲ್ಲ ಅದನ್ನ ಕೇಳ್ಕೊಂಡು ಆ ಅನುಕೂಲಗಳನ್ನು ನೀವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ.
0: ಚಿತ್ರದುರ್ಗದ ಡಾನ್ ಬಾಸ್ಕೋ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಅವರು ದೇಶದ ಯುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ನೀಡಿದ ಸ್ಫೂರ್ತಿದಾಯಕ ಸಂದೇಶವನ್ನು ನೂರಾರು ಕ್ರೀಡಾಪಟುಗಳು ಮತ್ತು ವಿದ್ಯಾರ್ಥಿಗಳು ವೀಕ್ಷಿಸಿ ಸ್ಫೂರ್ತಿ ಪಡೆದರು. ಬಳಿಕ ವಿದ್ಯಾರ್ಥಿಗಳು ಖೇಲೋ ಇಂಡಿಯಾ ಬ್ಯಾಡ್ಮಿಂಟನ್ ಕೇಂದ್ರದ ಕೋಚ್ GK ಗುರುಮೂರ್ತಿ ಅವರೊಂದಿಗೆ ಸಂವಾದ ನಡೆಸಿದರು. ದೇಶವನ್ನು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ನಿಟ್ಟಿನಲ್ಲಿ ಸಶಕ್ತ ನವ ಸಮಾಜ ನಿರ್ಮಿಸುವುದು ಪ್ರಧಾನಮಂತ್ರಿ ಅವರ ಉದ್ದೇಶವಾಗಿದೆ ಎಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ 1067 ಖೇಲೋ ಇಂಡಿಯಾ ಕೇಂದ್ರಗಳನ್ನು ಆರಂಭಿಸಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶ

ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ

0: ಒಪ್ಪಿಗೆ ನೀಡಿದೆ. ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿ ಉಂಟಾದ ವಿಳಂಬ ಗಮನಿಸಿ ಕೇಂದ್ರ ಕೃಷಿ ಸಚಿವಾಲಯ ನೋಂದಣಿ ಮತ್ತು ಪ್ರೀಮಿಯಂ ಕಡಿತದ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಈ ನಿರ್ಧಾರದಿಂದಾಗಿ ನೂರಾರು ರೈತರು ವಿಮೆಯ ಸುರಕ್ಷಾ ಕವಚದಿಂದ ವಂಚಿತರಾಗುವುದು ತಪ್ಪಿದೆ. ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ವೇಗ ನೀಡಲಾಗಿದ್ದು ಮೂರು ಸಮಿತಿಗಳನ್ನು ರಚಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮೇಲ್ವಿಚಾರಣಾ ಸಮಿತಿ, ತಾಂತ್ರಿಕ ಸಮಿತಿ, ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನ ಸಮಿತಿ ರಚಿಸಿ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದ್ದಾರೆ. ಅಂದಾಜು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ ನಡೆಯಲಿದೆ. ಸರ್ಕಾರಕ್ಕೆ ಆರ್ ಹೊರೆಯಾದರೂ ಜನ ಜಾನುವಾರುಗಳಿಗೆ ನೀರು ಒದಗಿಸುವುದು ಆದ್ಯತೆಯಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣದಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳ ಜೊತೆಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲ ಸೌಕರ್ಯ, ಬೆಡ್ಗಳು ಮತ್ತು ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ರಾಜ್ಯಾದ್ಯಂತ 4212 H1N1 ಪ್ರಕರಣಗಳು ವರದಿಯಾಗಿವೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಬಿಟ್ಟು ಬಿಟ್ಟು ಬರುವ ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಕೂಡಲೇ ಹತ್ತಿರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧೋಪಚಾರ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ಮನೆಯಲ್ಲೇ ಚಿಕಿತ್ಸೆ ನೀಡಬೇಕು. ಇದು ಇತರ ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,00,000 ಮತದಾರರ ಪೈಕಿ 4,46,00,000 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿವೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1,07,96,000 ಮತದಾರರನ್ನ ಎಎಸ್ಡಿಡಿಒ ಆಗಿ ಗುರುತಿಸಲಾಗಿದ್ದು ರಾಜ್ಯದಲ್ಲಿ 951 ಎನ್ಆರ್ಐ ಮತದಾರರು ಇದ್ದಾರೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. ಸೆಪ್ಟೆಂಬರ್ 23ರ ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದ್ದು ಅಕ್ಟೋಬರ್ 27ರಂದು ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಭೌತಿಕವಾಗಿ ಇಆರ್ಒ ಇಲ್ಲವೇ ಎಇಆರ್ಒ ಮೂಲಕ ಅಥವಾ ಆನ್ಲೈನ್ನಲ್ಲಿ ಓಟಸ್ ಇಸಿಐ ಪೋರ್ಟಲ್ ಮತ್ತು ಇಸಿಐ ನೆಟ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಸೈನ್ಸ್ ಇನ್ ಆಕ್ಷನ್ ಎಂಬ ವೈಜ್ಞಾನಿಕ ಪ್ರಾತ್ಯಕ್ಷಿಕೆಯನ್ನು ಜವಾಹರಲಾಲ್ ನೆಹರು ಆಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಎಂಎಸ್ ವಿದ್ಯಾಧಿರಾಜ ಚಾಲನೆ ನೀಡಿದರು. ನಿನ್ನೆಯಿಂದ ಆರಂಭವಾಗಿ ನಾಳೆ ಮುಕ್ತಾಯಗೊಳ್ಳಲಿರುವ ಈ ವಿಜ್ಞಾನ ಪ್ರದರ್ಶನದಲ್ಲಿ ಬೆಂಗಳೂರಿನ 13 ಶಾಲೆಗಳ ವಿದ್ಯಾರ್ಥಿಗಳು ಪ್ರಯೋಗಗಳನ್ನು ಪ್ರದರ್ಶಿಸಿದ್ದಾರೆ. ಈ ವೇಳೆ ಮಾತನಾಡಿದ ಬೆಂಗಳೂರು ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್, ಈ ವಸ್ತು ಪ್ರದರ್ಶನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗಿಯಾಗಿ ದೇಶವನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಒಯ್ಯಬೇಕು ಎಂದು ಕರೆ ನೀಡಿದ್ದಾರೆ.
1: ಜವಾಹರಲಾಲ್ ನೆಹರು ತಾರಾಲಯ ಬೆಂಗಳೂರು ಈ ನಮ್ಮ ಸಂಸ್ಥೆನಲ್ಲಿ ವಿಜ್ಞಾನ ಪ್ರದರ್ಶನ ಅಂದರೆ ಸೈನ್ಸ್ ಇನ್ ಆಕ್ಷನ್ ಅನ್ನುವಂತಹ ಒಂದು ವಸ್ತು ಪ್ರದರ್ಶನ ನಡೀತಾ ಇದೆ. ಇದರಲ್ಲಿ ಸುಮಾರು ಬೆಂಗಳೂರಿನ 13 ಶಾಲೆಯಿಂದ ಬಂದಂತಹ ಮಕ್ಕಳು, ಸುಮಾರು 79 ಜನ ಮಕ್ಕಳು, ಒಂದು 26 ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅಂದರೆ ಪ್ರಯೋಗಾತ್ಮಕವಾದ ಕಲಿಕೆ ಇದೆಯಲ್ಲ, ಅದು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಶಿಕ್ಷಣದಲ್ಲಿ ಇದು ಅತ್ಯಗತ್ಯ ಅನ್ನೋದು ಮನದಟ್ಟಾಗಿರುವಂತಹ ವಿಚಾರ. ಇದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈ ವಿಜ್ಞಾನ ಪ್ರದರ್ಶನ ಅಥವಾ ಸೈನ್ಸ್ ಇನ್ ಆಕ್ಷನ್ ಮೂಲಕ ಜವಾಹರಲಾಲ್ ನೆಹರು ತಾರಾಲಯ ಇದನ್ನು ಪ್ರಯತ್ನಿಸ್ತಾ ಇದೆ. ಹುಡುಗರು ಬಂದು ಈಗಾಗಲೇ ಪ್ರಯೋಗಗಳನ್ನು ನಡೆಸಿ ಬರ್ತಾ ಇರುವಂತಹ ಮಕ್ಕಳಿಗೆ, ಬೇರೆ ಬೇರೆ ಶಾಲೆಯ ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ಹೀಗಾಗಿ ಇದು ನಮ್ಮ ಒಂದು ಅತ್ಯಂತ ಪ್ರಮುಖವಾದ ವಿಜ್ಞಾನವನ್ನು ಜನಪ್ರಿಯಗೊಳಿಸುವಂತಹ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ವಿಜ್ಞಾನ ಅನ್ನೋದು ಕಲಿಯೋದಕ್ಕೆ, ಸೈನ್ಸ್ ಈಸ್ ಫನ್ ಅಂತ ಹೇಳ್ತೀವಲ್ಲ, ವಿಜ್ಞಾನವನ್ನು ನಗುನಗುತ್ತಾ ಕಲಿಬೋದು. ವಿಜ್ಞಾನವನ್ನು ನಾವು ಯಾವ ರೀತಿ ಕಲಿಯೋದಕ್ಕೆ ಪ್ರಯೋಗಗಳು ನೆರವಾಗುತ್ತೆ ಅಂತ ತಿಳ್ಕೊಬೋದು. ದಯಮಾಡಿ ಎಲ್ಲರೂ ಬಂದು ಇದನ್ನು ವಿದ್ಯಾರ್ಥಿಗಳು ನೋಡಿ ಇದರಿಂದ ಪ್ರಭಾವಿತರಾಗಬೇಕು, ನಮ್ಮ ದೇಶವನ್ನು ವಿಜ್ಞಾನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಒಯ್ಯಬೇಕು ಅನ್ನೋದಂತಹ ಒಂದು ಆಶಾಭಾವನೆ ನಮ್ಮಲ್ಲಿದೆ.
0: ಇದೇ ವೇಳೆ ಮಾತನಾಡಿದ ಪ್ರೊಫೆಸರ್ ವಿದ್ಯಾಧಿರಾಜ, ಮಕ್ಕಳ ವಿಜ್ಞಾನ ಪ್ರದರ್ಶನ ಉಪಯುಕ್ತವಾಗಿದೆ ಎಂದರು.
2: ಐ ಬಿಲೀವ್ ಇನ್ ಇಸ್ ವೆನ್ ಐ ಹಿಯರ್ ಐ ಫರ್ಗೆಟ್, ವೆನ್ ಐ ಸೀ ಐ ರಿಮೆಂಬರ್, ವೆನ್ ಐ ಡೂ ಐ ಅಂಡರ್ಸ್ಟ್ಯಾಂಡ್. ಸೊ ದೀಸ್ ಸ್ಟೂಡೆಂಟ್ಸ್ ಹಿಯರ್, ಇವರು ಕೈಯಿಂದ ಮಾಡ್ತಾ ಇದ್ದಾರೆ, ಅವ್ರು ಮಾಡಕ್ ಮುಂಚೆ ಎಷ್ಟೋ ಯೋಚಿಸಿರ್ತಾರೆ, ಅದರಿಂದ ಅವ್ರಿಗೆ ಎಷ್ಟು ಕಾನ್ಸೆಪ್ಟ್ಸ್

0: ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದರೆ ಅದು ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅಷ್ಟು ಅರ್ಥ ಆಗೋದಿಲ್ಲ. ಅದನ್ನು ಅವರು ಇವತ್ತು ಮಾಡ್ತಾ ಇದ್ದಾರೆ. ಅದನ್ನು ಮಾಡೋದ್ರಲ್ಲಿ ಬೇರೆಯವರು ಏನೇನು ಮಾಡ್ತಿದ್ದಾರೆ ಅದನ್ನು ನೋಡ್ತಾರೆ, ಅದನ್ನು ಅರ್ಥ ಮಾಡ್ಕೊತಾರೆ. ನನ್ನ ಪ್ರಕಾರ ಅದರಿಂದನೇ ಅವ್ರಿಗೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಅದಾದ್ಮೇಲೆ ಅವರು ಟೆಕ್ಸ್ಟ್ ಬುಕ್ ವಾಪಸ್ ಹೋಗಲಿ, ಅವ್ರಿಗೆ ಎಲ್ಲ ಅರ್ಥ ಆಗುತ್ತೆ, ದೇ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇವನ್ ಬೆಟರ್. ಆವಾಗ ಈಕ್ವೇಷನ್ಸ್ ಬರೆದ್ರೂ ದೇ ವಿಲ್ ನೌ ಅದನ್ನು ಕನೆಕ್ಟ್ ಮಾಡ್ತಾರೆ. ಅವ್ರ ಎಕ್ಸ್ಪೆರಿಮೆಂಟೇಷನ್ ಏನು ಮಾಡಿದ್ರು ಅದನ್ನು ಕನೆಕ್ಟ್ ಮಾಡಿ ಅದರಿಂದ ಒಂದು ಬೇರೆ ಲೆವೆಲ್ದು ಅರ್ಥ ಬರುತ್ತೆ. ವಿಜ್ಞಾನದ ಕಡೆ ಹೇಗೆ ಅದನ್ನು ಮುಂದುವರಿಸೋದು, ಅದನ್ನ ರಿಸರ್ಚ್ನ ಹೇಗೆ ಮುಂದೆ ಇನ್ನೂ ಅಡ್ವಾನ್ಸ್ಡ್ ಹೇಗೆ ತಗೊಳ್ಳೋದು, ಅದನ್ನ ಎಕ್ಸ್ಪೆರಿಮೆಂಟೇಷನ್ನ ಒಂದಾದ್ಮೇಲೆ ಒಂದು ಕ್ವೆಶನ್ಸ್ ಕೇಳ್ತಾ ಹೋದರೆ ಅದರಲ್ಲಿ ಇನ್ನೇನೇನು ನಾವು ಮಾಡ್ಬೋದು, ಅದರದ್ದು ಏನು ಅಪ್ಲಿಕೇಶನ್ ಇದೆ, ನಾವು ಏನು ಟೆಕ್ನಾಲಜಿ ನೋಡ್ತೀವಿ, ಅದರಲ್ಲಿ ಯಾವ ಕಾನ್ಸೆಪ್ಟ್ ಯೂಸ್ ಆಗ್ತಾ ಇದೆ, ಇವತ್ತು ಸೈನ್ಸು ಮತ್ತು ಟೆಕ್ನಾಲಜಿ ಹೇಗೆ ಕನೆಕ್ಷನ್ ಆಗುತ್ತೆ, ಸೊ ಅಂಡ್ ಟೆಕ್ನಾಲಜಿ ಹೌ ಇಟ್ ಕಮ್ಸ್ ಬ್ಯಾಕ್ ಟು ಬೇಸಿಕ್ ರಿಸರ್ಚ್, ಅದನ್ನೆಲ್ಲ ಅವರು ಅರ್ಥ ಮಾಡ್ಕೊತಾರೆ. ದಟ್ ಎಂಟೈರ್ ಎಕೋಸಿಸ್ಟಮ್, ಅದು ಐ ಫೀಲ್ ದಟ್ ಇಟ್ ಇಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ವೈರ್ ಫ್ರಿಂಜನ್ಸ್ ಒಂದು ತೋರಿಸಿದ್ರು, ಅದು ಸೆಲೋಟೇಪಲ್ಲಿ ಹೇಗೆ ಬೇರೆ ಬೇರೆ ಕಲರ್ಸು ಪೋಲರೈಸರ್ಸ್ ಇಂದ ಬರೋವಾಗ ಅದು ಬ್ಯೂಟಿಫುಲ್ ಶೇಪ್ ಒಂದು ಬಂತು, ಅದೊಂದು. ಮತ್ತು ಇನ್ನೊಂದು ಒಂದು ರೈಕ್ ಟ್ಯೂಬ್ಸ್ ಅಂತ ಒಂದು ಥರ್ಮೋ ಅಕೌಸ್ಟಿಕ್, ಅದನ್ನು ತೋರಿಸಿದ್ರು. ಅದು ಎರಡನ್ನು ತುಂಬಾ ಇಷ್ಟ ಆಯಿತು. ಪ್ರೊಜೆಕ್ಟೈಲ್ ಮೋಷನಲ್ಲಿ ಒಂದು ತೋರಿಸಿದ್ರು, ಅದು ಬೇರೆ ಬೇರೆ ಹೈಟಲ್ಲಿ ಅದನ್ನು ಹೇಗೆ ಪ್ರೊಜೆಕ್ಟೈಲ್ ಬಿಟ್ಟಾಗ ಎರಡೂ ಸೇಮ್ ರೇಂಜ್ ಬಂತು. ಸೊ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ವೆಲಾಸಿಟೀಸ್, ಅದು ಎರಡೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಂತ ತೋರಿಸಿದ್ರು. ಅದನ್ನು ತುಂಬ ಚೆನ್ನಾಗಿತ್ತು.
1: ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿ ಇದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ 24/7 ಸಹಾಯವಾಣಿಯನ್ನು ತೆರೆದಿದ್ದು, ಸಾರ್ವಜನಿಕರು 1070 ಅಥವಾ ದೂರವಾಣಿ ಸಂಖ್ಯೆ 0802225370 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಧೀಂದ್ರ ಹೆಚ್ಆರ್ ಮತ್ತು ತುಕಾರಾಮಗೌಡ ಜಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಭೆಯ ರಾತ್ರಿಯ 8 ಗಂಟೆ. ಈಗ ಸಭೆಯ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್, ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಧ್ರುವತಾರೆ ಚಿತ್ರದಿಂದ ಆಯ್ದ ಗೀತೆಯನ್ನು. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯ್ ಶಂಕರ್ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಒಲವಿನ ಉಡುಗೊರೆ ಚಿತ್ರದಿಂದ ಆಯ್ದ ಗೀತೆಯನ್ನ.

ಆತ್ಮೀಯರೇ, ಇದುವರೆಗೆ ಬಂಗಾರದ ಮನುಷ್ಯ ಚಿತ್ರದಿಂದ ಆಯ್ದ ಗೀತೆಯನ್ನು ಪಿ ಸುಶೀಲ ಅವರ ಧ್ವನಿಯಲ್ಲಿ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ನಾಂದಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೊನೆಯದಾಗಿ.

ಆತ್ಮೀಯರೇ, ಈ ನಾಂದಿ ಚಿತ್ರದೊಂದಿಗೆ ಇಂದಿನ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿಯ 8:30. ಇನ್ನು ಮುಂದೆ ಕೇಳೋಣ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಕರ್ಮ ಚಿತ್ರದಿಂದ ಆಯ್ದ ಗೀತೆಯನ್ನು.

0: ಆತ್ಮೀಯರೇ, ಇದುವರೆಗೆ ಬೇವುಪಸನಂ ಚಿತ್ರದಿಂದ ಇದೇ ಗೀತೆಯನ್ನು ಕೇಳುತ್ತಿದ್ದೀರಿ.
1: ಜಿಂದಗಿ ಮೇ ತೋ ಸಭಿ
0: ಕೇಳುಗರೆ, ಸೋನ್ ನಿಗಮರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ ಬೇವುಪಸನಂ ಚಿತ್ರದಿಂದ ಇದೇ ಗೀತೆಯನ್ನು. ಈ ಚಿತ್ರಗೀತೆಯೊಂದಿಗೆ ಇಂದಿನ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿಯ 8:45. ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಎಚ್.ಕೆ. ರಘು ಅವರಿಂದ ಭಾವಗೀತೆಗಳು. ಮೊದಲಿಗೆ ಕೇಳೋಣ ಪೋತಿ ನರಸಿಂಹಾಚಾರ್ ಅವರ ಒಂದು ರಚನೆ, ಹರಿಗೆ ಎಂದು ಗುಡಿಯನೊಂದ ಕಟ್ಟುತ್ತಿರುವೆನೋ.

ರಘು ಎಚ್ ಕೆ ಅವರಿಂದ. ಇನ್ನೊಂದು ಗೀತೆ ಮೊಹಮ್ಮದ್ ಅಲಿ ಕದಂಪುರ ಅವರ ಒಂದು ರಚನೆ, ನನ್ನ ಭಾವಗಳ ಬತ್ತಿ ಚೈತ್ರಕ್ಕೆ.

ಎಚ್ಕೆರಘು ಅವರಿಂದ ಪೂತಿ ನರಸಿಂಹಾಚಾರ್, ಮೊಹಮ್ಮದ್ ಅಲಿ ಕದಂಪುರ ಹಾಗೂ ಎಚ್ಎಸ್ ವೆಂಕಟೇಶ ಮೂರ್ತಿಯವರ ರಚನೆಗಳನ್ನು ಕೇಳಿದ್ರಿ. ಭಾವಗೀತೆಗಳು ಇಲ್ಲಿಗೆ ಮುಕ್ತಾಯವಾದವು. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

0: ಆಕಾಶವಾಣಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆಗೆ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭೇಟಿ ನೀಡಿದ ಕಾರ್ಯಕ್ರಮದ ಬಾನುಲಿ ವರದಿ ಇದೀಗ.
1: ವಿನಯ, ವಿವೇಕ ಹಾಗೂ ಜನಮೆಚ್ಚದ ಅಪರೂಪದ ನಾಯಕ ಶ್ರೀ ರಾಮಕೃಷ್ಣ ಹೆಗಡೆಯವರು. ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಇಂದು ಸಂಜೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಆಗಮಿಸಿದ್ದರು. ರಾಷ್ಟ್ರಗಾನ, ರಾಷ್ಟ್ರಗೀತೆ ಹಾಗೂ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು.

0: ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್, ಮಾಜಿ ಉಪರಾಷ್ಟ್ರಪತಿಗಳಾದ ಶ್ರೀ ವೆಂಕಯ್ಯ ನಾಯ್ಡು, ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ರಾಮಕೃಷ್ಣ ಹೆಗಡೆಯವರ ಜ್ಯೇಷ್ಠ ಪುತ್ರಿ ಹಾಗೂ ರಾಷ್ಟ್ರ ನವನಿರ್ಮಾಣ ಅಧ್ಯಕ್ಷರಾದ ಶ್ರೀ ಮಮತಾ ನಿಚ್ಚಾನಿ ಅವರು ಸ್ವಾಗತ ಭಾಷಣ ಮಾಡಿದರು.
1: ಇಟ್ಸ್ ಮೈ ಪ್ರಿವಿಲೇಜ್ ಟು ವೆಲ್ಕಮ್ ಯು ಟುಡೇ ಬೋತ್ ಆಸ್ ಅ ಡಾಟರ್ ರಿಮೆಂಬರಿಂಗ್ ಹರ್ ಫಾದರ್ ಆನ್ ದಿ ಒಕೇಶನ್ ಆಫ್ ಹಿಸ್ ಸೆಂಟಿನರಿ ಅಂಡ್ ಆಸ್ ಪ್ರೆಸಿಡೆಂಟ್ ಆಫ್ ದ ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ ಆನ್ ಬಿಹಾಫ್ ಆಫ್ ಮೈ ಮದರ್ ಶ್ರೀಮತಿ ಶಕುಂತಲಾ ಹೆಗ್ಡೆ ಹೂ ಇಸ್ 94 ಅಂಡ್ ಈಸ್ ಹಿಯರ್ ವಿತ್ ಅಸ್ ಟುಡೇ ಮೈ ಫ್ಯಾಮಿಲಿ ದಿ ಆರ್ ಕೆ ಹೆಗ್ಡೆ ಬರ್ತ್ ಸೆಂಟಿನರಿ ಕಮಿಟಿ ಅಂಡ್ ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ ಐ ಎಕ್ಸ್ಟೆಂಡ್ ಅ ಹಾರ್ಟ್ ಫೆಲ್ಟ್ ವೆಲ್ಕಮ್ ಟು ಈಚ್ ಒನ್ ಆಫ್ ಯು.
0: ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವದ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ಮಾತನಾಡುತ್ತಾ,
2: ರಾಮಕೃಷ್ಣ ಹೆಗಡೆಯವರ ಕಾರ್ಯಕ್ರಮಗಳಿಂದ ಬಹಳ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಪಕ್ಷೇತರ ಶಾಸಕನಾಗಿ ಎಸ್ ಆರ್ ಬೊಮ್ಮಾಯಿ ಅವರ ಮೂಲಕ ರಾಮಕೃಷ್ಣ ಹೆಗಡೆಯವರಿಗೆ ಪಕ್ಷೇತರ ಶಾಸಕನಾಗಿ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದೆ ಮೊದಲನೇ ಸಾರಿ 1983. ಆಮೇಲೆ ನನ್ನನ್ನ ಒಂದಿನ ಕರೆದರು. ನಾನು ರಾಮಕೃಷ್ಣ ಹೆಗಡೆಯವರಲ್ಲಿ ಯಾವತ್ತೂ ಕೂಡ ಕೇಳ್ಕೊಂಡಿರ್ಲಿಲ್ಲ, ನನ್ನನ್ನು ಮಂತ್ರಿ ಮಾಡಿ ಚೇರ್ಮನ್ ಮಾಡಿ ಅಂತ ಕೇಳ್ಕೊಂಡಿರ್ಲಿಲ್ಲ. ಅವರೇ ಕರೆದು ಹೊಸದಾಗಿ ಪ್ರಾರಂಭ ಆದಂತ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಬೇಕು. ನಾನು ಹೇಳಿದೆ, ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಕನ್ನಡ ಎಮ್ಮೆನೂ ಓದಿಲ್ಲ, ನನ್ನನ್ನು ಯಾಕೆ ಮಾಡ್ತೀರಿ ಅಂತ ಕೇಳಿದೆ. ಇಲ್ಲ, ನಿನಗೆ ಕನ್ನಡದ ಬಗ್ಗೆ ಆಸಕ್ತಿ ಇದೆ, ಗೌರವ ಇದೆ, ಅದರಿಂದ ನಿನಗೆ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ದೇವೆ ಅಂತ ಹೇಳಿದ್ರು. ಒಪ್ಕೊಂಡೆ. ಆಮೇಲೆ ಒಂದು ವರ್ಷ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಮತ್ತೆ ನಾನು ಮಿನಿಸ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಮತ್ತೆ ಕೇಳೂ ಇರಲಿಲ್ಲ. ರಾಮಕೃಷ್ಣ ಹೆಗಡೆಯವರು 84 ಆಗಸ್ಟ್ ತಿಂಗಳಲ್ಲಿ ನನಗೆ ಮಂತ್ರಿ ಮಾಡಿದ್ರು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಮಕೃಷ್ಣ ಹೆಗಡೆಯವರು ಯಾರಿಗೆ ಸಾಮರ್ಥ್ಯ ಇದೆ ಅವರನ್ನ ಗುರುತಿಸಿ ಮಂತ್ರಿ ಮಾಡ್ತಕ್ಕಂತ ಅವರನ್ನ ಬೆಳೆಸ್ತಕ್ಕಂತ ಕೆಲಸವನ್ನ ಮಾಡಿದ್ರು ಅಂತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೌಲ್ಯಾಧಾರಿತ ರಾಜಕಾರಣವನ್ನ ಮಾಡಬೇಕು. ರಾಜಕಾರಣ ಅಂತಂದ್ರೆ ಬರೀ ಕಾರ್ಯಕ್ರಮಗಳನ್ನ ಜಾರಿ ಮಾಡ್ತಕ್ಕಂಥದ್ದಲ್ಲ ಅಥವಾ ಜನಸೇವೆ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ, ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಕೂಡ ಜೊತೆಗೆ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದು. ಉತ್ತರದಾಯಿತ್ವ ಅದು ಇರಬೇಕು, ಅದಿಲ್ಲದೆ ಹೋದ್ರೆ ರಾಜಕಾರಣ ಅಲ್ಲವೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಅವ್ರ ಕಾಲದಲ್ಲಿ ಪ್ರಮುಖವಾದಂತ ನಿರ್ಧಾರಗಳನ್ನ ತಗೊಂಡ್ರು, ಜನಪರವಾದಂತ ನಿರ್ಧಾರಗಳನ್ನು ತಗೊಂಡ್ರು. ಅಧಿಕಾರ ವಿಕೇಂದ್ರೀಕರಣ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಮಂಡಲ್ ಪಂಚಾಯಿತಿ ಜಿಲ್ಲಾ ಪರಿಷತ್ ಮೂರು ಹಂತದ ಚುನಾವಣೆಗಳನ್ನ ಮಾಡಿದ್ರು. ಅಧಿಕಾರ ವಿಕೇಂದ್ರೀಕರಣ, ಪ್ರತಿ ಹಳ್ಳಿ ಹಳ್ಳಿಗೆ ವ್ಯಕ್ತಿಗಳಿಗೆ ಅಧಿಕಾರ ಸಿಗಬೇಕು, ಅಧಿಕಾರ ಕೇಂದ್ರೀಕೃತವಾಗಿರಬಾರದು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತೇಳಿ ಮೊದಲ ಬಾರಿಗೆ ಪಂಚಾಯತ್ ರಾಜ್

0: ವ್ಯವಸ್ಥೆಗೆ ಶಕ್ತಿ ತುಂಬತಕ್ಕಂತ ಕೆಲಸವನ್ನ ಮಾಡಿದ್ರು. ಆಮೇಲೆ ಯಾವತ್ತೂ ಕೂಡ ಭ್ರಷ್ಟಾಚಾರ ವಿಮುಕ್ತರಾಗಿರಬೇಕು ಅಂತಕ್ಕಂಥದ್ದು ಅವರ ಅನಿಸಿಕೆಯಾಗಿತ್ತು. ಅದಕ್ಕೋಸ್ಕರ ಲೋಕಾಯುಕ್ತ ಬಿಲ್ಲನ್ನ ಜಾರಿಗೆ ತಂದಂತ ಮಹಾನ್ ನಾಯಕ ರಾಮಕೃಷ್ಣ ಹೆಗಡೆಯವರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ರಾಮಕೃಷ್ಣ ಹೆಗಡೆಯವರು ಅನೇಕ ಜನ ಯುವಕರನ್ನ ಬೆಳೆಸಿದರು, ಅದರಲ್ಲಿ ನಾನು ಒಬ್ಬ. ನಾನು ನೋಡದಂತ ಮುಖ್ಯಮಂತ್ರಿಗಳಲ್ಲಿ ರಾಮಕೃಷ್ಣ ಹೆಗಡೆಯವರು ಬಹಳ ಎತ್ತರದ ವ್ಯಕ್ತಿ, ಮತ್ತೆ ಎಲ್ಲಾ ಗುಣಗಳನ್ನು ಹೊಂದಿದಂತ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
1: ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಮಾತನಾಡುತ್ತಾ ರಾಮಕೃಷ್ಣ ಹೆಗಡೆಯವರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ಹೀಗೆ.
2: ರಾಮಕೃಷ್ಣ ಹೆಗಡೆಯವರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇತ್ತೀಚಿನ ದಶಕಗಳಲ್ಲಿ, ಅಂದ್ರೆ ಆಫ್ಟರ್ 80 ರಾಜಕಾರಣದಲ್ಲಿ ಯಾವ ರೀತಿ ಒಂದು ಪರಿವರ್ತನೆ ಆಯಿತು ಅನ್ನುವಂತಹ ಸಂಗತಿಯಲ್ಲಿ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ರಾಮಕೃಷ್ಣ ಹೆಗಡೆಯವ್ರನ್ನ ನಾನು ದೂರದಿಂದ ನೋಡಿದ್ದೆ. ಅವರು ಭಾಷಣವನ್ನ ಮಾಡಲಿಕ್ಕೆ ಹುಬ್ಬಳ್ಳಿಗೆ ಬರ್ತಾ ಇದ್ದಾಗ ನಾವು ಸ್ಟೂಡೆಂಟ್ ಒಬ್ಬ ಲೀಡರ್ ಆಗಿ, ಮತ್ತು ಅವತ್ತಿನ ಸಂದರ್ಭದಲ್ಲಿ ಅನ್ಯಾನ್ಯ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಅವರು ಭಾಷಣವನ್ನು ಕೇಳಲಿಕ್ಕೆ ನಾವು ಹೋಗ್ತಾ ಇದ್ವಿ. ಒಂದು ಸೂಜಿಗಲ್ಲಿನಂತೆ ಆಕರ್ಷಿಸುವಂತಹ ಒಂದು ವ್ಯಕ್ತಿತ್ವ, ವೆರಿ ಚಾರ್ಮಿಂಗ್. ಅವರಿಗೆ ಕೇವಲ ಪಾಲಿಟಿಕ್ಸು ಒಂದು ಪ್ರೊಫೆಷನ್ ಆಗಿರಲಿಲ್ಲ ಅಥವಾ ಒಂದು ಫ್ಯಾಷನ್ನು ಆಗಿದ್ದಿಲ್ಲ, ಅವರಿಗೆ ಪಾಲಿಟಿಕ್ಸು ಒಂದು ಪ್ಯಾಷನ್ ಆಗಿತ್ತು. ಬಡವರಿಗೆ ಮೌಲ್ಯಾಧಾರಿತವಾದಂತಹ ರಾಜಕಾರಣವನ್ನು ನಡೆಸಬೇಕು, ಪ್ರಾಮಾಣಿಕತೆಯಿಂದ ನಡೆಸಬೇಕು. ಸಾಹಿತ್ಯ, ಕಲೆ, ರಂಗಭೂಮಿ, ಸಿನಿಮಾ ಇದರ ಬಗ್ಗೆ ಎಲ್ಲವೂ ಕೂಡ ಅತ್ಯಂತ ಆಸಕ್ತಿಯನ್ನು ಇಟ್ಟುಕೊಂಡಿದ್ರು. ಅಧಿಕಾರ ನಡೆಸಿ ಹೋಗೋಣ ಅನ್ನುವಂಥ ಒಂದು ಪ್ರವೃತ್ತಿ ಅವ್ರದ್ದಾಗಿರಲಿಲ್ಲ. ಅವರು ಸಾರ್ವಜನಿಕ ಜೀವನದ ಆರಂಭದಿಂದ ಹಿಡ್ಕೊಂಡು ಕೊನೆಯವರೆಗೆ ತಾವು ಯಾವ ಜೀವನದಲ್ಲಿ ಯಾವ ನಂಬಿಕೆಗಳನ್ನು ಇಟ್ಟುಕೊಂಡು ಬೆಳೆದಿದ್ರೋ ಆ ನಂಬಿಕೆಗಳಿಗೆ ಎಂದೂ ದ್ರೋಹ ಮಾಡಲಿಲ್ಲ. ಹೀ ನೆವರ್ ಕಾಂಪ್ರಮೈಸ್ಡ್. ಸ್ಪೆಷಾಲಿಟಿ ಆಫ್ ದಿ ರಾಮಕೃಷ್ಣ ಹೆಗಡೆಜಿ ವಾಸ್ ಹೀ ನೆವರ್ ಕಾಂಪ್ರಮೈಸ್ಡ್. ಏನೇ ಬಂದರೂ ಸಹಿತ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಬೇರೆ ಬೇರೆ ವಿಚಾರಗಳಿದ್ರೂ ಸಹಿತ ಎಲ್ಲರ ಜೊತೆಗೆ ಸೌಹಾರ್ದವಾದಂತಹ ಸಂಬಂಧ, ಯುವ ನಾಯಕರನ್ನ ಪ್ರೋತ್ಸಾಹಿಸುವಂಥದ್ದು, ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದಂಥದ್ದು. ಯಾರನ್ನ ತಥಾಕಥಿತ ನಾವು ಹಿಂದುಳಿದವರು ಅಂತ ಹೇಳ್ತೇವೆ ಅಂದ್ರೆ ನಾನು ಸಾಮಾಜಿಕವಾಗಿ ಹೇಳ್ತಾ ಇರೋದು, ಹಿಂದುಳಿದವರು, ಸ್ಪೃಶ್ಯರು, ಅಸ್ಪೃಶ್ಯರು ಅಂತ ತಥಾಕಥಿತವಾಗಿ ಹೇಳ್ತೀವಿ. ಅದನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂತ ಕಟಿಬದ್ಧತೆ ಆ ಮನುಷ್ಯನಿಗೆ ಅಪ್ರತಿಮವಾಗಿತ್ತು. ಹಾಗಾಗಿ ಸೋಷಿಯಲ್ ಇಂಜಿನಿಯರಿಂಗ್ ವಾಸ್ ಹಿಸ್ ಕಮಿಟ್ಮೆಂಟ್. ಅವರು ಸಮರ್ಥವಾದಂತಹ ಆಡಳಿತವನ್ನು ಕೊಟ್ಟರು. ಇವತ್ತೇನು ದೇಶದಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಆಗಿದೆ, ಅದನ್ನ ಕರ್ನಾಟಕದಲ್ಲಿ 25%ದೊಂದಿಗೆ ಮೊದಲು ಪ್ರಾರಂಭ ಮಾಡಿದಂಥವ್ರು ರಾಮಕೃಷ್ಣ ಹೆಗಡೆಯವರು. 25% ಮಹಿಳೆಯರಿಗೆ ಅಂತ ಹೇಳಿ ಮಾಡಿದ್ದು. ಮತ್ತು 3-tier ಇಲೆಕ್ಷನ್ ದೇಶದಲ್ಲಿ, ಕರ್ನಾಟಕದಲ್ಲಿ ಅವರು ಶುರು ಮಾಡಿದ್ರು. ನನಗೆ ಅನ್ನಿಸ್ತದೆ ಅವರ ಜೀವನವನ್ನು ಇವತ್ತಿನ ಪೀಳಿಗೆಗೆ, ವಿಶೇಷವಾಗಿ ರಾಜಕೀಯದಲ್ಲಿರುವಂತಹ ಯುವ ಪೀಳಿಗೆಗೆ ಪರಿಚಯಿಸಲಿಕ್ಕೆ ಏನಾದರೂ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ನನ್ನ ಮುಖ್ಯಮಂತ್ರಿಗಳಲ್ಲಿ ನಂದೊಂದು ವಿನಂತಿ. ತಮ್ಮೆಲ್ಲರಿಗೂ ನಮಸ್ಕಾರ.
1: ರಾಮಕೃಷ್ಣ ಹೆಗಡೆಯವರ ಕುರಿತ ನುಡಿ ನಮನಗಳು ಮಾಜಿ ಉಪರಾಷ್ಟ್ರಪತಿಗಳಾದ ಶ್ರೀ ವೆಂಕಯ್ಯ ನಾಯ್ಡು ಅವರಿಂದ.
3: ಐ ಥಿಂಕ್ ಹಿಸ್ ಪೇರೆಂಟ್ಸ್ ಹ್ಯಾವ್ ಗಿವನ್ ಹಿಮ್ ದ ಕರೆಕ್ಟ್ ನೇಮ್. ಇಫ್ ಯು ಗೋ ಥ್ರೂ ಹಿಸ್ ಲೈಫ್, ಹಿ ಹ್ಯಾಸ್ ದ ಕ್ವಾಲಿಟೀಸ್ ಆಫ್ ಬೋತ್ ರಾಮ ಅಂಡ್ ಕೃಷ್ಣ ಆಲ್ಸೋ. ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅಟ್ ದ ಸೇಮ್ ಟೈಮ್ ಸ್ಟ್ರಾಟಜಿ ಟು ಕೌಂಟರ್ ಅದರ್ಸ್ ಲೈಕ್ ಕೃಷ್ಣ ಡಿಡ್ ಇನ್ ಮಹಾಭಾರತ. ಈಸ್ ಡೆಮೊಕ್ರಾಟ್ ಟು ದ ಕೋರ್. ಹಿ ಬಿಲೀವ್ಸ್ ಇನ್ ಡೆಮೊಕ್ರಾಟಿಕ್ ಡಿಸೆಂಟ್ರಲೈಸೇಷನ್. He wanted Panchayat Raj, this 3-tier, center, state and local self-government should be strengthened and funds, functionaries should be transferred to the local bodies. He was in the forefront in those days. The Hegdeji is a lovable personality. I can say he is one of the most charming political personality in the country. I could see Sri Atal Bihari Vajpayee and then Ramakrishna Hegde in front of me. Charming. Positivity in politics is very important. Be positive and be constructive. That is the message from Sri Hegdeji's life to the young

0: generation. I feel that a younger generation of the country should read the life history of Sri Ramakrishna Hegde for betterment of their political future, younger generation, and then try to choose their path to move forward. The lesson from Ramakrishna Hegdeji's life is he had a passion for the nation.
1: ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ರಾಮಕೃಷ್ಣ ಹೆಗಡೆಯವರ ಕುರಿತ ಗುಣಗಾನ ಮಾಡಿದ್ದು ಹೀಗೆ.
2: ರಾಮಕೃಷ್ಣ ಹೆಗಡೆ ಆಸ್ ಎ ಕ್ಯಾರೆಕ್ಟರ್ ಆಫ್ ಬೋತ್ ರಾಮ ಅಂಡ್ ಕೃಷ್ಣ ಬೋತ್. ದಟ್ ಮೀನ್ಸ್ ರಾಮರಾಜ್ಯ ಅಂಡ್ ಕೃಷ್ಣ ತಂತ್ರ ಬೋತ್ ಹಿ ಹ್ಯಾಡ್, ದಟ್ ಇಸ್ ವಾಟ್ ಯು ಸೆಡ್. ಆ ಕನಕಪುರದಿಂದ ಈಗ ನನಗೆ ಎಂಥ ಪುಣ್ಯ, ಎಂಥ ಸೌಭಾಗ್ಯ, ನಮ್ಮ ತಾಲೂಕಿನಲ್ಲಿ ನನ್ನ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಾಗಿ ಮುಖ್ಯಮಂತ್ರಿ ಆಗಿರುವಂತ ಜಾಗದಿಂದ ನನಗೆ ಮುಖ್ಯಮಂತ್ರಿ ಆಗುವಂತದ್ದು ಭಾಗ್ಯ ದೊರೆತಿದ್ದಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಬದುಕು ಒಂದು ಡಿಕ್ಷನರಿ ಇದ್ದಂಗೆ. ಅವರನ್ನು ನೋಡಿ ಅನೇಕ ವಿಚಾರಗಳನ್ನು ನಾವೆಲ್ಲ ಕಲಿತಾ ಇದ್ದೇವೆ. ನಾಯಕರನ್ನ ತಯಾರು ಮಾಡುವಂತ ಗುಣ ಫಾಲೋಯರ್ಗಳಲ್ಲ, ನಾಯಕರನ್ನ ತಯಾರು ಮಾಡುವಂತ ಗುಣ ರಾಮಕೃಷ್ಣ ಹೆಗಡೆಯವ್ರಿಗೆ ಇತ್ತು ಅನ್ನೋದಕ್ಕೆ ಇಲ್ಲಿ ಸುಮಾರು ಇಲ್ಲಿ ಕೆಳಗಡೆ ಕೂತಿರುವಂತ ನೂರಾರು ನಾಯಕರುಗಳ ಸಾಕ್ಷಿ. ಬೇಕಾದಷ್ಟು ಹೆಸರಿದ್ದಾರೆ, ನಾನೆಲ್ಲ ಫಿಂಗರ್ ಟಿಪ್ ಅಲ್ಲಿ ಹೇಳ್ಬೋದು. ಇಲ್ಲಿ ಬೇಕಾದಷ್ಟು ನಾಯಕರುಗಳನ್ನ ಅವತ್ತು ತಯಾರು ಮಾಡ್ತಿದ್ರು. ದಟ್ ಮೀನ್ಸ್ ಹಿ ಹಸ್ ಕ್ರಿಯೇಟೆಡ್ ಲೀಡರ್ಶಿಪ್. ದ್ವೇಷದ ರಾಜಕಾರಣವನ್ನ ಅವ್ರು ಮಾಡಲಿಲ್ಲ, ಯಾವ ಸಂದರ್ಭದಲ್ಲೂ ಕೂಡ ದೇಶದ ರಾಜಕಾರಣ ಮಾಡಲಿಲ್ಲ. ಹಿ ಇಸ್ ಒನ್ ನೂ ಲೀಡರ್ ಹೂ ಓಪನ್ ದಿ ಡೋರ್ ಫಾರ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ. ದಟ್ ಈಸ್ ವೈ ದಿ ಎಂಟೈರ್ ಮೆಡಿಕಲ್ ಕಾಲೇಜಸ್ ಹ್ಯಾವ್ ಗ್ರೋನ್ ದಿಸ್ ಕಂಟ್ರಿ, ಎಸ್ಪೆಷಲಿ ಇನ್ ಕರ್ನಾಟಕ. And today Karnataka is producing 13,940 doctors in 1 year, and now today we are producing more than 1 lakh, 1.25 lakh engineers in this country. Avaru ilde hodru avara hesaru saashyatavagi irbeku. Ivattu avara hesaru irli, nenesikolli, mundina pilige avara vicharadharagalanna tilkolli ant heli naavu prayatnavanna maartteve. Ee karyakramana palace alli maadbeku annadu modlu bandu antha charche maadidru. ಆಮೇಲೆ ಮಧ್ಯೆ ಬಂದು ನಾನೇ ಹೇಳಿದೆ ಅವರ ಹೆಸರಿಗೆ, ಅವರ ಗಂತೆಗೆ, ಅವರ ಗಾಂಭೀರ್ಯಕ್ಕೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಮಾಡಿದ್ರೆ ಇನ್ನ ದೊಡ್ಡ ಶಕ್ತಿ ಬರ್ತದೆ, ನಾನೆಲ್ಲ ತರದ ಸಹಕಾರ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಬೆಂಬಲವಾಗಿ ನಿಂತೆ. ಹಂಗೆ ರಾಮಕೃಷ್ಣ ಹೆಗಡೆಯವರ ಬದುಕು ನಮ್ಮಂತ ನೂರಾರು ಯುವಕರಿಗೆ ಒಂದು ದೊಡ್ಡ ಆದರ್ಶ. ಆ ಆದರ್ಶವನ್ನ ಕಲ್ತ್ಕೊಂಡು ನಾವೆಲ್ಲ ಕೆಲಸವನ್ನ ಮಾಡಿಕೊಂಡು ಹೋಗ್ಬೇಕಾಗಿದೆ.
1: ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಉಪರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು, ಶ್ರೀ ಸಿಪಿ ರಾಧಾಕೃಷ್ಣನ್ ಅವರ ನುಡಿ ನಮನಗಳು ಹೀಗಿತ್ತು.
3: ರಾಮಕೃಷ್ಣ ಹೆಗಡೆಜಿ ಈಸ್ ನಾಟ್ ಓನ್ಲಿ ಎ ಪೊಲಿಟಿಕಲ್ ಲೀಡರ್, ಈಸ್ ಎ ಗ್ರೇಟ್ ಸ್ಟೇಟ್ಸ್ ಮ್ಯಾನ್. ಆಲ್ ದಿ ನ್ಯೂ ಮಾಡರ್ನ್ ಎರಾ ಡೆವಲಪ್ಮೆಂಟ್ ಓರಿಯಂಟೆಡ್ ಟ್ರಾನ್ಸ್ಪರೆಂಟ್ ಗವರ್ಮೆಂಟ್ಸ್ ಆಫ್ ಟುಡೇ, we should have the real role model is Karnataka state government when it was headed by Ramakrishna Hegde. That was the first state government which want to open up so that the wealth creation should start. I'm not blaming the previous governments. Those previous governments are traditional and they were all following only the closed economy. Ramakrishna Hegde ji is a rightist thinker with a leftist approach. He is the most simplest personality that anybody can come, anybody can discuss, anybody can whatever the help they want, whatever is at his disposal, he will immediately do it without any expectation. That is the great qualities of Ramakrishna Hegde ji. First time I came to know about him was when I came here to Karnataka as a very young man. When I was the college student, I became the general secretary of the total revolution movement of my district. I came here during the by-election of Chikmagalur. Of course, we lost it. I came here to support Virendra Patil ji that time. That was the first time I

ಕಾರ್ಯಕ್ರಮದಲ್ಲಿ ವರದಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಕೃಷ್ಣಪ್ಪ ಕೆವಿ, ತಾಂತ್ರಿಕ ಸಹಕಾರ ಮೋಹನ್ ರಾಜ್, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು.

ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ಆಕಾಶವಾಣಿ ಈಗ ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಪ್ಕಾ ಸ್ವಾಗತ್ ಹೈ. ಆಜ್ ಕೆ ಕಾರ್ಯಕ್ರಮ ಮೇ ಪ್ರಸ್ತುತ ಹೈ ಡಾಕ್ಟರ್ ಮಂಡಪಾ ಕ ಶಾರದಾ ಕಾ ಕರ್ನಾಟಕ ಶೈಲಿ ಮೇ ಗಾಯನ್.
2: ಗುಡ್ ಈವ್ನಿಂಗ್ ಲಿಸನರ್ಸ್, ವೆಲ್ಕಮ್ ಟು ದ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್. ಟುನೈಟ್ ವಿ ಪ್ರೆಸೆಂಟ್ ಅ ವೋಕಲ್ ರಿಸೈಟಲ್ ಇನ್ ಕರ್ನಾಟಕ ಸ್ಟೈಲ್ ಬೈ ಡಾಕ್ಟರ್ ಮಂಡಪಾ ಕ ಶಾರದಾ.
1: ಶ್ರೀಮತಿ ವಿಮಲಾ ಔರ್ ಶ್ರೀ ಕೃಷ್ಣಮೂರ್ತಿ ಕಿ ಬೇಟಿ ಡಾಕ್ಟರ್ ಮಂಡಪಾ ಕ ಶಾರದಾ ನೇ ಸಂಗೀತ ಕಿ ಪ್ರಾರಂಭಿಕ ಶಿಕ್ಷಾ ಗುರು ಶ್ರೀ ಐ ವಿ ಎಲ್ ಶಾಸ್ತ್ರಿ ಕೆ ಪಾಸ್ ಪ್ರಾಪ್ತ ಕಿ. ತತ್ಪಶ್ಚಾತ್ ಶ್ರೀ ಕೋಮಂಡೂರಿ ಕೃಷ್ಣಮಾಚಾರ್ಯುಲು ಕೆ ಪಾಸ್ ಆಪ್ನೆ ಸಂಗೀತ ಕಿ ಬಾರೀಕಿಯಾ ಸೀಖಿ. 8 ವರ್ಷ ಕೆ ಅಲ್ಪ ಆಯು ಸೇ ಹಿ ಡಾಕ್ಟರ್ ಶಾರದಾ ಅಪ್ನೆ ಕಲಾ ಕಾ ಪ್ರದರ್ಶನ ಕರ್ತಿ ಆ ರಹಿ ಹೈ. ಪಟ್ನಂ ಸುಬ್ರಹ್ಮಣ್ಯಂ ಅಯ್ಯರ್ ಕಿ ರಚನಾಓ ಪರ್ ಆಪ್ಕೆ ಶೋಧ ಕಾರ್ಯ ಹೇತು ಆಪ್ಕೊ PhD ಪ್ರದಾನ ಕಿಯಾ ಗಯಾ ಹೈ. ಆಪ್ ಆಂಧ್ರ ವಿಶ್ವವಿದ್ಯಾಲಯ ಕೆ ಸಂಗೀತ ವಿಭಾಗ ಮೇ ಪ್ರಾಚಾರ್ಯ ಪದ ಸೇವಾ ನಿವೃತ್ತ ರಹಿ ಹೈ. ಪಿಛಲೆ 60 ವರ್ಷೋ ಸೇ ಡಾಕ್ಟರ್ ಮಂಡಪಾ ಕ ಶಾರದಾ ಕೈ ಪ್ರತಿಷ್ಠಿತ ಮಂಚೋ ಪರ್ ಅಪ್ನಿ ಕಲಾ ಕ ಪ್ರದರ್ಶನ ಕರ್ತಿ ಆ ರಹಿ ಹೈ. ಆಪ್ಕೊ ಕೈ ಸಂಸ್ಥಾಓ ದ್ವಾರಾ ವಿಭಿನ್ನ ಪುರಸ್ಕಾರೋ ಸೇ ಸಮ್ಮಾನಿತ ಕಿಯಾ ಜಾ ಚುಕಾ ಹೈ. ಡಾಕ್ಟರ್ ಮಂಡಪಾ ಕ ಶಾರದಾ ಕೊ ಆಕಾಶವಾಣಿ ದ್ವಾರಾ ಶಾಸ್ತ್ರೀಯ ಸಂಗೀತ ಗಾಯನ್ ಮೇ ಎ ಗ್ರೇಡ್ ಔರ್ ಸುಗಮ ಸಂಗೀತ ಮೇ ಬಿ ಹೈ ಗ್ರೇಡ್ ಪ್ರಾಪ್ತ ಹೈ ಔರ್ ಆಪ್ ಗ್ರೇಡ್ 1 ಕಂಪೋಸರ್ ಭೀ ಹೈ.
2: ಬೋರ್ನ್ ಇನ್ ವಿಜಯನಗರಂ ಟು ಶ್ರೀಮತಿ ವಿಮಲಾ ಅಂಡ್ ಶ್ರೀ ಕೃಷ್ಣಮೂರ್ತಿ, ಡಾಕ್ಟರ್ ಮಂಡಪಾ ಕ ಶಾರದಾ ವಾಸ್ ಇನಿಷಿಯೇಟೆಡ್ ಇನ್ ಟು ಮ್ಯೂಸಿಕ್ ಅಟ್ ಅನ್ ಅರ್ಲಿ ಏಜ್. ಶಿ ರಿಸೀವ್ಡ್ ಹರ್ ಇನಿಷಿಯಲ್ ಟ್ರೈನಿಂಗ್ ಇನ್ ಮ್ಯೂಸಿಕ್ ಅಂಡರ್ ಶ್ರೀ ಐ ವಿ ಎಲ್ ಶಾಸ್ತ್ರಿ ಅಂಡ್ ಲೇಟರ್ ಹೋನ್ಡ್ ಹರ್ ಸ್ಕಿಲ್ಸ್ ಅಂಡರ್ ದ ಗೈಡೆನ್ಸ್ ಆಫ್ ಶ್ರೀ ಕೋಮಂಡೂರಿ ಕೃಷ್ಣಮಾಚಾರ್ಯುಲು. ಡಾಕ್ಟರ್ ಮಂಡಪಾ ಕ ಶಾರದಾ ರಿಸೀವ್ಡ್ ಹರ್ PhD ಡಿಗ್ರಿ ಫಾರ್ ಹರ್ ಥೀಸಿಸ್ ಆನ್ ದ ಕಾಂಪೋಸಿಷನ್ಸ್ ಆಫ್ ಪಟ್ನಂ ಸುಬ್ರಹ್ಮಣ್ಯಂ ಅಯ್ಯರ್. ಶಿ ಸರ್ವ್ಡ್ ಫಾರ್ ಸೆವರಲ್ ಇಯರ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಮ್ಯೂಸಿಕ್ ಆಫ್ ಆಂಧ್ರ ಯೂನಿವರ್ಸಿಟಿ. An A grade artist of Akashvani and Doordarshan in Carnatic music and B high in light music, she is also a grade 1 music composer. Dr. Sharada has performed more than 3000 concerts in classical, devotional and light music in several platforms all over the country. She is also the author of 2 books, Swaratarangini and Kriti Manjari. Dr. Mandapaka Sharada is the recipient of a number of awards and felicitations.
1: Aaj ke karyakram mein Dr. Mandapaka Sharada ki sangat kar rahe hain violin par Sri Mahadasu Niladri Rao, mridangam par Sri Susarapu Subramanyam aur ghatam par Sri Saraswatula Hanumanta Rao.
2: In tonight's concert, Dr. Mandapaka Sharada is accompanied by Sri Mahadasu Niladri Rao on the violin, Sri Susarapu Subramanyam on the mridangam and Sri Saraswatula Hanumantrao on the ghatam.
1: Dr. Mandapaa ka Sharada aaj ke karyakram ka aarambh karti hain Begad raag mein Sant Tyagaraj ki rachna Bhaktuni Charitramu se jo ki Adi Taal mein nibadh hai.
2: Dr. Mandapaa ka Sharada begins her presentation with Bhaktuni Charitramu, a composition of Tyagaraja in Begad raagam Adi Taalam.

0: बताई गई है। मौसम विभाग ने अंडमान और निकोबार द्वीप समूह, पश्चिम बंगाल के गंगा के तटवर्ती क्षेत्र और उड़ीसा में बिजली चमकने तथा आंधी तूफान के आसार जताए हैं। इसके साथ ही यह समाचार बुलेटिन समाप्त हुआ।
1: ಕೇಳುಗರೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ದಿನವಿಡೀ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ ರಾತ್ರಿಯ 11:05. ಇಲ್ಲಿಗೆ ನಮ್ಮ ಪ್ರಸಾರ ಕಾರ್ಯ ಮುಗಿಯಿತು. ಮತ್ತೆ ನಮ್ಮ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಆರಂಭವಾಗುವುದು. ಅಲ್ಲಿವರೆಗೆ ನಿಮ್ಮ ಬಾಲ್ಯ ಮಿತ್ರ ಪಿ ಬಿ ಟೋಳಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.